0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ

0: ಏನೆಲ್ಲ ಆಗ್ತದೆ ಅಂತ ಆದ್ರೆ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ. ನಮ್ಮೊಟ್ಟಿಗೆ ಇವತ್ತು ಕೃಷಿ ಸಮಾಚಾರದಲ್ಲಿ ಎಂತ ಗಮ್ಮತ್ತು ಗಡ್ಜಿ ಅಂತ ಕೇಂದ್ರೆ, ಹೆಣ್ಮಕ್ಕಳೇ ಇದ್ರೆ ಯೂಶ್ವಲಿ ಕೃಷಿಯ ಮಾಡುದು ಯಾರಂತ ಕೇಂದ್ರೆ ಗಂಡಸ್ರು ಹೌದಪ್ಪ, ಹಾರೆ ಹಿಡ್ಕೊಂಡು ಗೆದ್ದಿಗೆ ಹಾಪುದ. ಆದ್ರೆ ಗಂಡಸ್ರ ಹಿಂದೆ ಒಂದ್ ಹುಲ್ಕತ್ತು ಹಿಡ್ಕೊಂಡು ಹಾಪುದು, ಒಂದ್ ಹೆರಗಿ ಚಂಚಕ ಹಾಪುದು ಯಾವತ್ತಿದ್ರು ಹೆಂಗ್ಸ್ರೆ. ಆ ಸಣ್ಣ ಪುಟ್ಟ ಕೆಲ್ಸದಿಂದ ಹಿಡಿದು ಮೇನ್ ಕೆಲ್ಸ ಹೊದ್ದು ಮಾಡು ಕಲೆ ಹೇಳಿ ಅಂದ್ರೆ ಅವ್ರಿಗೆ ಆಯ್ದು ಎಪ್ಪು ಸಾಕ. ಆದ್ರೆ ಕಲಿ ಕೇಳೋದ್ರಿಂದ ಹಿಡಿದು ಬೇಕಾದಂತ ಮಹತ್ವದ ಕೆಲ್ಸಗಳನ್ನ ಕೃಷಿಯಲ್ಲಿ ಮಾಡೋರು ಹೆಣ್ಮಕ್ಳೆ. ಮನೆಗೆ ಹೆಂಗ್ಸ್ರಿಲ್ಲ ಅಂದ್ರೆ ಮನೆ ಕೃಷಿ ಬದುಕಂತೂ ನಡುದೇ ಇಲ್ಲ. ಆ ಕೃಷಿ ಬದುಕು ನಡೋಕ್ ಒಂದೇಡ್ ದನನೋ ಕೊರಿನೋ ಸಾಕಂಡ ಅದ್ರ ಗೊಬ್ಬರನ್ನ ಅಲ್ದ ಬಾಚ್ಕಂಡ ಅದನ್ನ ಗೆದ್ದಿ ತಕೊಂಡ ಹೋಗಿ ಹಾಕುವಾರ, ಮನೆಗ್ ಬಂದ ಕೆಲಸದವರಿಗೆ ತಿಂಡಿ ಮಾಡಿ ಹಾಕುವಾರ, ಅಲ್ದ ಇದನ್ನೆಲ್ಲ ಮಾಡೋದ್ಯಾರ, ನಮ್ ಹೆಂಗ್ಸ್ರೆ ನಮ್ ಮನೆ ಹೆಣ್ಮಕ್ಳೆ. ಸೊ ಹಂಗ ಇವತ್ತು ಕೃಷಿ ಸಮಾಚಾರದಲ್ಲಿ ಮೂರು ಜನ ಇದ್ರೆ, ಈ ಮೂರು ಜನರ ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತೆ. ಒಬ್ರು ವಿನೋದಾಡಿ ಶೆಟ್ಟಿ ಅವರು, ಈಗಾಗಲೇ ನಮ್ಮ ಕೃಷಿ ಸಮಾಚಾರದಲ್ಲಿ ಬಂದವರು. ವನದುರ್ಗ ಸಂಜೀವಿನಿ ಒಕ್ಕೂಟ ಮೊಳಹಳ್ಳಿ ಇದ್ರ ಅಧ್ಯಕ್ಷೆಯಾಗಿರುವವರು. ಮತ್ತೊಬ್ರು ಪ್ರೇಮಾ ಶೆಟ್ಟಿ ಅವರು, ಇವರು ಕೃಷಿ ಸಖಿಯಾಗಿ 4 ವರ್ಷಗಳಿಂದ ಇದೇ ವನದುರ್ಗ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸುಜಾತಾ ಶೆಟ್ಟಿ ಅವರು, ಪ್ರಗತಿಪರ ರೈತೇ, ರೈತ ಅಲ್ಲ ಇದು ರೈತೇ. ಯೂಶ್ವಲಿ ನಾವು ಈ ಪ್ರಗತಿಪರರು ಅನ್ನೋದನ್ನ ಬರೀ ಗಂಡಸರಿಗಷ್ಟೇ ಹೇಳುತ್ತ, ಅದ್ರಲ್ಲಿ ಹೆಣ್ಮಕ್ಳು ಕೂಡ ಪ್ರಗತಿಪರರಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಜಾತಾ ಶೆಟ್ಟರೆ ಒಂದು ಉದಾಹರಣೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ಕೂಡ ನಮಸ್ತೆ.
2: ಹಾ, ಥ್ಯಾಂಕ್ ಯು ಸೋ ಮಚ್. ಈಗ ಖುಷಿ ಅಂತ ಕೇಂದ್ರೆ, ಕೃಷಿಂಗಿತ್ತ ಹೆಂಗ್ಸರಿಗೆ ಮನೆ ಬಿಟ್ಟು ಒಪ್ಪು ಕಾತಿಲ್ಲ. ಒಂದ್ ಬದೆ ಮನೆಗ್ ದನ, ಇನ್ನೊಂದ್ ಬದೆ ಕೋಳಿ, ಮತ್ತೊಂದ್ ಬದೆ ಹಳಿಯರ್ ಮಳಿಯರ್ ಅಲ್ಲ, ಮತ್ತೊಂದ್ ಬದೆ ಗೆದ್ದಿಗೆ ಹೋತರ್ಕ ಬೀಜ ಹಾಕೊಂಡಿದ್ ಮರ್ರೆ, ಬೀಜ ಹುಟ್ಲ ಮಳಿ ಬತ್ತಿಲ್ಲ ಮರ್ರೆ, ಎಂತ ಮಾಡುದು ಈಗ, ಮ್ಯಾಟಾಗಿ ಹಾಕುದ ಬಿತ್ತುದ ಎಂತ ಮಾಡುದು.
3: ಇನ್ನಷ್ಟೇ ಬಿತ್ತನೆ ಆಯ್ತು, ಇವತ್ ಗೆದ್ದಿ ಬದಿಗಳು ಹೊಯ್ಕಿದ್ದಿತ್ ನಾವು. ಬೀಜ ಎಲ್ಲ ಹೆಂಗಿತ್ತು, ತೇಲುತ್ತಾ ಎಂತ ಕಣ್ಣೀರೆಲ್ಲ ಕಾಮ್ಕಿದ್ದಿತ್ತು. ಆರ ಇವತ್ತೊಂದು ಇಲ್ಲೊಂದು ಸ್ಪೆಷಲ್ ನಾವು ಕಾರ್ಯಕ್ರಮ ಕೊಡ್ಕಂದೇಳಿ ತುಂಬಾ ದಿನದಿಂದ ಆಸೆ ಪಟ್ಕೊಂಡಿತ್ತು. ಅದಕ್ಕೆ ಇವತ್ ನಿಮ್ ಜೊತೆ ನಾವು ಜಾಯ್ನ್ ಆಗಿಲ್ ಬಂದ.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ನೀವು ಬೀಜ ತೇಲತ್ತಂದ್ರೆ ಅಲ್ಲ, ತೇಲುವಷ್ಟು ನೀರ್ ಆಯ್ತ ಈಗ ಗೆದ್ದೆಗೆ?
3: ಓ, ಸಿಕ್ಕಾಪಟ್ಟಿ.
2: ಹೌದಾ?
3: ಮಳೆ
2: ತುಂಬಾ ಮಳೆ ಎಂತಕ್ಕ ಹೇಳ್ತ್ರಿ, ನರಿ ಬಂದಿತ್ತಾ? ಓ, ಹಂಗಂದ್ರೆ ಮೊಳಹಳ್ಳಿಯಲ್ಲಿ ಜಾಸ್ತಿ ಮಳೆ
3: ಬಂದಿತ್ತ ಅಂದ್ರೆ ಈ ರೀಸೆಂಟ್ ಈ ವೀಕಲ್
2: ಈ ವಾರದಲ್ಲಿ ತುಂಬಾ ಮಳೆ ಬಂದಿತ್ತು. ಹಂಗಾರೆ ನೀವು ತೇಲುತ್ತಾ ಬೆಳಿತಾ ಕಮ್, ನೀವು ಮ್ಯಾಟಾಗಿ ಹಾಕುದ ಹಿಂಗೆ ಬಿತ್ತನೆ?
3: ಮ್ಯಾಟಾಗಿ ನಾವ್ ಹೆಂಗ್ಸ್ರ ಮೊದಲು ಇದ್ ನಟ್ಟಿ ಮಾಡ್ತಿತ್ತು ನಾಟಿ, ಈಗ ಕಡಿಕೆ ಹೆಂಗ್ಸ್ರದ್ದೆಲ್ಲ ಇದಿಲ್ಲ ಅಂತ, ಕೂಲಿ ಹೆಂಗ್ಸ್ರ
2: ಸಿಕ್ಕುದಿಲ್ಲ, ನಡುವರೆಲ್ಲ ಸಿಕ್ಕುದಿಲ್ಲ.
3: ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮ್ಯಾಟ್ ಆಯ್ತು, ಮ್ಯಾಟ್ ಪೂರೈಸುದಿಲ್ಲ ಅಂದೇಳಿ ಆಯ್ತು.
2: ಪೂರೈಸುದಿಲ್ಲ ಅಂತ ಖರ್ಚು ಜಾಸ್ತಿ ಆಯ್ತ?
3: ಖರ್ಚು ಜಾಸ್ತಿ ಆಯ್ತು, ಈ ಮಳೆ ಜಾಸ್ತಿ ಬಂದ್ರೆ ಪೂರ ತೇಲುತ್ತಲ್ಲ, ಅದು ಹೋಯ್ ಮತ್ ಪುನಃ ಬಿತ್ತನೆ ಮಾಡಿದವರು ಇದ್ರೆ ಹಂಗ. ಅದಕ್ಕೋಸ್ಕರ ಈಗ ನಮ್ಮ ಮೊಳಲಲ್ಲಿ ಹೆಚ್ಚಿಂದ ಬಿತ್ತನೆ.
2: ಅಂದ್ರೆ ನಿಮ್ದು ನೀರ್ ಗೆದ್ದಿಯಾ ನಿಮ್ ಬದಂಗೆ?
3: ನೀರು ಇತ್ತು, ಮೆಕ್ಕಿತಾರು ಇತ್ತು, ಬೈಲ ಹೊಂಡ ಗದ್ದಿನೂ ಉಂಟು,
2: ಮೆಕ್ಕಿ ಗೆದ್ದಿ ಆತರ ಎತ್ತರದ ಗೆದ್ದಿಗಳು
3: ಹೊಯ್ಗೆ ಮಿಕ್ಸ್ ಆಗಿರತ್ತ, ಮೆಕ್ಕಿ ಅದ್ರ ಮೊಕ್ಕಿ ಬೇರೆ,
2: ಮೆಕ್ಕಿ ಬೇರೆ. ಓಕೆ, ಹೊಯ್ಗೆ ಮಿಕ್ಸ್ ಆಗಿದ್ರೆ ಮೆಕ್ಕಿ
3: ಮೆಕ್ಕಿ.
2: ಓಕೆ, ಮೊಕ್ಕಿ ಅಂದ್ರೆ
3: ಜಾಸ್ತಿ.
2: ಓಕೆ,
3: ಬೈಲಂಗೆ ನೀರ್ ಸ್ವಲ್ಪ ಕಡಿಮೆ ಇದ್ರು ನಡೀತ.
2: ಹಾ,
3: ಸಾಗೋಳಿ ತುಂಬಾ
2: ಕಾಣಿ ಎಷ್ಟು ಬಗಿ ಬಗಿ ಇತ್ತಂತೇಳಿ.
3: ಆದ್ರೆ ಮೆಕ್ಕಿ ಮಾಡುದು ಅಂತ ಕಂದ್ರೆ ಈಗಳ ಮಿಷನ್ ಕೊಯ್ಲ, ಆದ್ರೆ ಅವ್ರಿಗೆ ಹುಲ್ಲು ಜಾಸ್ತಿ ಸಿಕ್ಕತ್ತು. ಬೈಲಲ್ಲಿ ಹೊಂಡ ಗದ್ದಲೆಲ್ಲ ಮಿಷನ್ ಕೊಯ್ಲಲ್ಲೂ ಹುಲ್ಲು ಸಿಗುದಿಲ್ಲ.
2: ಅದೆಲ್ಲ ಎಂತ
3: ಅಡ್ಮಿಷನ್ ಅಡಿಯತ್ತ
2: ಅಡಿಯತ್ತ? ಓಕೆ, ಗೋನ್ಸ್ ರೈ ಹತ್ತಲ್ಲ, ಅದೆಂತಕ್ಕೂ ಆತಿಲ್ಲ, ಬಳಸುಕೆ ಆತಿಲ್ಲ.
3: ಹಾಗಕ್ಕೋಸ್ಕರ ಮೆಕ್ಕಿ ಮಾಡ್ರಿ, ಈಗ ಗಂಟಿ ಎಲ್ಲ ಸಾಕೋಕ್ಕೋಸ್ಕರ ನಾವು ಅವಾಗ ಮೈನ್ ಆಗಿ ಈಗ ನಾವೆಲ್ಲ ಮಾಡುದು ಹೆಚ್ಚಂದ್ರೆ ಗಂಟಿಗೆ ಹುಲ್ಲಿಗೋಸ್ಕರ ಸಾಗೋಣ,
2: ಗಂಟಿ ಹುಲ್ಲಿಗೋಸ್ಕರ. ಕರೆಕ್ಟ್. ಈಗ ಹೆಚ್ಚಿನವ್ರ ಮನೆ ಗಂಟಿಯೂ ಇಲ್ಲ, ಹುಲ್ಲು ಇಲ್ಲ, ಗೆದ್ದಿಯೂ ಇಲ್ಲ. ಆದ್ರೆ ನಮ್ಮ ಇವರೆಲ್ಲ ಇವತ್ತಿಗೂ ಗೆದ್ದು ಇಟ್ಕೊಂಡು, ಅದ್ರಲ್ಲೂ ಖುಷಿಯಾದ ಅಂತಂದ್ರೆ ಇವ್ರ ವಿಶೇಷತೆ ಎಂತಂತ ಕೇಂದ್ರೆ, ಹೊಡ್ ಬಿದ್ದ ಭೂಮಿ ಹಡಿಲು ಭೂಮಿ ಅಂತ
3: ಬೇರೆ ಭೂಮಿ ಮಾಡಿ ಅವ್ರಿಗೆ ಸ್ವಲ್ಪ ಗೇಣಿ ಕೊಟ್ಟು ಆ ಮಾಡೋದಕ್ಕೆ ಏನಾದ್ರು ಅವ್ರ ಭೂಮಿಯಿಂದ ಏನಾರು ನಾವು ತಿಂತತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಏನಾದ್ರು ಸ್ವಲ್ಪ ಕೊಟ್ಟು ಅದರಿಂದ ನಾವು ಸಾಗೋಳಿ
2: ಕಾಣಿ. ಇದು ಖುಷಿಯಾದದ್ದ. ಈಗ ಮನೆಗಿದ್ ಗೆದ್ದಿನ ಹಡ್ಕ್ಯಾಡಿನಿಯ ಯಾರು ಮಾಡಿದ್ರು ಅಂತ ಹೇಳೋ ಕಾಲದಲ್ಲಿ ಇವರು ಹಡ್ಬಿದ್ ಭೂಮಿಯನ್ನೇ ಎಲ್ಲ ಹೆಂಗಸರು ಒಟ್ಟಾಯ್ಕೊಂಡು, ಮೊಳಹಳ್ಳಿ ಗ್ರಾಮದ ಹೆಂಗಸರು ಒಟ್ಟಾಯ್ಕೊಂಡು ಎಷ್ಟು ವರ್ಷದಿಂದ ಈ ಹಡಲು ಬಿದ್ದ ಭೂಮಿ ಇದು ಕೃಷಿ ಮಾಡ್ತಾ ಇದ್ರು?
3: ಆದ್ರೆ ನಮ್ಗೊಂದು ಕಾನ್ಸೆಪ್ಟ್ ಸಿಕ್ತ ಕೃಷಿ ಇಲಾಖೆಯಿಂದ, ಒಂದು ಅವರ ಆಯೋಜನೆ ಹೇಳ್ರಿ. ಈ ಸರ್ತಿ ನಾವು ಸಂಜೀವಿನಿ ಅಂದ್ರೆ ಒಂದು ಕೃಷಿ ಅಡಿಲು ಭೂಮಿ ಯಾವ್ದಿತ್ತ ನೀವು ಗುರುತಿಸಿ ಅನ್ಕೊಂಡು. ಅದಕ್ಕೆ ನಮ್ಗ ಐಡಿಯಾ ಇರ್ಲಿಲ್ಲ, ನಾವು ಅಡಿಲು ಭೂಮಿ ಎಲ್ಲ ಮಾಡಿ ಇನ್ನೆಂತ ಮಾಡುದು, ಅದೆಲ್ಲ ಮಾಡುಕ ಆಗ್ತ ಕಷ್ಟ ಅನ್ಕೊಂಡು. ನಮ್ದು ಕೃಷಿ ಸಖಿ ಅದಕ್ಕೆ ಫಸ್ಟ್ ನಮ್ ಪ್ರೇರಣೆ ಕೊಟ್ಟದ್ದು.
2: ಕೃಷಿ ಸಖಿ
3: ಪ್ರೇಮ ಶೆಟ್ಟಿ ಇಲ್ಲ ಅನ್ನೋದಕ್ಕ ಅದ ಈ ಸರ್ತಿ ಒಂದು ಕಾನ್ಸೆಪ್ಟ್ ಬಂದಿತ್ತು. ಏನಾದ್ರು ಕೊಡುರೇನು ಗೌರ್ಮೆಂಟ್ ಇಂದ ಅಡಿಲು ಭೂಮಿ ಒಂದ್ ನಾವು ಮಾಡ ಸುಮಾರು ಗೆದ್ದೆಲ್ಲ ಇತ್ತಲ್ಲ ಕಾಮ ಈ ಸರ್ತಿ ಒಂದ್ ನಾವ್ ಅದಕ್ಕೊಂದು ಪ್ರಯತ್ನ ಎಂತ ಮಾಡೋಕಾಗ ನಮ್ಗೂ ಖುಷಿ ಆಯ್ತು. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ, ಈಗ ಫಸ್ಟ್ ಗಂಡಸರ ಕಡೆ ಬೈತಿಲ್ಲ ಹುಡು ಬಿದ್ ಗೆದ್ದಿನಲ್ಲ ನೀವು ಸಾಗೋಳಿ ಮಾಡ್ಕೊಂಡು ದುಡ್ಡು ಎಲ್ಲಿಂದ ಬತ್ತ ಅನ್ಕೊಂಡು ಅಮೌಂಟ್ ಹಾಕಲ್ಲ.
2: ಕರೆಕ್ಟ್.
3: ಈ ಸಾಗೋಳಿ ಅಂದ್ರೆ ಎಂತ ಅಂದ್ರೆ ಪ್ರಕೃತಿಯೊಡೆ ನಾಡೋ ಜೂಜಟ್ಟ ಅಂತರು.
2: ಸತ್ಯ.
3: ಗೆದ್ರೆ ಅವ ಕುಬೇರ ಸಾಲ್ಗಾರ ಅಂದ್ರೆ ನಂಬಿಕೆ ಮೇಲೆ ಮಾತ್ರ ಸಾಗೊಳ್ಳಿ. ಈಗ ನಾಳೆ ಮಳೆ ಬತ್ತೇನೋ ಆತೆ,
2: ಬೇಸಾಯ ಅಂದ್ರೆ
3: ಬೇಸಾಯ ಅದ್ ಹಿಂದಿಂದ ಬಂದದ್ದು ಮಾತ. ಈಗ ಮನುಷ್ಯನ್ ವ್ಯವಸಾಯ ಅಂದ್ರೆ ಎಂತ ನಂಬಿಕೆ, ಈ ವರ್ಷ ಆಯ್ಲಿಲ್ಲ ಬರೋಷ್ಕರ ಆಗ್ತೇನೋ ಅನ್ಕೊಂಡು
4: ಭೂಮಿ ಕಾಯಿ ಒಂದಲ್ಲ ಒಂದು ಕೊಡ್ತಾಳೆ
2: ಕೊಟ್ಟೆ ಕೊಡ್ತಾರೆ. ಓಕೆ, ಹಾ ನಿಮ್ದು ಹೇಳಿ.
3: ಬಂತ ಅಡಿಲು ಭೂಮಿ ಮಾಡ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸ್ಕೊಂಡ್ ಬಂದ್ಕೊಂಡು ಮತ್ತೆ ಜನರು ನಾವು ಸಾಗೋಳಿ ಮಾಡೋ ಕ್ರೆಡಿಟ್ ಇತ್ತ ನಮ್ಗೆ ಈಗ ಸಾಲ ಬೇಕಲ್ಲ ಮಳೆಗಾಲದ ದುಡ್ಡು ಎಲ್ಲಿರುತ್ತೆ.
2: ಕರೆಕ್ಟ್.
3: ಈಗ ದನ ದಲ ಎಷ್ಟಪ್ಪ ಬತ್ತ ಕಡಿಗೆ ಅವ್ರು ಹೇಳ್ರ ಫಸ್ಟ್ ಬೀಜ ಕೊಡ್ತು ಅಂತ ಹೇಳ್ರ ಕಡಿ ಬೀಜ ಏನೋ ಸ್ವಲ್ಪ ಎಲ್ಲ ಸಿಕ್ತಷ್ಟೇ ಬಿಟ್ರೆ ಬಿತ್ತನೆಗೆ ಅದು ನಡುಕ್ಕೆ ಸ್ವಲ್ಪ ಬೇಕಲ್ಲ ಅನ್ಕೊಂಡು ಕಡಿ ನಾವು ಒಕ್ಕೂಟದಿಂದ ಎಲ್ಲರೂ 20,000 ಲೋನ್ ಕೊಡುದು, ಲೋನ್ ಕೊಟ್ಟು ಅವರಿಂದ ಸಾಗುವಳಿ ಮಾಡ್ತದೆ
2: ಸಂಜೀವಿನಿಯಿಂದ.
3: ನಮ್ಮ ಒಕ್ಕೂಟದಿಂದ 20,000
2: ಒಬ್ರೊಬ್ರಿಗೆ
3: ಒಬ್ರೊಬ್ರು ಯಾರ್ಯಾರು ಮಾಡ್ತಾರೆ ಅಡಿಲು ಭೂಮಿ
2: ಗ್ಯಾರಂಟಿ ಅಂತ. ಈಗ ನಾನ್ ಬಂದು ನಾನ್ ಮಾಡ್ತೇನೆ ನೀವು ನಂಬ್ತ್ರೆ?
3: ಇಲ್ಲ ಇಲ್ಲ, ನಮ್ ಗ್ರಾಮದಲ್ಲಿ ನಾವು ಅದನ್ನ ಅವ್ರನ್ನ ಪಾಯಿಂಟ್ ಔಟ್ ಮಾಡತ್ತಲ್ಲ.
2: ನಿಮ್ಗೆ ಗೊತ್ತಾಗ್ತ
3: ಮಹಿಳೆಯರೇ ಅಲ್ಲ, ಅವ್ರ ಪುರುಷರದ ಅಂದ್ರೆ ಜೊತೆಗೆ ಮಾಡೋರ್ ಮನೆಯಿಂದ ಅಲ್ಲಿ ಪ್ರೇರಣೆ ಅವ್ರೆ ಮಹಿಳೆಯರು. ನಾವ್ 20,000 ಕೊಟ್ಟು ಅವ್ರದ್ದು ವಿಸಿಟ್ ಗೆಲ್ಲ ಹೋಯ್ತು. ಕೃಷಿ ಅಧಿಕಾರಿಗಳು ಬಂದಿರು ಮೊಳಳ್ಳಿ ಗ್ರಾಮಕ್ಕೆ, ಎಲ್ಲೆಲ್ಲ ನಾವು ಅಡಿಲು ಭೂಮಿ ಎಲ್ಲ ಮಾಡಿ ತಲ್ಲಿಗೆಲ್ಲ ಬಂದಿರು, ನಟ್ಟಿ ಟೈಮ್ ಅಲ್ಲಿ ಬಂದಿರು, ಕಡಿಕ ಬೆಳಿ ಎಲ್ಲ ಬಂದ ಟೈಮ್ ಅಲ್ಲಿ ಕಟಾವ್ ಟೈಮ್ ಅಲ್ಲಿ ಎಲ್ಲ ಬಂದಲ್ಲ.
2: ಯಾವ ವರ್ಷ ಆದದ್ದು?
3: 2024
2: ನೀವು ಶುರು ಮಾಡದ, ಇವತ್ತಿನವರೆಗೂ ನೀವು ಮಾಡ್ತಾ ಇದ್ರಿ?
3: ಈಗ ಇದ್ದವ್ರು ನಾವು ಈಗ ಕಂಟಿನ್ಯೂ ಮಾಡ್ತಾನೆ.
2: ಈಗ ಇದು ಹಡಬಿದ್ ಭೂಮಿ ಇತ್ತಲ್ಲ, ನೀವು ಹೆಂಗೆ ಒಬ್ಬೊಬ್ರಿಗೆ ಒಂದೊಂದ್ ಗೆದ್ದೀಯ, ಹೆಂಗ್ ನೀವು ಹೆಂಗ್ ಮಾಡ್ತಾ
3: ಇದ್ದೀವಿ? ಇವ್ರ ಮನೆಗೆ ಇವತ್ತು ಹೈಯೆಸ್ಟ್ ನಾವು ಆ ಟೈಮ್ ಅಲ್ಲಿ 10 ಎಕರೆ ಹಡಿಲು ಭೂಮಿ ಮಾಡಿದ್ವಿ.
4: ಎಷ್ಟು ವರ್ಷದಲ್ಲಿ ನಾವು 10 ಎಕರೆ ಮಾಡ್ತ ಅದ್ರಲ್ಲಿ ನಮ್ಗೆ ತುಂಬಾ ಲಾಭ ಅಂಬಾಗ ಆಯ್ತ.
2: 8ನೇ ವರ್ಷದಲ್ಲಿ
4: ಎಲ್ಲ ಸೇರಿ ಒಂದ್ 4-5 ಸಂಘದವ್ರು ಒಟ್ಟು ಮಾಡಿ ಅವ್ರವ್ರೆ ಒಂದು ಗ್ರೂಪ್ ಮಾಡಿದ್ರ 25 ಎಕರೆ ಮಾಡ್ತ.
2: ವಾವ್.
4: 25 ಎಕರೆ ಮಾಡಿದ್ರೆ ಎಂತಾಯ್ತು ಜನ ಅಂದ್ರೆ ಗೇಣಿ ತಗೊಂತೀರಿ ಹೊಟ್ಟೆ ಕಿಚ್ಚಾಯ್ತೀರಿ ಲಾಭ ಆಯ್ತು ಜಾಸ್ತಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರ. ಈಗ ನಾವು 8,000 ಕೊಡ್ತಲ್ ಒಂದು 1/2 ಎಕರೆಗೆ 4,000 ಕೊಡಿ ನಾನು ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
2: ಓಕೆ.
4: ಆವಾಗ ನಮ್ಗೆ ತುಂಬಾ ಬೇಜಾರಾಯ್ತು, ಇಷ್ಟು ಅದಕ್ಕಂಡು ಮಾಡಿ ಬಿ ನಮ್ಗೆ ಸಿಗ್ಲಿಲ್ಲ ಅಂತ ಕೆಲವೊಂದು ಬಿಟ್ಟು ಕಡೆಗೆ. ಈಗ ಪರ್ಸನಲ್ ಆಗಿ ಮತ್ತೆ ಮಾಡ್ತಿತ್ತ, ಆದ್ರೆ ಇನ್ ಬೇರೆದವ್ರು ಯಾರು ಕೊಡೋರು ಇದ್ರೆ ನಾ 25-50 ಎಕರೆ ಮಾಡೋಕ್ಕೂ ರೆಡಿ ಇತ್ತ ಅಂತವ್ರು ಮುಂದೆ ಬರ್ತಿಲ್ಲ. ಒಂದ್ ವರ್ಷ ಏನೇ ಬಿಡ್ತಾರೆ, ಬರೋ ವರ್ಷಕ್ಕೆ ಅಂತ ಮಾಡ್ತಾರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹಾಂಗಾಯ್ ಕಷ್ಟ ನಮ್ಗೀಗ ಮಿಗನ್ ಕಾಟ ಹಂದಿ ಕಾಟ ಇಲ್ದಿರೆ ಸಾಗುಳಿ ಬಂಪರ್ ಲಾಭನೇ
2: ಒಳ್ಳೇದ
4: ಅದಕ್ಕಂದ್ರೆ ತುಂಬಾ ಲಾಭನೇ.
2: ಈಗ ಒತ್ಕಂದು ಅಂತ ಹೇಳ್ರಿ ನೀವು. ಫಸ್ಟ್ ಆಫ್ ಆಲ್ ನಂಗೆ ಇದು ಬೇಕು, ಎಲ್ಲ ಒಟ್ಟಾಗಿ ಮಾಡುದಂದ್ರೆ ಯಾರೇ ಒಂದ್ ಕೆಲಸ ಮಾಡುದಾರು ನನ್ಗೂ ಲಾಭ ಎಂತ ಇದೆ ಅಂತ ಎಲ್ರು ಯೋಚನೆ ಮಾಡ್ತಾರೆ. ಈಗ ನೀವು ಒಟ್ಟಾಗಿ ಮಾಡಿದಾಗ ಹೆಂಗ ಅದ್ ಲೆಕ್ಕಾಚಾರ ಹೆಂಗೆ? ನಿಂಗಿಷ್ಟ ನಂಗಿಷ್ಟ ನೀನ್ ಇಷ್ಟ ಮಾಡ್ಕ ನಾನ್ ಇಷ್ಟ ಮಾಡ್ಕ ನಿಂಗಿಷ್ಟ ಸಿಕ್ಕತ್ ನಂಗಿಷ್ಟ ಸಿಕ್ಕತ್ತೆ ಹೆಂಗ ಅದ್ ಲೆಕ್ಕಾಚಾರ?
4: ನಮ್ದೀಗ ಒಂದ್ ಸಂಘದಲ್ಲ 6 ಜನ ತಗೊಂತೀಗ, 6 ಜನ ತಗೊಂಡು ನಾನೀಗ 4 ಗೆದ್ದೆ ಮಾಡಿದೆ, ಅವ್ರು 8 ಗೆದ್ದೆ ಮಾಡ್ರು, ಅವ್ರು 1 ಗೆದ್ದೆ ಮಾಡ್ರು, ಆ ಖರ್ಚಿಲ್ಲ ಅವ್ರೆ ಹಾಕೋದು, ಅದ್ರಿಂದ ಎಷ್ಟು ಲಾಭಾಂಶ ಇತ್ತು ಅವ್ರೆ ತಗೊಂಡ. ಅವ್ರ ಗೆದ್ದೆ ಹೋ ಜಾಸ್ತಿ ಅವ್ರು ಹೊತ್ಕೊಂಡ್ರೆ ಫಲಸಲ್ ಅವ್ರಿಗೆ ಜಾಸ್ತಿ ಸಿಕ್ಕತ್ತೆ. ಹಿಂಗೆ ಅಂದ್ರೆ ಅವ್ರು ಗೆದ್ದಿದ್ ಮತ್ತೊಬ್ರಿ
2: ಅಂದ್ರೆ ನೀವು 10 ಎಕರೆ ಅಂತ ಹೇಳಿದ್ರಲ್ಲ, ಒಟ್ಲಿ ಆಯ್ತು, ಒಟ್ಟು ಎಷ್ಟು ಹೆಣ್ಮಕ್ಳು ನೀವು ಒಟ್ಟಾಗಿ ಮಾಡಿದ್ರಿ?
4: ನಾವೊಂದು ಹಬ್ಬ ಬಂದ್ರೆ 9 ಜನ ಇದ್ದಿತ್ತು.
2: ನೀವು 9 ಜನ 10 ಎಕರೆ
4: ಮಾಡಿದ್ರಿ? 25 ಎಕರೆ ಮಾಡಿತ್ತು ಫಸ್ಟ್ ಅಲ್ಲಿ 10 ಎಕರೆ, 8ನೇ ಸಲ 25 ಎಕರೆ ಮಾಡಿತ್ತು.
2: ವಾವ್. ಅಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಗೆದ್ದಿ ಬಂತಂದ್ರೆ ಎಷ್ಟೆಷ್ಟು ಸೈಜ್
4: ಹೆಂಗ್ ಗೊತ್ತಾ? ನಮ್ದೀಗ ಫುಲ್ ಮೊಳಲಿಯಿಂದ ದೊಡ್ಡ ಅಂಡರ, ಅದ್ರಲ್ಲಿ ಕೆಲವೊಬ್ಬರದ್ದು ಸುಮಾರು ದೂರ ಇರುತ್ತೆ, 25 ಗೆದ್ದಿಕ್ಕಿಂತ ಮುಂದೆ ಇರುತ್ತೆ. ಇವ್ರದ್ದೆಲ್ಲ ನಮ್ದು 4-5 ಕಿಲೋಮೀಟರ್ ಹತ್ತು ಮನೆಗೆ, ಅವ್ರ ಅಂಡರ್ ಅಲ್ಲಿ ಅವ್ರು ಮಾಡ್ತಾರೆ, ನಮ್ಮ ಮಂಡಲ್ ನಾವ್ ಮಾಡತ್ತೆ. ಹಿಂಗೆ ಸಂಜೀವಿನಿ ಗುಂಪಲ್ಲೇ ಮಾಡುದು ನಾವು.
2: ನೀವು ಗುಂಪಲ್ಲೇ ಮಾಡ್ತೀರಿ
3: ಅಂದ್ರೆ ಖರ್ಚು ವೆಚ್ಚ ಗುಂಪಿ ಬರ್ತಿಲ್ಲ ನಂದು, ನನ್ನ ಹತ್ರ ಯಾವ್ದಾವ್ದು
2: ಗೆದ್ದಿತ್ತ
3: ನಾನ್ ಖರ್ಚಾಕಿ.
2: ಎಸ್, ನೀವು ಖರ್ಚು ಹಾಕೊಂಡು ಮಾಡುದು, ಅದ್ರ ಲಾಭ ಬಂದದ್ದು ನೀವೇ ತಕ್ಕಂದ್, ಅದೇನ್ ಫಸಲ್ ಇದೆ ಅದೆಲ್ಲ ನಿಮ್ದೇ ಅಲ್ಲ. ಸೊ ನಿಮ್ಮದೇ ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತೆ. ಈಗ ಸುಜಾತಾ ಶೆಟ್ರೆ, ಈಗ ನೀವು ಹೇಳಿ, ಅವ್ರು ಹೇಳ್ರ 10 ಎಕರೆ ಮಾಡಿದ್ವಿ, ಕಡೆಗೆ 25 ಎಕರೆ ಮಾಡಿದ್ವಿ ಅಂತ ಹೇಳ್ಕೊಂಡ, ನೀವು ಯಾವ ತರ ಕೃಷಿ ಮಾಡ್ತೀರಿ? ಬರೀ ಭತ್ತ ಮಾತ್ರ ಬೆಳೆಯುದಾ, ಅದ್ರೊಟ್ಟಿಗೆ ಬೇರೆ ಎಂತಾರು ಬೆಳೀತ್ರಿ? ಅದನ್ನೊಂಚೂರು ಹೇಳಿ ಕಮ್ಮ.
3: ಅಡಿಕೆ
2: ಅಡಿಕೆ ನಿಮ್ಗೆ ಹಾಕುಬಿಡ್ತದ ಅಲ್ಲಿಗೆ ಹಡ್ಬಿದ್ ಭೂಮಿ?
5: ಅದು ನಮ್ಮದೇ ಜಾಗ, ನಮ್ದೇ, ಬೇರೆ ಜಾಗ.
2: ನೀವು ಹಡ್ಬಿದ್ ಹಡ್ಬಿದ್ ಭೂಮಿ ಬಗ್ಗೆ ಮಾತಾಡಿ. ಹಡ್ಬಿದ್
5: ಹಡ್ಬಿದ್ ಭೂಮಿ ಸಾಗೊಳ್ಳಿ ಮಾತ್ರ, ಮಾಡ್ಲಿಕ್ಕೆ
2: ಸಾಗೊಳ್ಳಿ ಅಂದ್ರೆ ಭತ್ತದ ಬೆಳೆ ಮಾತ್ರ ಮಾಡ್ತದೆ.
5: ಬೆಳೆ ಎರಡು ಬೆಳೆ ಬೆಳಿತ, ಕಾತಿ ಮತ್ತೆ ಸುಗ್ಗಿ.
2: ನೀವು ಕಾತಿ ಸುಗ್ಗಿ ಎರಡು ಬೆಳಿತ್ರಿ, ನೀರಿಗೆ ಎಂತ ಮಾಡ್ತ್ರಿ?
5: ನೀರಿಗೆ ಸ್ವಲ್ಪ ಬರ್ತದೆ, ಬರತ್ತ ತೋಡಲ್ಲ, ಚಾನಲ್ ನೀರಿಲ್ಲ, ಮೋಟರ್ ನೀರೆಲ್ಲ ಸ್ವಲ್ಪ ಕಡಿಮೆ ಅದಕ್ಕೆ ಹಾಕತ್ತೆ.
2: ಮೋಟರ್ ನೀರ್ ಹಾಕೊಂಡು ಮಾಡ್ತೀರಿ ನೀವು. ಈಗ ಈ ಬೇಸಾಯ ಮಾಡುದಂದ್ರೆ ಸಾಗುವಳಿ ಮಾಡುದ, ಅದನ್ನ ಬಿತ್ತನೆಯ ಮ್ಯಾಟಗೆ ಹೆಂಗೆಲ್ಲ ಮಾಡ್ರಿ?
5: ಬೀಜ ಬಿತ್ತದು,
2: ಬಿತ್ತಿ ಬಿಡು. ಯಾವ ಬೀಜ ನೀವು?
5: ಎಂಒಪೋರ್.
2: ಅದನ್ನೇ ಎಲ್ಲಿಂದ ತರ್ತ್ರಿ ನೀವು?
5: ಅದು ನಮ್ಮ ಒಂದ್ ವರ್ಷ ಹಿಂಗೆ ಕೃಷಿ ಇಲಾಖೆಯಿಂದ ತರತ್ತ, ಆಮೇಲೆ ನಮ್ಮ ಮನೆಯಿಂದ ನಾವು ಮಾಡ್ಕೊಳ್ಳೋದು.
2: ಬೀಜ ಮಾಡ್ತೀವಿ,
5: ವರ್ಷ ವರ್ಷ ತೆಗ್ದು ಇಟ್ಕೊಳ್ಳತ್ತ.
2: ಅದನ್ನ ಒಂದ್ಸಲ ನೆನ್ಸಿಟ್ಟು
5: ನೆನ್ಸಿಟ್ಟು ಆಮೇಲೆ ಮುಂಚಿನ ದಿನ ಮಾರನೇ ದಿನ ಹತ್ತು ಗಂಟೆಗೆ ಹಾಕಿದ್ರೆ ಮಾರನೇ ದಿನ ಹತ್ತು ಗಂಟೆಗೆ ತೆಗೆಯುದ. ಅದ್ರ ಮೇಲೆ ಚೀಲ ಕಟ್ಟಿ ನುಕ್ಕಿ ಸಪ್ಪಾಕಿ ಕಲ್ಲೇರಿ ಬೆಚ್ಚತ್ತ, ಅದ್ ಬೆದಿ ಬರತ್ತ. ಆಮೇಲೆ ತೆಗ್ದು ಒಂದೆರಡು ದಿನ ಬಿಟ್ಟು ಗದ್ದಿಗೆ ಬಿತ್ತಾಣೆ, ನೀರಲ್ಲೇ ಚಲೋ.
2: ಯಾವ ತಿಂಗಳ ಮಾಡ್ತೀರಿ ಇದನ್ನ ನೀವು?
5: ಅದು ನಮ್ದೀಗ 15 ದಿವಸ ಆಯ್ತು ಮಾಡಿ, ಜೂನ್
2: ಮಳೆ ಕಾದೆ ಮಾಡುದು.
5: ಹಾ, ಮಳೆ ನೀರ್ ಬಂದ 15 ದಿವಸ ಆಯ್ತು, ಈಗ ಎಲ್ಲ ಸುಮಾರು ಬಲ ಆಯ್ತ. ಅದು ಈಗ ಅವ್ರು ಹೇಳ್ತಾ ಇದ್ದಂಗೆ, ಏನೋದ ಶೆಟ್ಟಿ ಹೇಳ್ತಾ ಇದ್ದಂಗೆ ತೇಲ್ತಾ ಉಂಟು,
2: ತೇಲ್ತಾ ಇದೆ. ನೀರ್ ಜಾಸ್ತಿ ಆಯ್ತು,
5: ನೀರ್ ಜಾಸ್ತಿ ಆಯ್ತು, ಗಾಳಿ ಬರ್ತಾ ಇತ್ತಲ್ಲ, ಎಲ್ಲ ಬೆದಿ ಎಲ್ಲ ಆಚೀಚಿ ಆಚೀಚೆ.
2: ಅದು ಕಾಲು ಊರು ಮುಂಚೆ ಈಗ ಶುರುವಾಗಿ ತೇಲ್ತಿದೆ.
5: ಈಗ ಯೂರಿಯಾ ಹಾಕಿತ್ತ ಇನ್ನು ಬೇರೆ.
2: ಹಾ, ಇದನ್ ಕೆಮ್ಕಿತ್ತೀಗ. ನಿಮ್ದು ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಯೂರಿಯಾ ಗಿರಿ ಎಲ್ಲ ಹಾಕ್ತ್ರಿ? ಸಾರ ಗಿರಿ ಸಾರ ಎಲ್ಲ
5: ಹಾಕ್ತಾರೆ.
2: ಹಾ, ಗೊಬ್ಬರಕ್ಕೆಲ್ಲ ಎಂತ ಮಾಡ್ತೀರಿ ನೀವು? ಮನೆಗೆ ಎಷ್ಟು ಜನ ಇತ್ತ?
5: ಮನೆಗೆ ಒಂದ್ 5 ಜನ ಉಂಟ.
2: 5 ಜನ? ಅರೆ, ಎಷ್ಟು ಜನ ಇದ್ರ?
5: ಜನ 3 ಜನ ಇದ್ರ, ಅಮ್ಮ ಅಪ್ಪ ನಾನು.
2: ಅಮ್ಮ ಅಪ್ಪ ನೀವು? ಅಂದ್ರೆ ದನ ಚಾಕ್ರಲ್ಲಿ ನೀವೇ
5: ಮಾಡೋದು
2: ಹೈನುಗಾರಿಕೆ ನಿಮ್ದೆ? ಎಷ್ಟು ಹಾಲು ಕರೀತ್ರಿ?
5: ಹಾಲೊಂದು 25 ಲೀಟರ್ ಕೊಡುತ್ತೆ
2: ದಿನ. ಡೈರಿಗೆ ಕೊಡ?
5: ಡೈರಿಗೆ ಕೊಡು. ಅವಾಗ ಜಾಸ್ತಿ ಇತ್ತು, ಈಗ ಎಲ್ಲ ಒಂದೊಂದು ಗಬ್ಬ ಕೊಟ್ಟು ಒಂದೊಂದು ಗಬ್ಬ ಕೊಟ್ಟುದಿಲ್ಲ, ಹಾಗಾಗಿ ಉಂಟು.
2: ಹಂಗೆಲ್ಲ ಆತಿತ್ತು. ಸೊ ನೀವು 5 ದನದ್ದು ಗೊಬ್ಬರ ನಿಮ್ಗೆ ಗೆದ್ದಿಗೆ ಎಲ್ಲದಕ್ಕೂ ಸಾಕತ್ತ?
5: ಸಾಕಾಗತ್ತೆ, ತೋಟಕ್ಕೆ ಗದ್ದಿಗೆಲ್ಲ.
2: ಹಟ್ಟಿ ಗೊಬ್ಬರ?
5: ಗೊಬ್ಬರ ಗ್ಯಾಸ್ ಮಾಡಿತ್ತೆ.
2: ಹಾ, ಅದು ಇತ್ತು ಮತ್ತೆ
5: ಅದ್ರಲ್ಲಿ ಅನ್ನ ಎಲ್ಲ ಮಾಡುತ್ತೆ.
2: ಗೊಬ್ಬರ ಗ್ಯಾಸ್ ಗಾಗಿ ಕರಡ್ಕಲ್ಲ, ಅದು ಯಾರು ಮಾಡುದು?
5: ಅದು ನಮ್ದು ಅಪ್ಪ ಮಾಡುದು.
2: ಅಪ್ಪ ಮಾಡುದ? ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಜನ ಬೇಕೆ.
5: ಹೌದೌದು,
2: ಒಂದೇ ಮನೆಗೆ ಯಾರಿದ್ರು ಅವ್ರು ಒಬ್ರಾದ್ರು ಒಬ್ರೇ ಮಾಡ್ಕ
5: ಹೈಕೊಳ್ಳುತ್ತೆ. ಹಂಗೆ ಎಲ್ಲ ಸಲ ಹೈಕೊಳ್ಳುದಿಲ್ಲ, ಗದ್ದೆ ಕೆಲಸಕ್ಕೆಲ್ಲ ಹೈಕಂತ.
2: ಕೃಷಿಕರಲ್ಲಿ ನಾನು ಇದು ಮಾಡ್ಕ ಅದು ಮಾಡಕ್ಕಾಗಂತೇನಿಪ್ಪುದಿಲ್ಲ, ಮನೆಗೆ ಎಲ್ಲ ಕೆಲಸನು ಅವ್ರು ಮಾಡ್ತಾರೆ. ಗದ್ದೆಗಿಳುದ್ರಿಂದ ಹಿಡಿದು ಇಲ್ಲಿ ಮನೆ ಬದಿ ಕೆಲಸ ಬದುಕೆ ಅಂತ ಎತ್ತು ಎಲ್ಲ ಮಾಡುವಂತ.
5: ಸೇರಿಸಿ ಮಾಡುದು, ನಾವು 3 ಜನ
2: ಸೇರ್ಕೊಂಡು
5: ಅಮ್ಮ ಒಳಗ್ ಮಾಡುದು, ನಾನು ಅಪ್ಪಯ್ಯ ಹೊರಗಡೆ ಮಾಡುದು.
2: ಪ್ರಗತಿ ಪರ ರೈತ ನೀವು ಆಗಿರೋದ್ರಿಂದ ಯಾವ್ದೆಲ್ಲ ಬೆಳಿ ನೀವು ಬೆಳಿತ್ರಿ ಹೇಳಿ ಕಮ್ಮ?
5: ಭತ್ತ, ಅಡಿಕೆ.
2: ಭತ್ತ ಒಂದ್ ಎಷ್ಟು ಬೆಳಿತ್ರಿ ವರ್ಷಕ್ಕೆ?
5: ಭತ್ತ ಒಂದು 35 ವರ್ಷಕ್ಕ ಒಂದ್ 40 ಕ್ವಿಂಟಲ್ ಆಗತ್ತೆ.
2: 40 ಕ್ವಿಂಟಲ್? ನೀವು ನಿಮ್ ಮನೆಗೆ ಇಟ್ಕೊಂಡು ಮತ್ತೆಲ್ಲ ಮಾರ್ತೀರಾ?
5: ಹೌದು, ಊಟಕ್ಕೆ ಇಟ್ಕೊಳ್ಳುತ್ತೆ ಮತ್ತೆಲ್ಲ ಮಾರಾಟ.
2: ಈಗ ಅದ್ ಹೆಂಗ್ ಅದು ಅಲ್ಲಿ ಮಿಷಿನ್ ಬಂದೆ ನಿಮ್ಮ?
5: ಇಲ್ಲ ಇಲ್ಲ, ನಾವು ಮಿಲ್ಲಿಗೆ ತಗೊಂಡು ಹೋಗುತ್ತೆ.
2: ಅಲ್ಲ ಅಲ್ಲ, ಕುಯ್ಯುದ ಹೆಂಗೆ?
5: ಮಿಷಿನ್ ಬರುತ್ತೆ,
2: ಮಿಷಿನೇ. ಮಿಷಿನ್ ಬಂದದನ್ನ ನೀವು ಅಲ್ಲಿಂದ ಸೀದಾ ಮಿಲ್ಲಿ ತಕೊ ಹಾಕೋದು?
5: ಹೌದೌದು.
2: ತಕೊ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಪ್ಪದ?
5: ಇಲ್ಲ ಇಲ್ಲ, ಅದನ್ನ ಮಾರಾಟ ಮಾಡುತ್ತೆ.
2: ಅಲ್ಲಲ್ಲ, ಹೆಚ್ಚಿನ ಎಂತ ಮಾಡಿದ್ರೆ ಕೇಂದ್ರ ಕರೆಕ್ಟ್ ಇದೆ, ನೀವು ಮಾರಾಟ ಮಾಡುದು?
5: ಮಾರಾಟ ಮಾಡುದು, ಆಮೇಲೆ ನಮ್ಗೆ ಬೇಕಾಗುವಷ್ಟಕ್ಕೆ ನಿಮ್ಮ ಊಟ ಮಾಡ್ಲಿಕ್ಕೆ ತರುದು ಅಷ್ಟೇ.
2: ಓಕೆ, ನಿಮ್ ಬೇಕಾಪಷ್ಟನ್ನ ತಕಬತ್ರಿ?
5: ಹೌದು, ಊಟಕ್ಕೆ ಎಷ್ಟು ಬೇಕೋ ಅಷ್ಟು.
2: ಈಗ ನೀವು ಗೇಣಿ ಹಾಕುದಿತ್ತಲ್ಲ, ಈಗ ಹಡ್ಬಿದ ಭೂಮಿ
5: ಗೇಣಿ ಒಂದು 2-3 ಗದ್ದೆ ಮಾಡಿದ್ದ, ಅದರಲ್ಲಿ ಅವರಿಗೆ 5 ಮುಡಿ ಅಕ್ಕಿ ಕೊಡ್ಬೇಕು.
2: 5 ಮುಡಿ? ಎಷ್ಟದು ಸೆಣ್ಸ? ಈಗ ಹ್ಯಾಂಗ ಅದ ಲೆಕ್ಕ?
5: ಎಂತದ ಗೊತ್ತಿಲ್ಲ ನನ್ಗೆ, ಅವಾಗ್ಲೇ ಮಾಡಿದ್ದ, ಮನೆ ಹತ್ರ ಇರುದ. ಅದು 5 ಮುಡಿ ಅಕ್ಕಿ ಅವ್ರಿಗೆ ಕೊಡ್ಬೇಕು, ಮತ್ತೆಲ್ಲ ನಮ್ದೇ.
2: ಮತ್ತೆಲ್ಲ ನಿಮ್ಗೆ 5 ಮುಡಿ ಅವ್ರಿಗೆ ಅಕ್ಕಿ ಕೊಡುದು?
5: ಅಕ್ಕಿ ಅವರಿಗೆ ವರ್ಷಕ್ಕೊಂದ್ಸಲಿ ಅಕ್ಕಿ ಕೊಡ್ಬೇಕು,
2: ಅಕ್ಕಿ ಕೊಡುದು. ಓಕೆ ಓಕೆ. ಸೊ ಹಾಂಗಾಗಿ ಸುಜಾತ ಶೆಟ್ರ, ಸುಜಾತ ಶೆಟ್ರ ಮತ್ತೆ ತೋಟ ಮಾಡ್ತಾರೆ, ತೋಟಗಾರಿಕೆ
5: ಉಂಟು.
2: ಎಂತ ಮಾಡ್ತಾರೆ? ಅಡಿಕೆಯ?
5: ಅಡಿಕೆ.
2: ಎಷ್ಟು?
5: 1000 ಗಿಡ ಉಂಟು.
2: ಹಾ, ಅದು ಅಡಿಕೆ ಸುಲುದು ಅದೆಲ್ಲ
5: ಸುಲಿಯುದೆಲ್ಲ ಒಂದೊಂದ್ಸಲಿ ಹಾಗೆ ಕೊಡುತ್ತೆ
2: ಇಡೀ,
5: ಒಂದೊಂದ್ಸಲಿ ಜನ ಸಿಗದೇ ಇದ್ದಲ್ಲಿ ಒಂದೊಂದ್ಸಲಿ ಸೊಲಿಯುತ್ತೆ, ಈಗ ಸೊಲಿಲಿಲ್ಲ. ಇತ್ತು
2: ಇತ್ತು, ಇನ್ನೀಗ ಸ್ವಲ್ದು ಕೊಡುದು ಹಾಗೆ ಕೊಡ್ತಾರೆ.
5: ಅದ ಎಂತ ಅಂತೇಳಿ ಇನ್ನು
2: ಮಳೆಗಾಲದ ರೇಟ್ ವೈಟ್ ಮಾಡ್ತಾ ಇದೀರಿ ನೀವು?
5: ರೇಟ್ ಇಲ್ಲಲ್ಲ, ನಾವು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವ್ರದ್ದೆಲ್ಲ ರೇಟ್ ಉಂಟು.
2: ರೈತರ ದುರಂತವೇ ಇದು.
5: ಸಾಗೊಳ್ಳಿ ಮಾಡ್ರೆ ನವಿಲ ಮತ್ತೆ ಮಿಗ ಮತ್ತೆ ಹಂದಿ ಅದನ್ ಬೆಚ್ಚುದಿಲ್ಲ, ಅದು ನಮ್ ಮನೆಗ್ ಬಂದ್ರ ಮೇಲೆ ನಮ್ದು.
2: ಕರೆಕ್ಟ್,
5: ಇಲ್ಲಾಂದ್ರೆ ಗದ್ದೆಲ್ ಇದ್ದು ನಮ್ದಲ್ಲ.
2: ಹೌದು ಹೌದು ಹೌದು ಹೌದು. ಅಲ್ಲ ನಿಮ್ಗೆ ಕೆಲವು ಸಲ ಇದು ಬೇಡ ಮಾರೆ ಸಾಕತ್ತೆ,
5: ಸಾಕು ಬೇಡ ಬೇಡ ಅಂತ ಹಳಿಯರು ಕೇಳುದಿಲ್ಲ.
2: ಹಳಿಯರ್ ಕೇಳ್ತಿಲ್ಲ,
5: ನಮ್ದು ಅಪ್ಪ ಕೇಳುದೇ ಇಲ್ಲ, ಮಾಡ್ಲೇಬೇಕು.
2: ಅಪ್ಪ ಹೆಂಗ್ ಎಷ್ಟು ವರ್ಷ?
5: ಅವ್ರಿಗೆ ಈಗ 70 ಆಯ್ತು.
2: ಈ ಹಳೆ ರಿಪ್ಪಲರಿಗೆ ಕೃಷಿ ಇರುತ್ತೆ,
5: ಅಪ್ಪ ಇಪ್ಪಲವರಿಗೆ ಇರುತ್ತೆ ಆಮೇಲೆ ಇಲ್ಲ.
2: ಈಗ ಇದು ತೆಂಗು ಕೃಷಿ,
5: ತೆಂಗು ಉಂಟು
2: ಎಷ್ಟಿದೆ?
5: ಕಾಯಿ ವರ್ಷಕ್ಕೊಂದು 2-3 ಸಾವಿರ ಕಾಯಿ ಮಂಗ ಬೆಚ್ಚುದಿಲ್ಲ.
2: ಮಂಗನ ಕಾಟ, ಕಾಯಿಗ್ ಮಂಗನ ಕಾಟ, ಮೇಲಿದ್ದಕ್ಕೆ ಮಂಗನ ಕಾಟ, ಕೆಳಗಿದ್ದಕ್ಕೆ ಮಿಗಗಳ ಕಾಟ,
5: ಎಲ್ಲ ಹೊಂದಿ ಕಾಟ ಬಿಟ್ಟು ಉಳಿದಿದ್ರೆ ನಮ್ಗೆ
2: ಅವರೆಲ್ಲ ತಿಂದು ಬಿಟ್ರೆ. ಸೊ ನೀವೊಂದು ವರ್ಷಕ್ಕೆ ಕೃಷಿಯಲ್ಲಿ ಬದುಕನ್ನ ನೀವು ಕಟ್ಕೋತೀರಂದ್ರೆ ಎಷ್ಟು ಎಕರೆ ಭೂಮಿಯಲ್ಲಿ ನಿಮ್ದು ಈಗ ಒಟ್ಟು ಕೃಷಿ, ತೋಟಗಾರಿಕೆ, ಅಡಿಕೆ ಎಲ್ಲ ಆತಿತ್ತು ಹೇಳಿ?
5: 6 ಎಕರೆವರೆಗೆ ಉಂಟು.
2: 6 ಎಕರೆವರೆಗೆ ಇದು ಕೃಷಿ ಭೂಮಿ ಬಿಟ್ಟು. ನಿಮ್ದು ಗೆದ್ದೆ ಎಲ್ಲ ನಿಮ್ದು ಸ್ವಂತ ಇತ್ತು?
5: ಸ್ವಂತ ಉಂಟು.
2: ಜೊತೆಗೆ ಅದರೊಟ್ಟಿಗೆ ಹೊಡೆದಿದ್ದು ನೀವು ಮಾಡ್ತಿದ್ರೆ ಎಲ್ಲ ಒಟ್ಟಾಯ್ ಕಂಡು. ಓಕೆ, ಸೊ ಹಾಂಗಾಗಿ ಒಂದು ಭತ್ತ ಚೆಲ್ಲುದು ನೀವು, ಬಿತ್ತನೆ ಮಾಡುದು, ಅದನ್ನೇನ್ ತೆಗ್ದು ತೆಗ್ದು ಆಗಿ ಒಯ್ಯಿನಿ ಆಗಿ ನೆಡಿನಿ?
5: ಮೇಡಮ್ ಅದು ನಮ್ಗೀಗ ಅದು ಲಾಭ ಇಲ್ಲ.
2: ಹಾಗೆ ಒಯ್ದು
5: ಒಯ್ದು ನೆಟ್ಟಿದ್ರೆ ಲಾಭ ಇಲ್ಲ, ಖರ್ಚು ತುಂಬಾ ಖರ್ಚಾಗತ್ತೆ, ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡೋದು.
2: ಅದೇ ಈಗಿನವರು ಎಲ್ಲ ನೆಯ್ಯುದು ಒಯ್ಯುದು ನೆಡುದು ಎಲ್ಲ ಬಿಟ್ಬಿಟ್ಟಿರು, ಜನ ಇಲ್ಲ. ಅಪ್ಪ ಎಂತದ ಒಂದ್ ಭೂಮಿ ತಾಯಿ ಕೊಟ್ಟಷ್ಟಂತ ದೇವ್ರ ಮೇಲೆ ಭಾರ ಹಾಕಿ ಚೆಲ್ಲಿ ಬಪ್ಪುದು. ಈಗ
4: ನೇರ ಬಿತ್ತನೆ ಒಳ್ಳೆ ಲಾಭ ಇತ್ತು ಅಂದ್ರೆ ನಾವು ಈಗ ಅಗಿ ಹಾಕಿ ಮ್ಯಾಟ್ ಆಗಿ ತಂದು ನಟ್ರು ಬಿ ನಮ್ಮಲ್ಲಿ ನೆರೆ ಬಪ್ಪು ಜಾಸ್ತಿ, ಹಾಗಾಗಿ ನೆರೆ ಬಂದು ಒಂದು ವಾರ ಇದ್ರೆ ಕೊಳ್ದೆ ಹೋಗುತ್ತೆ. ಅದೇ ನೇರ ಬಿತ್ತನೆ ಮಾಡ್ರೆ ಒಂದ್ 15 ದಿನದಲ್ಲ ಮಳೆ ಬಂದ್ರು ಬಿ ಅದ ತನ್ನಷ್ಟಕ್ಕೆ ಯಾರು ಬಿಸಿಲಕ್ಕಾದ್ರು ಒಂದೊಂದು ಇದ್ರೆ ಹಿಂಡ್ ಹೊಡೆದ ತುಂಬಾ ಲಾಭ ಆತ್ ನಮ್ಗೆ. ದಪ್ಪ ಇದ್ದಲ್ಲಿ ಸಸ್ತು ನಟ್ಟ ಒಳ್ಳೆ ಆತ. ಆದ್ರೆ ಇದು ನಾವ್ ಬಿತ್ತಿದ್ರೆ ಇನ್ನೊಂದ್ಸಲ ಮತ್ತೆ ಅಗಿ ಹಾಕಿ ನಡಕ್ ನಾವು ಕೊಳ್ದೆ ಹೋಗ್ತದೆ ಮತ್ತೆ ಚೆನ್ನಾಗೇ ಇಲ್ಲ.
2: ನೀವು ದಪ್ಪ ಇದ್ದಲ್ಲಿ ಸಸ್ತು ಅಂದ್ರೆ ಅದನ್ನ ಕಿತ್ತು ಎಲ್ಲಿ ಖಾಲಿ ಇದೆ
4: ಫುಲ್ ಪ್ಯಾಚ್ ಅಪ್ ಬಿಟ್ಟ ಸ್ಥಳ ತುಂಬುತ್ತಂತೆ, ಗೆದ್ದಿದ್ದೆಲ್ಲ ತುಂಬಬಹುದು ಒಂದು ಖಾಲಿ ಇದ್ದಲ್ಲಿ ಜಾಗ ಬಿಡುದಿಲ್ಲ.
2: ಓಕೆ, ಈಗ ಇದು ಕಳೆ ಕೀಳುದೊಂದು ಬತ್ತಲ್ಲ ಮರ್ರೆ ಮುದ್ದಿದಲ್ಲ,
4: ಅದು ನಾವು ಬೀಜ ಹಾಕಿ 3 ದಿನಕ್ಕೆ ಕಳೆನಾಶಕ ಹಾಕತ್ತ. ಅದ್ ನೀರು ಮಳೆ ಬರ್ಲ 3 ಇಂಚ್ ನೀರಿದ್ರೆ ಅದ್ ಫುಲ್ ಪ್ಯಾಚ್ ಅಪ್ ಆತ, ಎಲ್ಲರೂ ನೆರಿ ಬಂದು ಹೋಯ್ತಂದ್ರೆ ಅದು ಕಳೆನಾಶಕ ಬೆಳ್ಕೊಂಡು ಹೋಗ್ತ. ಮತ್ತೆ 21 ದಿನ ಈ ಕಿತ್ತು ನಟ್ಟಿ ಒಂದು 3 ದಿನ ಆದ್ಮೇಲೆ ಮತ್ ನೀರ್ ತುಂಬಿಸಿ ಮತ್ ಕಳೆನಾಶಕ ಹಾಕ್ರೆ ಫುಲ್ ಕಳೆ ಎಲ್ಲ ಇದ್ದಿದ್ರೆ ಹೊತ್ತು.
2: ಓಕೆ,
4: ಕುರುಬುಲ ಇಲ್ಲಂದ್ರೆ ನಾವು ನೇರ ಕೀಳತ್ತೆ ಮತ್ತೆ ವೀಲ್ಡರ್ ಎಲ್ಲ ಓಡಿಸೋಕ್ ಆತಿಲ್ಲ ಬಿತ್ತನೆ ಮಾಡ್ರಿ.
2: ಕರೆಕ್ಟ್, ಅದ್ ಲೈನ್ ಆಗಿ ಇಪ್ಪುದಿಲ್ಲ.
4: ಅದಕ್ಕೆಲ್ಲ ಜಾಸ್ತಿ ದಪ್ಪ ಇದ್ರು ಬಿ ಅದು ಮಾಡಿದೀನಿ ನಾನು ನೇರ ಬಿತ್ತನೆ ಮಾಡಿ ಮಧ್ಯೆ ಆಗಿನೂ ತೆಳು ಇದ್ರೆ ಜಾಸ್ತಿ ಇದ್ರೆ ನಮ್ಗೆ ಈರುಳ್ಳಿ ಜಾಸ್ತಿ ಕೊಡುದಿಲ್ಲ, ಅದ್ ಬರೀ ಹುಲ್ಲು ಹುಟ್ಟುತ್ತ ಬಿಟ್ರೆ ಭತ್ತ ಬತ್ತಿಲ್ಲ. ಹಾಗಾಗಿ ನಾವು ಮಧ್ಯೆ ವೀಲ್ಡರ್ ಓಡಿಸಿ ಅದನ್ನು ನಾವು ಚೆನ್ನಾಗಿ ಮಾಡಿ ಸಾಲಿಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಗ ಬಿಡುದು ಅದನ್ನ ವೀಲ್ಡರ್ ಓಡಿಸಿ
2: ಉಳಿದೆಲ್ಲ ಹೊರ ಒಡ್ಡಿಲ್ಲ
4: ಅಂದ್ರೆ ನಮ್ಗೆ ಆಗ್ಲಿಕ್ಕೆ ಆ ಮಕ್ ನಾವು ಇದ್ದು ನಾವು ಹಿಂಗ್ ಹೊಡ್ಕೊಂಡ್ ಜಾಸ್ತಿ ಆಗ್ತಾರೆ ಮತ್ತೆ ಅಲ್ಲಿ ನಲು ಆತ ಒಳ್ಳೆ ಆತ
2: ನಲು ಅಂದ್ರೆ
4: ಘನ ಆಗಿನೆಲ್ಲ ಕೀಳತ್ ಮಧ್ಯೆ ಲೈನ್ ಆಗಿ ಯಾವ್ದಿಲ್ಲ ಇತ್ತಂದ್ರೆ ಆ ಗೊಬ್ಬರ ಅಡಿವತ್ತ ಅಂದ್ರೆ ಕೆಸರು ಮೇಲ್ ಬತ್ತ ಅಷ್ಟೊತ್ತಿಗೆ ಅವ್ ಫ್ರೀಡಮ್ ಸಿಕ್ಕತ್ತೆ, ಸಸಿಗಳಿಗೆ ಫ್ರೀಡಮ್ ಸಿಗುತ್ತೆ, ಬೇರೆ ಗಾಳಿ ಹೊತ್ತ ಗುಡುಕ್
2: ಜಾಗ ಸಿಗುತ್ತೆ
4: ಒಳ್ಳೆ ಆತ. ಅದು ಮಾಡೋದು ಕಷ್ಟ ಮಾತ್ರ, ನಾನಾಯ್ ಮಾಡ್ತೀನಿ, ನಾ ಜನ ಹಾಕೋದಿಲ್ಲ, ನಾ ವೀಲ್ಡರ್ ಹೊರಸದಿಂದ ಹಿಡಿದು ಗೊಬ್ಬರ ಹೊರದಿಂದ ಪ್ರತಿಯೊಂದು ನಾವು ಮಾಡುದು.
2: ಗೊಬ್ಬರ ಒಬ್ಬರೇ ಹೊರತ್ರೆ
4: ನಾವು ಹೊರತ್ ನಮ್ಮ ಪಪ್ಪ ನೆಗ್ಗಿ ತುಂಬಿಸಿ ನಾವು ಹೊತ್ತಾಕೋದು, ನಾ ಜನ ಹಾಕೊಂಡು ಮಾಡುದೇ ಇಲ್ಲ. ಒಳ್ಳೆ ಮಾಡ
2: ಅಡ್ಡಿಲ್ಲ ಮಾರ, ದೇವ್ರು ಹಿಂಗೆ ಇಟ್ಟಿರ್ಲಿ ಪಪ್ಪ ತುಂಬುದು ತಲೆ ಮೇಲೆ
4: ಜನ ಹಾಕಿ 1,000 ರೂಪಾಯಿ ಕೊಡಕ. ಅದೇ ನಾವು ದಿನಕ್ಕೆ ಬೆಳಿಗ್ಗೆ 7 ಅವರ್ ಕೆಲಸ ಸಾಯಂಕಾಲ 7 ಅವರ್ ಕೆಲಸ ಮಾಡ್ರೆ ಒಂದಿನಕ್ಕಿಂತ ಕೆಲ್ದೋರ್ಕಿಂತ ಜಾಸ್ತಿ ಮಾಡತ್ತ.
2: ಪ್ರೇಮ ಶೆಟ್ಟರ್ ನನ್ ಫೇವ್ರೇಟ್ ಕೆಲಸ ಅದ್ ಗೊತ್ತಾ? ಗೊಬ್ಬರ ಹೊರದ್ ನಂಗೆ ಇಷ್ಟ. ಗೊಬ್ಬರ ಹೊರದ್
4: ದನ ಗೊಬ್ಬರ ಹಟ್ಟಿ ಈ ನಮ್ದು ಈಗ ಮನಿ ಸ್ವಲ್ಪ ಕಟ್ತಿತ್ತಲ್ಲಿ ಆಚೆ ಈಚೆಗೆ ಆಯ್ತು ಬಿಟ್ರೆ ನಾವು ಹೈನುಗಾರ ಮೊದ್ಲು ಎಮ್ಮಿ ಎಲ್ಲ ಸಾಕ್ತಿದ್ದು ನಾವು 3 ಎಮ್ಮಿ ಇದ್ದಿತ್ತು. ಎಮ್ಮಿ ಸಾಕಿ ನಾವು ಎಮ್ಮಿ ಕರ್ದು ಡೈರಿ ಕೊಡ್ಬೇಕು, ಯಾವಾಗ ಕಂಡ ಮಿಷನ್ ಇರ್ಲಿಲ್ಲ ಕೈಯಂಗೆ ಎಳಿಬೇಕು. ನಾವು 9 ತಿಂಗಳು ಗರ್ಭಿಣಿ ಯಾರು ಬಿ ಅಂದ್ ಕರ್ದು ಆಸ್ಪತ್ರೆ ಹೋಗಿ ಡೆಲಿವರಿ ಮಾಡ್ತೇವೆ.
2: ನಾರ್ಮಲ್ ಡೆಲಿವರಿ
4: ನಾರ್ಮಲ್ ಆಗಿಲ್ಲ, ಸೀಸರಿನ ಕಾಯ್ಲಿಲ್ಲ
2: ಮತ್ತೆ
4: 9 ತಿಂಗಳು ಗರ್ಭಿಣಿ ಆದ್ರೂ
2: ಅದಕ್ಕೆ ಹೇಳುದು ಕೃಷಿ ಮಹಿಳೆಯರು ಸ್ಟ್ರಾಂಗ್ ಅಂತ, ಮೆಂಟಲಿ ಫಿಸಿಕಲಿ ಎರಡೂ ತರದಲ್ಲಿ. ಎಷ್ಟು ಒಟ್ಟು ಟೋಟಲ್?
4: ಕೃಷಿಯನ್ನು ತುಂಬಾ ಕೃಷಿ ಅಂದ್ರೆ ಈಗ ಭತ್ತದ ಗದ್ದಿನಲ್ಲಿ ಅಡಿಕೆನೆಯಲ್ಲಿ ಅದಕ್ಕೋಸ್ಕರ ನಾವು ಈಗ ಕೃಷಿ ಸಖಿ ತಗೊಂಡು ನಮ್ಗೆ ನಾಲೆಜ್ ಸಿಕ್ಕತ್ತೆ. ಸಂಬಳ ಅದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಸಿಕ್ಕತ್ತಲ್ಲ. ವಿಜ್ಞಾನಿಗಳೊಟ್ಟಿಗೆ ಮಾತಾಡ್ಲಕ್ಕ ಎಂತ ಸಮಸ್ಯೆ ಇದ್ರು ಕೇಳಲಕ್ಕ
2: ನೀವು ವಿಜ್ಞಾನಿಗಳೊಟ್ಟಿಗೆಲ್ಲ ಮಾತಾಡ್ತೀರ?
4: ಹೌದಪ್ಪ, ನಮ್ಗೆ ಟ್ರೈನಿಂಗ್ ಇರುತ್ತೆ, KVKಯಲ್ಲಿ ಆ ದಿನ ಟ್ರೈನಿಂಗ್ ಇರುತ್ತೆ, ಅದನ್ನ ನಾವು ಭಾಗವಹಿಸುತ್ತೆ. ಅಷ್ಟೊತ್ತಿಗೆ ನಮ್ಗೆ ಎಂತ ಸಮಸ್ಯೆ ಇದ್ರು ಕೇಳಿ ಅವ್ರ ಹತ್ರ ಪರಿಹಾರ ತಗೊಳ್ಳಕ್ಕೆ
2: ಗುಡ್.
4: ಅಷ್ಟು ನಮ್ಗೆ ಆ ನಾಲೆಜ್ ಸಿಕ್ಕ, ನಮ್ಗೆ ಸಿಕ್ಕೋರಿಗೆ 4,000 ಸಂಬಳ, ಅದಿತ್ತಕ್ಕೂ ಸಾಕು ನಂಗೆ ತಿರುಗುದು ಪೆಟ್ರೋಲಿಗೂ ಸಾಕತ್ತಿಲ್ಲ. ಅದಕ್ಕಿಂತ ಹೆಚ್ಚಿನ ನಾಲೆಜ್ ಸಿಕ್ಕತ್ತಲ್ಲ ನಮ್ಗೆ.
2: ಈಗ ನೀವು ಕೃಷಿ ಸಖಿಯಾಗಿ ಎಲ್ರಿಗೆ ಹೆಂಗ್ ಹೆಲ್ಪ್ ಮಾಡ್ರಿ? ನಿಮ್ಮ
4: ಪ್ರತಿಯೊಂದು ಈಗ ಪಿಎಂ ಕಿಸಾನ್ ಇಂದ ಹಿಡ್ದು ಅವರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ತಾರ್ಪಲ್ ಇರ್ಬೋದು, ಪೈಪ್ ಇರ್ಬೋದು, ಪ್ರತಿಯೊಂದು ಮೆಸೇಜ್ ಹಾಕಿ ಕಡೆ ಸಿಗ್ದವರಿಗೆ ಹೇಳಿ, ಫೋನ್ ನಂಬರ್ ಇದ್ರೆ ಇನ್ನೊಬ್ರಿಗೆ ಬೇಕಲ್ಲ, ಅವರಿಗೆ ಯಾವ್ದು ಇಲ್ಲ ಕೆಲವರಿಗೆ ಅದನ್ನ ಹೇಳಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ. ಮಳ್ಳಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಸುಮಾರು ಪೈಪ್ ಕಟ್ಟಿದ್ರು.
2: ಬೆಸ್ಟ್ ಕೃಷಿ ಸಖಿ ಅವಾರ್ಡ್ ತಗೊಂಡಿದ್ರೆ ನೀವು, ವೆರಿ ನೈಸ್. ನಿಮ್ಮ ಮೊಳಹಳ್ಳಿಯಲ್ಲಿ ಅಲ್ಲ, ನಂಗ್ ಖುಷಿ ಆದ್ಯಂತ ಗೊತ್ತಾ, ನಿಮ್ಗೆ ಆ ಪ್ರೀತಿ, ಆ ಕೆಲ್ಸದ ಮೇಲೆ ಪ್ರೀತಿ, ಅದು ಹೇಳೋದಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರಿ ನೀವು.
4: ಅಷ್ಟು ಖುಷಿ ಆಗ್ತದೆ
2: ಅಲ್ಲ ಮರ್ರೆ. ಈಗ ಕಾಣಿ ನಮ್ಮಂತಾರ ಕೃಷಿ, ಆ ಕೃಷಿ ಗೆದ್ದು ಇಳಿಕ ಬೆನ್ನು ಐತಿ ಅಪ್ಪ, ಯಾರು
4: ಗೆದ್ದಿಗೆ ಬೆನ್ನು ಇದೆ, ಮೈ ಕಂಡ ಐಕಂಡ್ರೆ ಬೆನ್ನು ಸ್ಟಾರ್ಟ್ ಆಗ್ತ, ಕೆಲಸ ಮಾಡಿ ಫ್ರೀಡಮ್
2: ಖುಷಿ ಆಗ್ತ
4: ಖುಷಿ.
3: ಲಾಸ್ಟ್ ಇದಕ್ಕೆಲ್ಲ ಬಂದಿರ ನಮ್ಮ ಏರಿಯಕ್ಕೆಲ್ಲ, ಅವ್ರು ಹೇಳುದು ನಮ್ದಂದ್ರೆ ಎಲ್ಲ ಒಂದೇ ಸೈಡ್ ಅಲ್ಲಿ ಇರೋದು, ಈ ತರದ ಗೆದ್ದಿ ನಂಗೆ ಸಿಕ್ಕಿದಿತ್ತು, ನಾನ್ ಮತ್ತಿಷ್ಟು ಮಾಡ್ತಿದ್ದೆ
2: ಅಂತ ಪ್ರೇಮ ಶೆಟ್ಟರ್ ಹೇಳುದ.
3: ಒಂದ್ ಈಗ ಒಂದ್ ನಮ್ಗೀಗ ಎನ್ಆರ್ಎಲ್ ನಮ್ಗೀಗ ಕೃಷಿ ಸಖಿನ ಎಲ್ಲಾ ಪಂಚಾಯತ್ ಅಲ್ಲೂ ಅವ್ರು ಆಯೋಜನೆ ಮಾಡ್ಯಾರ, ನೇಮಕ ಮಾಡ್ಯಾರ. ಆರ್ ಒಂದ್ ದುರಂತ ಕೃಷಿ ಸಖಿಯರಿ ಸಂಬಳವೇ ಇಲ್ಲ, 4,000 ರೂಪಾಯಿ ಸಂಬಳ ಅಂದ್ರೆ ಎತ್ತಿಗೂ ಸಕ್ಕತ್ತಿಲ್ಲ, ಅದಕ್ಕೆ ಅವ್ರ ಪೆಟ್ರೋಲ್ಗೆ ಸಕ್ಕತ್ತಿಲ್ಲ. ಅವ್ರ ಕೆಲ್ಸ ಹೆವಿ ಇರತ್ತೆ, ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಅಲ್ಲೇ ಇರ್ತಾರೆ, ಜನರಿಗೆಲ್ಲ ಮೆಸೇಜ್ ತಲುಪ್ತಾರೆ. ನಮ್ದು ಒಂದೇ ಅಂತಂದ್ರೆ ಮೊಳಹಳ್ಳಿಗೆ ಕೃಷಿ ಇಲಾಖೆ ಇತ್ತಂದು ಹೆಚ್ಚಿನ ಜನರಿಗೆ ಗೊತ್ತಿರ್ಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡವರೆಲ್ಲ ಕೃಷಿ ಮಾಡಿದವ್ರು, ಅವ್ರ ಆ ಬೆನಿಫಿಟ್ ತಕ್ಕಂತಿದ್ರು, 10 ಎಕರೆ 5 ಎಕರೆ ಇದ್ದಾರಲ್ಲ. ಆ ನಮ್ಮ ಸಣ್ಣ ಸಣ್ಣ ರೈತರಿಗೆ ಅದ್ರ ಬಗ್ಗೆ ಎಂತದ್ದು
2: ಗೊತ್ತಿಲ್ಲ.
3: ಅದ ನಮ್ ಕೃಷಿ ಸಖಿ ಆರ್ಮೇನೆ ಎಷ್ಟೊಂದು ಫೆಸಿಲಿಟಿ ನಮ್ಮ ಮೊಳಹಳ್ಳಿ ಗ್ರಾಮದ ಜನರು ಪಡ್ಕೊಂಡಿರೋದ್ ನಮಗ್ ಖುಷಿ ಆತ್. ಕೃಷಿ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಕೃಷಿ ಇಲಾಖೆ ಎಲ್ಲಂದೇಳಿ ಈಗ ಮೊನ್ನೆವರೆಗೂ ಇವರೇ ತೋರ್ಸೋದು, ಇವರೇ ಕರ್ಕೊಂಡು ಹೋಗೋದು, ಇವರೇ ತೋರ್ಸೋದು. ಮಸ್ತ್ ಹೆಲ್ಪ್ ಮಾಡಿ
2: ಕೆಲಸ ಮಾಡ್ತಾರೆ.
3: ಅಷ್ಟೇ ಕಷ್ಟದ ಪರಿಸ್ಥಿತಿ ಅಲ್ಲಿ ಅವ್ರಿದ್ರು, ವೈಯಕ್ತಿಕವಾಗಿ ಮಸ್ತ್ ಕಷ್ಟದಲ್ಲಿದ್ರು, ತುಂಬಾ ಕಷ್ಟ. ಆದ್ರೆ ಜನರಿಗೆ ಒಂದು ಚೂರು ತೋರಿಸ್ಕಂತಿಲ್ಲ, ಅದೊಂದು ಮಾತ್ರ ಬಹಳ ಖುಷಿ ಆಯ್ತು ನಮ್ಗೆ, ಇಂಥ ಹೆಂಗಸರೆಲ್ಲ ಇರ್ತಾರಲ್ಲ.
2: ನಿಜವಾಗ್ಲು ವೆರಿ ಸ್ಟ್ರಾಂಗ್. ಅದೇ ರೇಡಿಯೋ ಕುಂದಾಪುರ ಕೇಂಬರೆಲ್ಲ ಒಂಚೂರು ಕೇಳಿ ಅಂತಂದ್ರೆ, ಈ ಕೃಷಿ ಸಖಿ ಪಶು ಸಖಿ ಅಂತೆಲ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಂಚೂರು ಈಗ ನಾವೇ ಕಾಂತ ಪೆಟ್ರೋಲ್ ಹಾಕುದು ಎಷ್ಟು ಕಷ್ಟ ಅನ್ನೋದು, ಒಂದ್ಸಲ ಹಾಕೋಣ ಅಲ್ಲಿ ನಿಲ್ಗೋದು ಪುರ್ರ ಖಾಲಿ ಆಗಿರತ್ತ, ಅದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಎಲ್ಲಿಗೂ ಸಾಲ.
3: ಬೇರೆ ಎನ್ಆರ್ಎಲ್ ಅಂದ್ರೆ ಬೇರೆ ಸಿಬ್ಬಂದಿಗಳೆಲ್ಲ ಇರ್ತಾರ ಆಯಾ ಪಂಚಾಯತ್ ಅಲ್ಲಿ, ಅವ್ರಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಮಾಡ್ಯಾರ. ಆರ್ ಕೃಷಿ ಸಖಿಯರಿ ಮಾತ್ರ ಎಂತದೂ ಇರ್ಲಕ ಸಂಬಳ. ಆರ್ ವಾರದಲ್ಲ ಒಂದೆರಡು ಸರಿ ಅವರು ಕಂಪಲ್ಸರಿ ಕೃಷಿ ಇಲಾಖೆಗೆ ಬರ್ಲೇಬೇಕಾ ಮೊಳಹಳ್ಳಿ. ಅಲ್ಲಿ ಪೆಟ್ರೋಲ್ ಚಾರ್ಜ್, ಅವ್ರದ್ದು ರಿಕ್ಷಾ ಚಾರ್ಜ್, ನಮ್ಮ ಮರತ್ತೂರು ಮೊಳಹಳ್ಳಿಯಲ್ಲೆಲ್ಲ ಬಸ್ ಇಲ್ಲ, ರಿಕ್ಷಕ್ ಬಂದು ಬಸ್ ಸ್ಟ್ಯಾಂಡ್ ಬಂದು ಮತ್ತೆ ವಾಪಸ್ ಬರ್ಕ್. ಆ ಇದ್ನಲ್ಲ ಅವ್ರದ ಆ ಪರಿಸ್ಥಿತಿ ಅದೆಲ್ಲ ಎಣಿಸ್ಕೊಂಡ್ರೆ ಬಹಳ ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ ಅವ್ರದ ಇಂಟ್ರೆಸ್ಟ್ ತೋರಿಸಿ ನಿಭಾಯಿಸ್ತಾರಲ್ಲ, ಅದೊಂದು ಗ್ರೇಟ್,
2: ಅದನ್ನ ಮೆಚ್ಚಲೇಬೇಕು.
3: ಮತ್ ಇಡೀ ಜನರದ್ ಯಾರೇ ಫೋನ್ ಮಾಡ್ಲಿ ನಿಮ್ಗೆ ಎಂತ ಬೇಕು, ಆರ್ ಸಿಟ್ಟಿಲ್ಲ ನಿಮ್ಗೆ, ಅವ್ರದ ಪರಿಸ್ಥಿತಿ ಅವ್ರು ಬದಿಗಿಡ್ತಾರೆ, ಅವ್ರ ಕೆಲಸ ಅವ್ರಿಗೆ ಬದಿಗಿಡ್ತಾರೆ, ನಿಮ್ಗೆ ಎಂತ ಬೇಕು. ಅದನ್ನ ಅಷ್ಟು ತಕೊಂಡೆ ಅವ್ರದ್ದ ಏನೇನ ಆ ಪ್ರೂಫ್ ಎಲ್ಲ ಬೇಕು ಅದನ್ನ ತಕೊಂಡು ಅವರೇ ಸ್ವತಃ ಖುದ್ದೆ ಕೃಷಿ ಇಲಾಖೆ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದು ಅದನ್ನ ಹೇಳಿ ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅವ್ರು ಮಾಡ್ತಾರೆ, ಅದು ಖುಷಿ
2: ಬೇರೆಯವರಿಗೋಸ್ಕರ.
3: ಅವ್ರು ಬೇರೆಯವರಿಗೋಸ್ಕರ,
2: ಅದಕ್ಕೆ ಅವರು ಪ್ರೇಮ ಅಂತ ಹೆಸರು ಇಟ್ಕೊಂಡದ್ದು.
3: ನಮ್ದು ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ರು ಆಕ್ಟಿವ್, ಮತ್ತೆ ಅದ್ರಲ್ಲೂ ಪಂಚಾಯತ್ ಅಲ್ಲಿ ನಾವು ಎಂತದೇ ಮಾಡಲ್ಲ, ಅದು ಮಾಡು ಇದು ಮಾಡು. ನಾನು ಹೇಳುದು ನೀವು ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ಕೊಂಡು ಹೆಂಗ್ ಮಾಡ್ತೀರಿ ಅನ್ಕ,
2: ಹೆಂಗ್ ಸಾಧ್ಯ?
3: ನಮ್ಗೆ ಕೇಮಕ್ಕೆ ಬೇಜಾರತ್ತೆ, ಅವ್ರದ ಪರಿಸ್ಥಿತಿ, ಅವ್ರದ ಒತ್ತಡ, ಆ ಟೈಮ್ ಇಲ್ದೆ 20ಗೆ, ಮತ್ ಬೇರೆ ಬೇರೆ ಮೀಟಿಂಗ್ ಇರುತ್ತೆ, ಡೈಲಿ ಅವ್ರಿಗೆ ತಿರುಗಾಟ ಇರುತ್ತೆ ಕೃಷಿ.
2: ಅದ್ರ ಮಧ್ಯದಲ್ಲಿ ಗೆದ್ದ ಕೆಲಸ ಎಷ್ಟೊತ್ತಿ ಮಾಡುದಕ್ಕ?
3: ರಾತ್ 4:00 ಹೇಳ್ತಾರಂತ, ರಾತ್ರಿ 11:30-12 ಅವ್ರಿಗೆ ಕೆಲಸ. ಇದೀಗ ನಾವೀಗ ವೈಯಕ್ತಿಕ ಕಂಡದ್ದು
2: ದೊಡ್ಡ ನಮಸ್ಕಾರ ಮಾಡ್ಕೊ, ದಂಡ ನಮಸ್ಕಾರ. ಸೀರಿಯಸ್ಲಿ ಇವರೇ ನಮ್ ಇನ್ಸ್ಪಿರೇಷನ್ ಅಂತ. ಎಷ್ಟು ಕಷ್ಟ, ಎಷ್ಟು ಕಷ್ಟ ಸಹಿಷ್ಣುಗಳು ಅಂತ ಹೇಳ್ಕೊಂಡು
3: ನಾವು ಬೇರೆ ವಾರ್ಡ್ ಮೀಟಿಂಗ್ ಎಲ್ಲ ಕರೀತ್ರ ಅಷ್ಟೊತ್ತಿ ಹೇಳುದು ಅಲ್ಲ, ಅವರಷ್ಟು ಕಷ್ಟ ನಿಮ್ಗಿತ್ತ. ಬೇರೆ ಇವತ್ತು ಅದ್ಲಿ ಬಪ್ಪು ಕಾಯ್ಲಿಲ್ಲ ಮರ, ಆ ಮೀಟಿಂಗ್ ಬಪ್ಪು ಕಾಯ್ಲಿಲ್ಲ, ಇವತ್ ನಮ್ಗದ್ ತಪ್ಪು ಕಾಯ್ಲಿಲ್ಲ ಅಂತ ನಾವ್ ಇವ್ರದ್ದು ಉದಾಹರಣೆ ಕೊಡುದು. ಆ ಪರಿಸ್ಥಿತಿಯಲ್ಲಿ ಆ ಹೆಂಗ್ಸ್ ಅಷ್ಟೆಲ್ಲ ಟೈಮ್ ಕೊಟ್ಟು ಆ ಜನರಿಗೋಸ್ಕರ ಮಾಡ್ತಾರಲ್ಲ, ಹಂಗಾರೆ ಅವರಷ್ಟು ನಿಮ್ಗ ಕಷ್ಟ ಇತ್ತ ಪರಿಸ್ಥಿತಿ ಅಥವಾ ವೈಯಕ್ತಿಕವಾಗಿ ಅಥವಾ ದುಡ್ಡಿನಲ್ಲೂ?
2: ಕರೆಕ್ಟ್,
3: ಎಲ್ಲದ್ರಾಗೂ ಅವ್ರಿಗೆ ಮಸ್ತ್ ಕಷ್ಟ, ಮಸ್ತ್ ಬೇಜಾರು.
2: ಆದ್ರೆ ಅದೇ ಕೃಷಿ ಸಖಿಯರ್ ಅವ್ರು ಮಾಡೋ ಇಂಥ ನಿಸ್ವಾರ್ಥ ಕೆಲಸಗಳಿಗೆ ಏನೀಗ ಸಂಭಾವನೆ, ಗೌರವ ಸಂಭಾವನೆ ಅಂತ ಕೊಡ್ತೀವಿ, ಅದೇನು ಸಾಲ,
3: ಏನು ಸಾಲ.
2: ದಯವಿಟ್ಟು ಸರ್ಕಾರ ಏನಾದ್ರು ಅದನ್ನ ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ರೆ ಅಟ್ಲೀಸ್ಟ್ ಅವ್ರು ಪೆಟ್ರೋಲ್ ಖರ್ಚಾಗಿ ಬದುಕಲಿಕ್ಕೆ ಒಂದ್ ಸ್ವಲ್ಪ ದಾರಿ.
3: ಅದೇ ಈಗ ನಮ್ದು ಶಾಸಕರಿಗೆ ಒಂದು ಮನವಿ ಮಾಡ್ಕೊಂಡೆ, ಅಂದ್ರೆ ಎಲ್ಲಾ ಪಂಚಾಯತ್ ಅವ್ರು ಬಂದ್ರೆ ನಾನು ಅದ್ ಹೇಳಿದ್ದೆ, ಒಂದು ಲೆಟರ್ ಕೊಡು ಅವರಿಗೆ, ಕೃಷಿ ಸಖಿಯರಿಗೂ ಏನಾದ್ರು ಅವ್ರಿಗೊಂದು ಆಗುವಷ್ಟು ಏನೋ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಆಯ್ತು ಎಷ್ಟು ಮಟ್ಟಿಗೆ ಅದನ್ನೊಂದು ಕೊಡುವ ಅನ್ಕೊಂಡು ಮುಂದಿನ ದಿನ
2: ಬೇಗ ಕೊಡಿ.
3: ಹೌದು,
2: ಓಕೆ, ನಂಗು ಹೇಳಿ, ನಾನು ಬರ್ತೀನಿ ಒಟ್ಟಿಗೆ, ಆಯ್ತಾ? ಬೇಗ ಕೊಡಿ, ಯಾಕೆಂದ್ರೆ ಇಷ್ಟು ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಏನಾದ್ರು ಸಿಗ್ಲೇಬೇಕು. ಈ ಕೆಲವರೆಲ್ಲ ಇರ್ತಾರ ಅಣ್ಕ ಅಣ್ಕ ಮಾಡುವಾರ, ಅವ್ರು ಬೇರೆ ಕ್ಯಾಟಗರಿ, ಬಟ್ ಇಷ್ಟು ಚಂದ ಕೆಲಸ ಮಾಡಿ
3: ಕೃಷಿ ಸಖಿ ಬಗ್ಗೆ ನಮ್ಗೆ ಎಲ್ರಿಗೂ ಸಹ ಇವ್ರು ಒಬ್ರಿಗಲ್ಲ, ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ, ನಮ್ಮ ಹೊಳ್ಳಿ ಗ್ರಾಮದಾಗ ಎಲ್ರಿಗೂ ಸಹ ಎಷ್ಟೇ ಇದ್ದಿದ್ರು ಅವ್ರು ನಗಾಡ್ತಾ ಮಾತಾಡ್ತಾರೆ, ಅದೇ ಒಂದು ಖುಷಿ ಆಗ್ಬೋದು ನಮ್ಗೆ.
2: ಆಯ್ಲಿ ಆಯ್ಲಿ. ಓಕೆ, ಈಗ ಹಡ್ಬಿದ್ದ ಭೂಮಿನ ನೀವೆಲ್ಲ ಹೆಂಗಸರು ಒಟ್ಟಾಗಿ, ಎಷ್ಟು ಮನೆಯ ಹೆಣ್ಮಕ್ಳು ಒಟ್ಟಾಗಿ ಈಗ 25 ಎಕರೆ ಭೂಮಿ ಮಾಡಿದ್ದು?
3: 9 ಜನ
2: ಸೇರ್ಕೊಂಡು ಅವ ಶುರು ಮಾಡಿದ್ರೆ 2021 ನೀವು ಶುರು ಮಾಡದ?
3: 22 ಮಾಡಿದ್ ನಾವು, 24 ನಾವು ಶಾಸಕರನ್ ಕರೆದು ನಾವು ಅದನ್ನ ಆ ಮಾಡದ ಭತ್ತನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ನಾವು ಅದನ್ನ ಉದ್ಘಾಟನೆ ಮಾಡಿತ್ತು.
2: ಓಕೆ, ಆದ್ರೆ ಯಾಕೆ ಎಂಬುದ, ನೀವು ಈಗ ಎಲ್ಲರೂ ಸಾವಯವ ಸಾವಯವ ಸಾವಯವ ಅಂತ ಮಾತಾಡ್ತಿರ್ತಾರಲ್ಲ, ಈ ಸಾವಯವದ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಅದು ಈಗ ಸಾರ ಇಲ್ಲದೆ ಹಾಕ್ರೆ ಬೆಳಕು ಆತಿಲ್ಲ ಅಂತಾನ, ಅಥವಾ ಈ ತರದಲ್ಲಿ ರಿಸ್ಕ್ ನಮ್ ತಕ್ಕಂಗ್ ಆತಿಲ್ಲ, ಗೇಣಿ ಹಾಕಲ್ಲ, ಹೆಂಗೆ?
4: ಇಲ್ಲ ಇಲ್ಲ, ನಾವ್ ಆಕ್ಚುಲಿ ಮಾಡ್ತಾ ಇತ್ತ ಪಟ್ಟ ಗೆದ್ದೆ ಅಡ್ಜಸ್ಟ್ ಆತಿಲ್ಲ. ಮೊದ್ಲಿಂದ ಸಾವ ಹಾಕಿ ಹಾಕಿ ಹಾಕಿ ನಾವ್ ಎಷ್ಟೇ ಗೊಬ್ಬರ ಹಾಕ್ಲಿ, ಹಟ್ಟಿ ಗೊಬ್ಬರ 100 ಅಡಿಗೆ ಹಾಕ್ರು ಬಿ 5 kg ಯೂರಿ ಹಾಕ್ದಿರ ಗಿಡಕ್ಕೆ ಏನ್ತಿಲ್ಲ, ಒಂದೇ ಸಲ ಕೈದ್ ಮಾಡೋಕ್ ಆತಿಲ್ಲ.
2: ಸೊ ಎಂತ ಮಾಡ್ತಿದ್ರಿ ನೀವು?
4: ಮನುಷ್ಯ ಟಾನಿಕ್ ಕುಡ್ದ ನೀವು ಒಂದೇ ಸಲ ಕಷಾಯ ಕುಡಿ ಅಂದ್ರೆ ಕುಡಿಯುವುದಿಲ್ಲ. ಪ್ರತಿಯೊಂದು ಈಗ ಪ್ರತಿಯೊಂದಕ್ಕೂ ಇದಿತ್ತು, ಈಗ ಹೊಡಿ ಗೊಬ್ಬರ ಎಳೆಯೂರ ಗೊಬ್ಬರ ಅದೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದ ಮನುಷ್ಯರು. ಈಗ ಎಷ್ಟೇ ತೋಟದಂಗ ನೈಸರ್ಗಿಕ ಜೀವಾಮೃತ ಏನ ನಾವು ಮಾಡತ್ತ ಮಾಡಿ ಹೇಳಿ ಹೆಚ್ಚಿನವ್ರು ಮಾಡ್ತಿದ್ರು, ಈಗ ಜೀವಾಮೃತ ಬೆಸ್ಟ್ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡೋತ್ತಿಗೆ ಪ್ರತಿ ಒಂದೇ ಸಲ ಮಾಡಿದ್ರೆ ಅವನಿಗೆ ಆತಿಲ್ಲ. ಒಂದೊಂದೇ ತೋಟ ಅವ್ನ 10 ಎಕರೆ ಗೆದ್ದೆ ಇದ್ರೆ 1 ಎಕರೆಯಿಂದ ಸ್ಟಾರ್ಟ್ ಮಾಡ್ತಾ ಬರ್ಕ ಅಂದ್ರೆ ಅದ್ ಪಟ್ಟ ನಾವು ಇದನ್ನ ಹಾಕಿ ಹಾಕಿ ಅದನ್ನ ಹಾಕದ್ ಕೃಷಿ ಅದು ಒಂದೇ ಸಲ ಫಸಲು ಕೊಡೋದಿಲ್ಲ, ಇದ್ದ ಫಸಲು ಕಡಿಮೆ ಆಗ್ತದೆ.
2: ಸೊ ನೀವೀಗ ಅದಕ್ಕೆ ಎಂತ ಮಾಡ್ತಾ ಇದ್ರಿ?
4: ಈಗ ನಾವು ಆಲ್ಮೋಸ್ಟ್ ಹೆಚ್ಚಿನವ್ರೀಗ ನೈಸರ್ಗಿಕ ಅದ್ರಿಂದ ನಮ್ಗೆ ಟ್ರೈನಿಂಗ್ ಆಯ್ತು ನೈಸರ್ಗಿಕ ಕೃಷಿ. ಕೆಲವೊಂದು ಗ್ರಾಮನು ಅಡಾಪ್ಟ್ ಆಯ್ತು, ಈಗ ನಮ್ದು ಮೊಳ್ಳಲ್ಲಿ ಮಾಡ್ಕೊಂಡು ಕೆಲವ್ರಿಗೆ ಇಂಟ್ರೆಸ್ಟ್ ಇತ್ತು, ಅದು ನಮ್ಗೆ ಕೊಡ್ಲಿಲ್ಲ. ಕೊಟ್ಟಿರೋ ನಮ್ಮ ಇದ್ರಲ್ಲಿ ರೈತರಿಗೆ 1 ಎಕರೆ ತಗೊಂಡ ಅವ್ರಿಗೆ ನೈಸರ್ಗಿಕ ಕೃಷಿ ಅನುಭವ ಕೊಟ್ರೆ ಅದ್ರಲ್ಲಿ ಹ್ಯಾಂಗ ಬೆಲೆ ಜಾಸ್ತಿ ಬತ್ತ, ಯೂರಿಯಾ ಸೊಪಲ ಹಾಕಿದ ಮೇಲೆ ಎಷ್ಟು ಬೆಳೆ ಬತ್ತ, ಇದ್ರಂಗ ಹೆಂಗ್ ಬತ್ತ ಅಂದೇಳಿ ಅವ್ರು ಅದ್ರಂಗ ವ್ಯತ್ಯಾಸ ಕಂಡು ಇನ್ನು ಸ್ಟಾರ್ಟ್
2: ಮಾಡ್ತಾರೆ.
4: ಆಕ್ಚುಲಿ ನೈಸರ್ಗಿಕ ಕೃಷಿ ಮಾಡ್ರೆ ಒಳ್ಳೇದು, ಯಾಕಂದ್ರೆ ಮಿನ್ನ ಮಕ್ಳಿಗೂ ಒಳ್ಳೇದು. ಈ ಕೆಮಿಕಲ್ ತಿಂದಕ್ಕಿಂತ ನಾವೀಗ ನಮ್ಗೆ ತರಕಾರಿ ತತ್ತೆ ಅದ್ರಂಗ ಎಂತದ್ದು ಇರುದಿಲ್ಲ, ಅದೇ ನಾವು ಎರಡು ಗೊಬ್ಬರ ಹೊಡಿ ಹಾಕಿ ಹರಗಿಯೋ ಅದು ಮಾಡಿದ್ರೆ ಅದು ಎಷ್ಟಿರುತ್ತೆ, ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ, ಮತ್ತೆ ಕೆಟ್ಟಿ ಆದ್ರೂ ಬಿ ಕೊಯ್ದು ನಾವು ತಿಂತೀವಿ. ಇದು ಫ್ರೆಶ್ ತಂದ್ರೂ ಬಿ ಅದ್ರೊಳಗೆ ಈಶಾನೆ ಇರುತ್ತೆ ಬಿಟ್ರೆ ಅದರಲ್ಲಿ ಒಳ್ಳೆತನ ಇರುವುದಿಲ್ಲ.
2: ಕರೆಕ್ಟ್ ಕರೆಕ್ಟ್.
4: ಹಾಗಾಗಿ ಈಗ ನೈಸರ್ಗಿಕ ಕೃಷಿ ವಾತಿದ್ರು ಅದ್ರ ಜನರಿಗೆ ಇನ್ನು ಮಂದಟ್ಟ ಇಲ್ಲ, ಮಂದಟ್ಟು ಮಾಡ್ರೊಳಗೆ ಇನ್ನೊಂದು 2-3 ವರ್ಷ ವಾತಿ.
2: ಸೊ ನಿಮ್ದಂತೂ ಪ್ಲಾನ್ ಇದೆ?
4: ಪ್ಲಾನ್ ಇದೆ
2: ಸಾವಯವ ಕೃಷಿಗೆ ನಿಧಾನಕ್ಕಾದ್ರು
4: ಮಾಡ್ತಿದ್ರ. ಈಗ
3: ಲಾಸ್ಟ್ ಮಂತ್ ನಾವು ಮಾಡುವ 1 ಎಕರೆ ತಕ್ಕಂಡು ನೈಸರ್ಗಿಕ ಕೃಷಿ ಅನ್ಕೊಂಡು ಮಾತಾಡಿತ್ತ, ಮುಂದೆ ಹೊಯ್ಲಿಲ್ಲ. ಇನ್ನು
2: ಮುಂದೆ ಹಾಫರ್ ಇದ್ರಿ?
3: ಹೌದು
4: ಹೌದು. ತುಂಬಾ ನಾ ಈಗ ಮತ್ತೆ ಕಾಣಿಕೆ ನಾವು ಇನ್ನು ಕೃಷಿ ಅಡಿರು ಭೂಮಿ ತಗಂತಿತ್ತ, ಅದು ನಮ್ಮಲ್ಲಿ ಜಿಂಕೆ ಕಾಟ ತುಂಬಾ ಜಾಸ್ತಿ ಅಂದ್ರೆ ಒಂದೆರಡಲ್ಲ 1000 ಗಟ್ಲಿ ಬತ್ತು ಲೈನ್ ಅಲ್ಲಿ. ಹಾಗಾಗಿ ನಾವು ಒಂದ್ಸಲ ಹೋದ್ರಶ ಮಾಡ್ದಂಗ 30 ಕ್ವಿಂಟಲ್ ಭತ್ತ ಹಾಕೋದು 3 ಕ್ವಿಂಟಲ್ ಭತ್ತ ಅಷ್ಟು ಲಾಸ್ ಆಗಿ ಒಂದ್ ಸ್ವಲ್ಪ ಕೃಷಿ ನಂಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ. ಆದ್ರೂ ಇನ್ನು ಪ್ರಯತ್ನ ಮಾಡ್ಕಂದೇಳಿ ಇನ್ನು ಕಾಣ್ತಿದ್ ನಾವು ಪಿಡಿಯೋ ಜೊತೆ ಮಾತಾಡಿತ ಕೃಷಿ ಭೂಮಿ ಒಂದ್ 10-25 ಎಕರೆ ಒಟ್ಟಿಗೆ ಇದ್ದದ್ದ ಫುಲ್ ಬೇಲಿ ಹಾಕಿ ಸರ್ ನಮ್ದು ಸಂಜೀವಿನಿ ಅಂಡರ್ ಹಂಗ್ ನಾವು ಮಾಡತ್ತ ಮಾಡಿ ಕೊಡಿ ಅಂತ ಹೇಳಿತ್ತ. ಅವ್ರು ಅಡ್ಡಿಲ್ಲ, ನಾನು ಕೇಳಿ ನೀವು ಮಾತಾಡಿ ಕೊಡ್ತಿ ಅಂದಿರ, ಮಾತಾಡಿ ಕೊಟ್ಟದಿದ್ರೆ ನಾವು ಅಷ್ಟು ಮಾಡತ್ತು ನಮ್ ಸಂಜೀವಿನಿ ಒಕ್ಕೂಟದಿಂದ.
2: ಆಕ್ಚುಲಿ ಇದು ಒಳ್ಳೆ ಐಡಿಯಾ, ಗೊತ್ತಾ?
4: ಸುಮ್ನೆ ವೇಸ್ಟ್ ಮಾಡ್ತಾರೆ, ಮುಣುಕಾ ಬೆಳಿತ್ತ ಹಳು ಬೆಳಿತ್ತ. ಆಕ್ಚುಲಿ ಅದ್ ನಾವು ಮಾಡ್ರೆ ಜನರಿಗೆ ಭೂಮಿ ತಾಯಿಗೆ ಒಳ್ಳೇದ, ಸೀರೆ ಉಟ್ಸ್ದಂಗ
2: ನಿಜ ನಿಜ ನಿಜ
4: ಸೀರೆ ಉಟ್ಟ ಆ ತಾಯಿಗೆ ಈಗಲ್ರಿ ಮುಂದಾರದ್ದು ನಮ್ಗೆ ಅದ್ ಹೆಲ್ಪ್ ಮಾಡ್ತಾ.
2: ನಿಜವಾಗ್ಲು ನಿಜವಾಗ್ಲು ಅದ್ ನಂಗೆ ನಿಮ್ ಐಡಿಯಾ ಒಳ್ಳೆತ್ತ, ಯಾಕಂದ್ರೆ ನಮ್ಮಲ್ಲಿ ಇಪ್ಪದೆಲ್ಲ ಸಣ್ಣ ಹಿಡ್ಬೋಳಿ.
4: ಒಂದ್ 5 ಎಕರೆ ನಮ್ಮಲ್ಲಿ ನಮ್ಮ ಕೃಷಿಯಲ್ಲಿ ಮೊಳ್ಳಲ್ಲಿ ಫುಲ್ ಕೃಷಿ ಜಾಸ್ತಿ, ಭತ್ತ ಇರ್ಬಹುದು ಅಡಿಕೆ ಇಡಬಹುದು ಎಲ್ಲ. ಈಗ ಹಡು ಮಾಡು ಗೆದ್ದಕ್ಕಿಂತ ಹೆಚ್ಚು ಹಡುಬಿದ್ದ ಗೆದ್ದೆ ಜಾಸ್ತಿ ನಮ್ ಸೈಡ್.
2: ಓ
4: ಸಿಕ್ಕಾಪಟ್ಟಿ ಇತ್ತು. ನಾನೀಗ ಪ್ರತಿ ಒಂದ್ ಗೆದ್ದೆ ಸರ್ವೆ ಮಾಡಕ್ ಹೋತ್ನಲ್ಲ ಅಷ್ಟೊತ್ತಿ ತುಂಬಾ ಬೇಜಾರತ್ ನಂಗೆ, ಅಲ್ಲಿ ಅಷ್ಟು ಬಿದ್ದಿತ್ತಲ್ಲ ಮಾಡಿದ್ರೆ. ಹೌದು, ಜನರಿಗೆ ಎಂತ ಸಿಕ್ಕತ್ ಹಡ, ಅದು ಬಿತ್ತಿದ್ರೆ ಹುಲ್ಲು ಭತ್ತ ಜನರಿಗೆ ಊಟ ಸಿಕ್ಕುತ್ತಲ್ಲ.
2: ಸತ್ಯ, ಆ ಭೂಮಿನ ಹಾಂಗೆ ಕೆಡ ಬದಲ
4: ಕೆಲವ್ರು ಅದೊಂದು
5: ಗದ್ದೆ ಹಡುಬಿದ್ರು ಒಡ್ಡಿಲ್ಲ ಅವ್ರಿಗೆ, ಅದು 1-1.5 ಗೇಣಿ ಕೊಡ್ಬೇಕು. ಗದ್ದೆ ಹಡುಬಿದ್ರು ಒಡ್ಡಿಲ್ಲ ಅವ್ರಿಗೆ, ಒಂದ್ ಸಲ ಅದ್ ಎಂತ ಹೊಳೆ ಸೇರು ಒಡ್ಡಿಲ್ಲ, 1-1.5 ಗೇಣಿ ಕೊಟ್ಟು ಮಾಡ್ಬೇಕು ಅದನ್ನ. ಆತರ ಹೊಟ್ಟೆ ಕಿಚ್ಚು
2: ಈ ಮನಸ್ಥಿತಿಗಳೆಲ್ಲ ಒಂಚೂರು ಬದ್ಲಾಗ್ಲಿ.
5: ಹೌದೌದು, ಅದೇ
6: ಕೆಲವರು ದೊಡ್ಡ ಹಡುಬಿದ್ದ ಭೂಮಿ ಅವ್ರಿಗೆ ಜಾಸ್ತಿ ಭೂಮಿ ಇರುತ್ತಾ, ಅವ್ರಿಗೆ ಬೇಕಾಗ್ತಿಲ್ಲ
3: ಅವ್ರಿಗಂದ್ರ ಅದರಿಂದನೇ ದಿನ ಹೊಯ್ಕಂದೆ ಅಂತ ಇರುದಿಲ್ಲ. ಹಾಗೆ ಅವ್ರು ಬಿಟ್ಬಿಡ್ತಾರೆ, ಅವ್ರಿಗೆ ಬೇರೆ ಆದಾಯ ಬಂದಿರತ್ತ.
2: ಗೆದ್ದಿದ್ದ ಈಗ ಅನಿವಾರ್ಯ ಆದವರು ಮಂಚ ಮ್ಯಾಲ ಕಟ್ಕೊಂಡು ಗೆದ್ದಿ ಗಿಳಿಕೆ ಹೌದಲ್ದ. ಈಗ ಅನಿವಾರ್ಯ ಅಲ್ಲ, ನಂಗ್ ಹೊಟ್ಟಿ ತುಂಬಿತ್ತು, ನಂಗ್ ಬೇರೆ ಆದಾಯ ಇದೆ ಅಂಬಾರ ಹೊಟ್ಟ ಬಿದ್ರು ಬೀಳ್ಲಿ ಬಿಡೆ, ಯಾರ್ ಮಾಡ್ತಾರ?
3: ಎಕ್ಸಾಕ್ಟ್. ಈಗ ನಂದೇ ಒಂದ್ ವೈಯಕ್ತಿಕ ಉದಾಹರಣೆ ನಾನು ಹೇಳ್ತೀನಿ. ನಾನ್ ಮದ್ವೆ ಆಗೋರಿಗೆ ನಂಗ್ ಗೆದ್ದಿ ಗೋಸರ್ ಅಂದ್ರೆ ಆತಿಲ್ಲ. ಪಪ್ಪ ಎಲ್ಲ ಹುಡುಕೋರ್ ನಾವು ನೀರ್ ತಕೊಂಡು ಹತ್ತಿಲ್ಲ ಎಂತಕಂದ್ರೆ ಪಪ್ಪ ಅವರೆಲ್ಲ ಹಟ್ಟಿ ಗೊಬ್ಬರ ತಗೋತೀವಿ ನಾವು ಅವ್ರಿಗೆ, ಅವ್ರು ಹತ್ರ ಹತ್ತಿಲ್ಲ ಅವು ಹಾಸ್ನಿ ಬರ್ತಾನ. ಆದ್ರೆ ಅದು ರಿಟರ್ನ್ ನಂಗೆ ವಾಪಸ್ ಹೆಂಗಾಯ್ತು? ನಾನ್ ಮದ್ಯಾರ ಮೇಲೆ ನಂಗೆ ಸಿಕ್ಕದ್ದೇ. ಈಗ ನಾನೇ ಗೆದ್ದಿ ಇಳಿತೆ, ನಾವು ಶಗ್ನಿ ಮೆಟ್ಟತೆ, ನಾನೇ ದನ ಕರಿ.
2: ಈಗ ಅದೇ ಆಪ್ತ
3: ಅನ್ಸುತ್ತದ, ಓ ನಂದ್ ಹೆಂಗ್ ರಿಟರ್ನ್ ಆಯ್ತು, ಅದ್ ಯಾವ್ದು ಬ್ಯಾಡ್ ಅಂತಿದ್ನು ಅದೇ ನನ್ ಸಿಕ್ಕ.
2: ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ.
3: ಆರ್ ಈಗ ಅದೇ ನಂಗೆ ಖುಷಿ
2: ಖುಷಿ ಇದೆ ಅಲ್ಲ,
3: ಅದೊಂದು ಜೀವನ ಕೊಟ್ಟಿತ್ತನ್ಕ.
2: ನಿಜವಾಗ್ಲು ಆಕ್ಚುಲಿ ನಾವು ಶನಿ ಇಪ್ಪತ್ತಿಗೆ ಹಿಂಗೆಲ್ಲ ಮಿಡ್ಕತ್ತಲ್ಲ, ನಂಗೆ ಎದ್ದು ಹೇಳುದಿಲ್ಲ, ಗೊಬ್ಬರ ಮುಟ್ಟುದಿಲ್ಲ, ದನಿನ್ ಮುಟ್ಟುದಿಲ್ಲ, ದನೆ ತೊಳಗ ಹೇಳ್ಬೇಡಿ, ಹಂಗೆಲ್ಲ ಹೇಳತ್ತಲ್ಲ. ಅದ್ ಮತ್ತೆ ಸ್ವಲ್ಪ ಏಜ್ ಆತ ನಮ್ಗೆ ನಮ್ ಭೂಮಿ ತಾಯಿ ನಾವೇನ್ ತಿಂತಾ ಇದ್ದೀವಿ ಇದೆಲ್ಲ ಅಲ್ಲಿಂದಲೇ ಬಂದದ್ದು, ನಾವೆಲ್ಲ ಅಲ್ಲಿಗೆ ವಿ ಬಿಲಾಂಗ್ ಟು ದಟ್ ಅರ್ತ್ ಅಂತ ಇರುತ್ತಲ್ಲ, ನಾವ್ ಅದಕ್ಕೆ ಸಂಬಂಧಪಟ್ಟವರು. ಆಗ ಪೂಜ್ಯ ಭಾವ ನಮ್ಮ ಅಪ್ಪ ಅಬ್ಬಿ ಎಂತ ಮಾಡ್ತಿದ್ರಲ್ಲ ಅವ್ರು ಸರಿ ಮಾಡ್ತಿದ್ದೀರ, ಈಗ ನಾನು ಅದನ್ನೇ ಮಾಡ್ತೆ, ಅದೆಲ್ಲ ಮತ್ತೆ ನಮ್ಗೆ ಅನಿಸ್ತಾ.
3: ಪಾಪ ಹೇಳ್ತಿದ್ರೆ ಅಮ್ಮ ಎಲ್ಲ ಇಲ್ಲ ಅಂದ್ರೆ ನೀನ್ ಇಲ್ಲ ಅಂದ್ರೆ ನಮ್ಗೆ ನನ್ನ ಮಕ್ಕಳು ನೀರ್ ತಂದು ಕೊಡುದಿಲ್ಲ ಗೆದ್ದಿ ಬದಿಗ ಅನ್ಕೊಂಡು. ನಂಗೆ ಈಗ ಅನ್ಸುತ್ತ ಅದ ಅವಳೆ ಅಗಳಿಕೆಲ್ಲ ಅರ್ಥ ಆತಿರ್ಲ, ಅವ್ರು ಎಂತ ಅಂದ್ರೆ ಚೊರಿ ಅಂತ ನಾವು ಗೆದ್ದಿ ಬದಿಗೆ ಯಾಕೆ ಹೊಯ್ಕ ಅನ್ಕೊಂಡು. ಈಗ ನಾವು ಗೆದ್ದಿ ಬದಿಗೆ ಒಂದ್ ಸರಿ ಅಲ್ಲ ಮೂರ್ ಸರಿ ಹೊಯ್ಕತ್ತು
2: ಅಲ್ದ,
3: ಆ ಗೆದ್ದಿ ಕೊಡು. ಗಣಸರೆಲ್ಲ ಇರುದಿಲ್ಲ, ಬೇರೆ ಕೆಲ್ಸಕ್ಕೆಲ್ಲ ಹೊರಗಾಯ್ತು. ನಾವೇ ನಿನ್ನೆ ಬಿತ್ತಾನಿ ಗಣಸರಿದ್ರೆ ಯಾರು ನಮ್ಗೂ ಇಲ್ಲಿ ಚಾ ತಿಂಡಿ ಮಾಡಿ ಕೊಟ್ಕೊಂಡ್ ಯಾರು ಅವ್ರ ಹತ್ರ ನಿತ್ಕೊಂಡ್ಕ, ಅವ್ರು ಬಿತ್ತೋರವ್ರಿಗೆ ಅವ್ರು ಬಿತ್ತತ್ರ ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅವ್ರ ಹತ್ರ ನಾವು ನಿತ್ಕೊಂಡ್ಕಂಬ್ದ
2: ಧೈರ್ಯಕ್ಕೆ
3: ಇಲ್ಲಲ್ಲ.
2: ಶಿವ
3: ಏನ್ ಮಾಡ್ತಾರೆ ಅಂತ ಕೇಳಿ ಸರ್.
6: ದುಡ್ಡಿನ ಮೇಲೆ ನಮ್ ದುಡ್ಡಾದ್ರೆ ಮಾತ್ರ ಗೊತ್ತಾಗ, ಅಪ್ಪ ಅಮ್ಮನ ದುಡ್ಡು ನಮಗ್ ಗೊತ್ತಾಗ್ತಿಲ್ಲ, ನಾವು ಖರ್ಚು ಮಾಡೋ ದುಡ್ಡು ಮಾತ್ರ ನಮಗ್ ಗೊತ್ತಪ್ಪ. ನಾವು ಎಷ್ಟು ಸಾಗೊಳ್ಳಿ ಮಾಡಿ ಎಷ್ಟು ಖರ್ಚಾಯ್ತು, ಅದು ಫುಲ್ ನಮಗ್ ಸಿಕ್ಬೇಕು ಅಮೌಂಟ್ ಅಂತೇಳಿ ಒಂದ್
2: ನಮ್ದು
6: ಒಂದೊಂದಿರತ್ತೆ. ಅಂದ್ರೆ ತಂದೆ ತಾಯಿ ಮಾಡೋದ್ ನಮಗ್ ಗೊತ್ತಿರುದಿಲ್ಲ, ನಾವು ದುಡ್ಡದ ದುಡ್ಡಿ ಮಾತ್ರ ನಮಗ್ ಗೊತ್ತಿರೋದು
2: ಕಷ್ಟದ ಬೆಳೆ.
6: ಕಷ್ಟದ ಬೆಳೆ ಅದನ್ನ ಬೆಳ್ಕೊಳ್ಬೇಕು, ಅದು ಮತ್ತೆ ನಮ್ಗೆ ಪ್ರಾಫಿಟ್ ಆಯ್ಕ ಅಂತೇಳಿ ಇದ್ ಮಾಡೋದು.
2: ಓಕೆ, ನೀವು ಸಾಗುವಳಿ ಸಾಗುವಳಿ ಅಂದ್ರೆ ಅಲ್ಲ ನೀವಿಬ್ರು, ಅವರು ಹೆಂಗೋ ಅಡಿಕೆ ಎಲ್ಲ ಬೆಳೀತಾರ ಅಂತ ಹೇಳ್ರ. ವಿನೋದ ಅಕ್ಕ ಮತ್ತೆ ನಮ್ಮ ಪ್ರೇಮ್ ಹೌದಾ,
4: ಅವರು ತುಂಬಾ ಅಡಿಕೆ ಇದೆ.
2: ವಿನೋದ್
4: ಅವ್ರದ್ದು ಅವರು ಮನೆ ಕೆಲಸ ಮಾಡಿ ಹಟ್ಟಿ ಕೆಲಸ ಮಾಡಿ ಈಗ ಮನೆ ಕಟ್ತಿದ್ರು, ಅದನ್ನು ಸಂಭಾಳಿಸಿ ಪ್ರತಿಯೊಂದು ಅದು ಸಂಘದ ಮೀಟಿಂಗ್ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ. ಅವ್ರು ಅಷ್ಟಂದ್ರೆ ಬೆಳಿಗ್ಗೆ 4 ಗಂಟೆ ನನಗೆ ಹೇಳ್ತಾರೆ, ಅವ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಇನ್ವಾಲ್ ಆಗಿ ಇಡೀ ಮೊಳಳಿ ಸಂಜೀವಿನಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸಂಘಕ್ಕೂ ಸದಸ್ಯರಿಗೂ ಒಂದು ಕ್ಯಾಂಪ್ ಆಗಲಿ ಏನೇ ಆಗಲಿ ಅದು ಆದ್ರೆ ಒಂದ್ 4 ಜನಕ್ಕೆ ಗೊತ್ತಾದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ. ಮೊನ್ನೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೆ, ಗರ್ಭಕೋಶ ಕ್ಯಾನ್ಸರ್ ಇದೆ ಚೆಕಪ್, ಅದ್ರಾಗ ತುಂಬಾ ಒದ್ದಾಡಿ ಅವ್ರ ಹತ್ರ ಹೆಲ್ಪ್ ಇವ್ರ ಹತ್ರ ಹೆಲ್ಪ್ ತಗೊಂಡು ಅಷ್ಟು ಜನರಿಗೆ ಮೊಳಳಿ ಗ್ರಾಮಕ್ಕೆ ಹೆಲ್ಪ್ ಮಾಡಿ ಕೊಟ್ಟಿರೆ, ಪ್ರತಿಯೊಂದು ಮೊಳಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿ ಕೊಟ್ಟಿರ್ ತುಂಬಾ ಹೆಲ್ಪ್
2: ಖುಷಿಯಾಗಿ. ನಮ್ಮ ಕೃಷಿ ಮಹಿಳೆಯರು ಹೆಂಗಿರ್ತಾರೆ ಅಂತ, ಅವ್ರು ಒಂದ್ರಾಗಲ್ಲ ಹೊತ್ತರಂಗಿರ್ತಾರ ಮತ್ತೆ ಎಲ್ಲ ಮ್ಯಾನೇಜ್ ಮಾಡ್ತಾರ.
4: ಹೌದು, ನಾವು ಕ್ಯಾಂಪ್ ಇದು ಕಣ್ಣಿಂದ ಇದು ಮಾಡಿ ಇದ್ ಮಾಡಿತ್ತು, ಕೆಲವರಿಗೆ ಉಚಿತ ಕನ್ನಡಕ ಕೊಟ್ಟಿತ್ತ ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಹಾಕಿ ಮಣಿಪಾಲ್ ವತಿಯಿಂದ ಅವ್ರಿಗೆ ನಾವು ಕೊಟ್ಟಿತ್ತ.
2: ಅಂದ್ರೆ ಡೊನೇಷನ್.
4: ಹೌದೌದೌದು, ಇನ್ನೊಬ್ರ ಹತ್ರ ಹೆಲ್ಪ್ ಕೇಂದ್ರ ಕಾರ್ಯಕ್ರಮ ಮಾಡಿ ಸಂಜೀವಿನಿ ವತಿಯಿಂದ ನಾವು ಸುಮಾರು ಕೆಲಸಗಳನ್ನೆಲ್ಲ ಮಾಡಿತ್ತ. ಈಗ ಹಡಿದ ಭೂಮಿ ಮಾಡ್ತಿತ್ತು, ಅದು ನಮ್ಗೆ ಈಗ ಗೆದ್ದಿ ಕರೆಕ್ಟ್ ಸಿಗ್ಲಿಲ್ಲ, ಒಂದ್ ಚೂರ್ ಚೂರ್ ಮಧ್ಯೆ ತಗೊಂಡ್ರೆ ಎಂತ ಆಯ್ತು, ನಮ್ಗೆ ಲಾಸ್ ಆಯ್ತು. ಒಂದೇ ಸಲ ನಮ್ 25 ಎಕರೆ
2: 30 ಎಕರೆ
4: ಒಂದ್ ಫುಲ್
2: ಫಾರ್ಟ್
4: ಸಿಕ್ಕಿದ್ರು ಒಬ್ಬರದು. ಅಂದ್ರೆ ನಮ್ ಮೊಳ್ಳಲ್ಲಿಗೆ ಅಂದ್ರೆ ತುಂಬಾ ಇತ್ತು, ಕೊಡೋಕ್ ರೆಡಿ ಇಲ್ಲ ಅಷ್ಟು ಬಿಟ್ರೆ ಅದ್ ಸರ್ ಮಾತಾಡ್ತಿ ಅಂದಿದ್ರು. ಈಗ ಮಾತಾಡಿ ಕೊಟ್ರು ನಮ್ಗೆ, ನಾವ್ ಅದು ಒಮ್ಮುಖ ಬೇಲಿ ಹಾಕೊಂಡ್ ಮಾಡ್ರೆ ಒಂದ್ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಬರ್ಕೊಂಡ್ರೆ ಹಾಗ ಮಾಡ್ರೆ ನಮಗೂ ಲಾಭ, ಅವ್ರಿಗೂ ಎಂತಾರು ಕೊಡ್ಲಕ್ಕ.
2: ಅಂದ್ರೆ
4: ಅದ್ರಲ್ಲಿ ನಾವು ಮುಂದೋಯ್ಲಕ್ ಒಂದ್ ವರ್ಷ ಅವ್ರಿಗೆ ಗೆದ್ದೆಲ್ಲ ನಾವು ಕರೆಕ್ಟ್ ಮಾಡಿ ಹಂಚ್ ಕಟ್ಟಿ ಅದು ಮಾಡಿ ಕೊಡೋಕ್ಕಿಂತ ಅದ್ರ ಬಗ್ಗೆ ನಾವು 5 ವರ್ಷ ಒಂದ್ ಅಗ್ರಿಮೆಂಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಕಡೆಗೆ ಅವ್ರೆ ಕೊಡೋದಾರು ಕೊಡ್ಲಿ, ಇಲ್ಲಾಂದ್ರೆ ಅವ್ರು ಮಾಡ್ರು ಅಡ್ಡಿಲ್ಲ. ಭೂಮಿ ತಾಯಿ 1 ವರ್ಷ ಮಾಡಿ ಮತ್ತೊಂದು,
2: ನೀವು ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಆಲ್ಮೋಸ್ಟ್ ಫಲವತ್ತತೆಯನ್ನ ಕಳ್ಕೊಂಡಿರೋ ಭೂಮಿನ ಮತ್ತೆ ನೀವು ಫಲವತ್ ಮಾಡಿ ಕೊಡ್ತಾ ಇದ್ದೀರಿ.
4: ಮಾಡಿ ಕೊಡ್ತೇವೆ, ಮತ್ತೆ ಅದು ಪಾಪ ಇನ್ನೊಬ್ರಿಗೂ ಹೆಲ್ಪ್. ನಾವು ಈಗ ಬೆಳೆದ್ದು ನಾವು ಜಾಸ್ತಿ ತಿನ್ನಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತಲ್ಲ.
2: ಕರೆಕ್ಟ್.
4: ನಮ್ಮ ಗದ್ದೆಕ್ಕಿಂತ ಇನ್ನೊಬ್ರು ಗದ್ದೆ ಮಾಡಿದ್ರು ಅದು ಸಮಾಜಕ್ಕೆ ಒಂಥರ ಒಳ್ಳೇದೇ ಅಲ್ಲ. ನಮ್ಮ ಒಳ್ಳಲ್ಲಿ 100 ಎಕರೆ ಅಲ್ಲ 8,000 ಎಕರೆ ಬೇಕಾದ್ರೂ ಭೂಮಿ ಇತ್ತು. ಅಷ್ಟು ಭೂಮಿ ಹಳೆಯ ಕೆಲವೊಂದ್ ತೋಟ ಮಾಡ್ಲಿಕ್ಕೂ ಆಗುದಿಲ್ಲ. ನಂಜಿನ ಗೆದ್ದಿ, ನೀರ್ ಗೆದ್ದೆ, ನೆರೆ ಭತ್ತನಲ್ಲಿ ಮಾಡುದಿಲ್ಲ. ಅದು ಈಗಳು ಹಾಳು ಬಿದ್ದಿತ್ತು.
2: ನಿಮ್ ಬದಕ್ ನರಿ ಭತ್ತ
4: ತುಂಬಾ ಭತ್ತ ಹೊಳಿ ಹೊಳಿ ಮೇಲೆ ಇದು
2: ಗೆದ್ದಿ
4: ಫುಲ್ ಸ್ವಲ್ಪ ನೆರೆ ಬಂದ್ರು ಬಿ ನೀರ್ ಬಂದ್ರು ಬಿ ನೆರೆ ಬತ್ತ.
2: ಸೊ ಅದು ಸಿಹಿ ನೀರೆಯ ಯಾವ್ದು ಹೊಳೆ? ಅದ
4: ಸಿಹಿ ನೀರ್
2: ಪುಣ್ಯ ನಿಮ್ದ
7: ಅದೇ ದೊಡ್ಡ ಪರಿಸ್ಥಿತಿ
2: ಹೇಳಿ ಕಂಬನಿ ಎಂತ ನೀವು ತಗೋಣೆ ವಿನೋದಕ್ಕ ಅಲ್ಲ ಅದ ಎಂತ ಐತೆ ಅದ ಎಲ್ಲರ ಪರಿಸ್ಥಿತಿ
3: ಅಲ್ಲ ಅವ್ರದ್ದು ಅಂದ್ರೆ ಹಿಂದಿನ ಮನೆನಾ ದೊಡ್ಡ ಮನೆ ಲಾಸ್ಟ್ ಟೈಮ್ ಅಲ್ಲಿ ಇದೇ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳೆ ಬಂತ. ಕಂಟಿನ್ಯೂಸ್ 3 ದಿನ ನಿರಂತರ ಬಂದ ಮಳೆ ರಾತ್ರಿ ರಾತ್ರಿ ಮಳೆಗೆ ಫುಲ್ ಮನೆ 3 ಮನೆ ಅವ್ರದ್ದ ಆಚೆ ಆಚೆ 3 ಮನೆ
2: ಬಿದ್ದು
3: ಇವ್ರದೆಲ್ಲ ಅಲ್ಲೇ ಕುಸ್ತ ಉದ್ದುದ್ದು
2: ಯಾರಿಗೆ ಅಂತ ಇಲ್ಲ
3: ಎಂತ ಆಯ್ಲಿಲ್ಲ ಅಂದ್ರೆ ಕುಸು ಅಂತರ
4: ಪಾಪ ಊರಿನಲ್ಲೆಲ್ಲ ಬಂದ ನಮ್ಮ ದೊಡ್ಡಮ್ಮನ ಮಗ ಎಲ್ಲ ಬಂದ ಕಾರ್ ಮಾಡಿ ಅಮ್ಮನ್ನೆಲ್ಲ ನೆಕ್ಕೊಂಡು ಹೋಗಿದ್ದು
2: ನಾವು ಬಂದು ನಿಮ್ಮನ್ನೆಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ
4: ಇಲ್ಲ ಅಲ್ಲಿ ಇದ್ದೀರಿ ಮತ್ತೆ ಎಲ್ಲರಿಗೂ ಡೇಂಜರ್
2: ಹೌದು ಮಾರ್ರೆ
3: ಒಂದು ವಾರ ಏನು ನಮ್ದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನಾವೆಲ್ಲ ಒಂದೊಂದ್ ದಿನ ಊಟಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಶಾಲೆ ಎಲ್ಲ ಅಷ್ಟು ಜನರಿಗೆ ವ್ಯವಸ್ಥೆ ಮಾಡುದು ಅವ್ರಿಗೆ ಟೆಂಪ್ರವರಿ ಅವ್ರಿಗೆ ಬೇರೆ ಕಡೆ ಆಯ್ಕೊಂಬರವ್ರಿ ಈಗ ಅದೇ ಮನೆಯನ್ನೆಲ್ಲ ಕೆಡು ಅದನ್ನ ದೂಡಾಕಿ ಕಟ್ತಾ
2: ಅದೇ ಜಾಗದಲ್ಲಿ ಕಟ್ತಾ ಇದೀರಿ ಹೈಟ್ ಮಾಡಿರಿ ಹೌದು ಮತ್ತೆ ನೆರೆ ಬರುತ್ತಲ್ಲ
3: ಅದೇ
4: ಈಗ ಅಷ್ಟು ಬರಲ್ಲ ಅದು ಒಂದ್ಸಲ ಫುಲ್ ದೊಡ್ಡ ನೆರೆ ಬಂದಿತ್ತು
2: ಅಲ್ಲ ಬಟ್ ನಿಮ್ಗೆ ಯಾವಾಗ ಎಷ್ಟು ಬರ್ತಂದ್ ಹೇಳು ಖಾತಿರ ಪ್ರಕೃತಿ ಅಲ್ಲ
3: ಈಗ ನಾವ್ ಅಂದ್ರೆ ಗವರ್ಮೆಂಟ್ ಗೆ ಅವ್ರ ಪಂಚಾಯತ್ ಹತ್ರ ಹೇಳಿರ ಅವ್ರದ ನೀರ್ ಹಾಪಕ್ಕೆ ಬದಿ ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ ಆದ್ರಿಂದ ಅದ ನೀರ್ ಫುಲ್ ಮನೆಗೆ
2: ಹೋಗುತ್ತೆ
3: ಹೇಳಿದ್ ಕಾಲುವೆಗ ಅದು ಪಂಚಾಯತ್ ಅಲ್ಲಿ ಅದಕ್ಕೆ ಅಮೌಂಟ್ ಸಾಕತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಬೇಕನ್ಕಂಡ್ ಎಲ್ಲರೂ ಬಂದಿರ ಅಧಿಕಾರಿಗಳೆಲ್ಲ ಬಂದಿರ ಅರೆ ಇವರಿಗೆಲ್ಲ ಮನೆ ಹೋದಕ್ಕೆಲ್ಲ ಕೊಡು ಅಂದ್ರೆ ಇವತ್ತಿನವರಿಗೆ ಯಾವ್ದು ಎಂತ ಬರ್ಲಿಲ್ಲ ನಮ್ದು ಒಕ್ಕೂಟದಲ್ಲಿ ಹಿಂಗಿನವ್ರು ಇದ್ರೆ ಅವ್ರು ಹೇಳ್ರ ನೀವು ಅವ್ರ ಆ ಕಾರ್ಯಕ್ರಮ ಮಾಡ್ರಿ ಈ ಕಾರ್ಯಕ್ರಮ ಮಾಡ್ರಿ ಈಗ ನಾವು ಒಬ್ಬರಿಂದ ಮಾಡೋಕೆ ಆಗ್ತೇ ಇಲ್ಲ ಅದಕ್ಕೆಲ್ಲರೂ ಬೇಕು ಅದಕ್ಕೆ ನಮ್ದು ಇವ್ರು ಬೆಸ್ಟ್ ನಾವ್ ಎಂತ ಇದ್ರು ಪ್ರೇಮಕ್ಕ ಇದೊಂದ್
2: ಪ್ರೇಮ ಶೆಟ್ಟಿ ಅವರು
3: ಇದೊಂದ್ ಕೆಲಸ ಮಾಡ್ಕಿತ್ತಲ್ಲ ಹಾ ರೆಡಿ ಮಾಡು ಎಂತ ಮಾಡ್ಕ
2: ರೆಡಿ
3: ರೆಡಿ ಸುಮಾರು ಕಾರ್ಯಕ್ರಮ ನಾವು ಮೊಳ್ಳಲ್ಲಿ ಮಾಡಿತ್ತು ಇವ್ರೆಲ್ಲರದ್ದು ಸಹಕಾರ ಇಪ್ಪಕ್ಕೋಸ್ಕರ ಮಾಡ್ತು ನಾನು ಒಬ್ಬಳದಿಂದ ಮಾಡೋಕ್ ಆದ್ದಲ್ಲ ಲೇ ನಮ್ದು ಈ ಮಹಿಳೆಯರೆ ಮನೆಗೆ ಐಕ ಕೂಕೊಂಡು ಐಕಂಬರಿಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅವ್ರದ್ದೇ ಅವ್ರ ಕಣ್ಕೊಂಡು ಐಕಂಬದ್ ಬೇಡ ಅಂದ್ರೆ ಅವ್ರಿಗೆ ಸ್ವ ಉದ್ಯೋಗ ಒಂದು ವಾರ ಅವರಿಗೆ ಬೇರೆ ಬೇರೆ ಐಟಮ್ ಕಲಸಿ ಕೊಡೋಕೆ
2: ಯಾವ ತರದ ಐಟಮ್ಗಳು
4: ಫಿನೈಲ್ ಸೋಪ್ ಅಗರ್ಬತ್ತಿ ಕ್ಯಾಂಡಲ್ ತುಂಬಾ ನಾವು ಮ್ಯಾಟ್ ಸುಮಾರೆಲ್ಲ ಕಲಿತ ಹೆಚ್ಚಿನ ಈಗಳು ಕೊಡ್ತಿದ್ರು ಮಾಡಿ ಮನೆ ಮನೆ ಸೇಲ್ ಮಾಡಿ ನಾವು ಕೊಡ್ತೇ ಇತ್ತು ಆದ್ರೂ ಅದ್ರೊಳಗೆ ಇದ್ರೊಟ್ಟಿಗೆ
2: ಜೀವನೋಪಾಯ
4: ಜೀವನೋಪಾಯ ಸ್ವಉದ್ಯೋಗ ತರ
2: ಅದೆಲ್ಲ ಮಾಡಿಸ್ತಾ ಇದ್ದೀರಾ
4: ಹೌದು ಸಂಘದಲ್ಲಿ ಸುಮಾರು ಜನ ಅಗರ್ಬತ್ತಿ ಆಮೇಲೆ ಇದು ಆಗ ಬತ್ತಿ ಅಲ್ಲ ಬತ್ತಿ ಕಟ್ಟು ಸುಮಾರು ಜನ
2: ಸೋಪ್ ಆಯಿಲ್
4: ಸೋಪ್ ಆಯಿಲ್
2: ನೀವು ಅವ್ರನ್ನೆಲ್ಲ ಕೃಷಿ ಮಾಡೋಕೆ ಯಾಕೆ ಪ್ರೇರೇಪಿಸುದಿಲ್ಲ
4: ಕೃಷಿ ಮಾಡ್ಲಿಕ್ಕೆ ಕೆಲವರಿಗೆ ಅದೇ ಜಾಗದ ಸಮಸ್ಯೆ ಇತ್ತು ಕೆಲವರಿಗೆ ಮಿಗದ ಕಾಟ ಜಿಂಕೆ ನಮ್ಮಲ್ಲಿ ಜಿಂಕೆ ಕಾಟದಿಂದ ಎಲ್ಲರೂ ಸಾಗೊಳ್ಳಿ ಮೇನ್ ಕಾರಣ ಎಂತ ಅಂದ್ರೆ ಜಿಂಕೆ ಕಾಟ ಅಂತ
2: ಕಾಡುಗಳೆಲ್ಲ ನಾಶವಾಯ್ತು
4: ಕಾಡುಗಳ ನಾಶ ಅಂದ್ರೆ ನಮ್ಮಲ್ಲಿ
5: ಬಿತ್ತನೆ ಮಾಡತ್ತಲ್ಲ ಸುಗ್ಗಿ ಗೆದ್ದೆ ಅಷ್ಟೊತ್ತಿಗೆ ತೋಟದಲ್ಲಿ ಹಳ್ಳಿ ಐಕೊಂಡು ಮಲ್ಕೊಳ್ಳೋದು ನಮ್ಮ ಪಾಪ ರಾತ್ರಿ ಇಡೀ ಕೂಗ್ತಾನೆ ಇಲ್ಲಾಂದ್ರೆ ಒಂದ್ ಚೂರು ಬೆಚ್ಚುದಿಲ್ಲ ಅಷ್ಟು ಕಷ್ಟದಿಂದ ಮಾಡುದು ಪ್ರಾಣಿ
2: ತುಂಬಾ ಕಷ್ಟ ನನಗೆ ಸುಜಾತ ಶೆಟ್ಟರ್ ಕೇಂದ ನೀವೀಗ ಆಗ ಹೇಳ್ರಿ ಅಪ್ಪ ಅಮ್ಮ ಎಪ್ಪಲರಿ ಕೃಷಿ ಅಂತ ನಿಮ್ ನಿಜವಾಗ್ಲೂ ಆತ ಅಪ್ಪ ಅಮ್ಮ ಇಲ್ಲದ
5: ಇಲ್ಲ ಇಲ್ಲ ಮಾಡೋಕ್ ಆತಿಲ್ಲ
2: ಅಲ್ಲ ಕೃಷಿ ಬಿಟ್ಟು ಇಪ್ಪಕ್ ಆತ ಕೇಂದ
5: ಆತಿಲ್ಲ ಎಂತ ಮಾಡುದು ತೋಟ ಆದ್ರೂ ಕಾಣಕಲ್ಲ ಸಾಗೊಳ್ಳಿ ಬೇಡ ಅಂತ ಹೇಳ್ರು
2: ಕೃಷಿಯರಿಗೆ ಅದೊಂದು ಅಡಿಕ್ಷನ್ ಅದು ಅವರಿಗೆ ಮಾಡ್ತಿದ್ ಕೆಲಸ ಬಿಟ್ಟು ಇಪ್ಪು
5: ಇಲ್ಲ ಆತಿಲ್ಲ ಕೂತ್ಕಂಬಾತಿಲ್ಲ ನಾನು ಸಹ ಅಷ್ಟೇ ದನ ಬೇಡ ಸಾಕುದಿಲ್ಲ ಇನ್ ಕೈ ಇದ್ ಮಾಡುದಿಲ್ಲ ಅನ್ಸುದು ಒಂದ್ ಏನಾದ್ರು ಒಂದ್ ಲಾಸ್ ಆದ್ರೆ ಅಥವಾ ಹುಷಾರಿಲ್ದೆ ಇದ್ರೆ ಅವಾಗ ಇನ್ನೊಂದ್ ಧ್ಯಾನವೇ ಬೇಡ ನನ್ಗೆ ಧ್ಯಾನ ಸಾಕುದೇ ಇಲ್ಲ ನಾನು ಅನ್ಸುದ ಆಮೇಲೆ ಒಂದ್ ಸ್ವಲ್ಪ ದಿನ ಅಪ್ಪು ಧ್ಯಾನ ಇಲ್ದೆ ಇದ್ರೆ ಆಚೆ ಇಲ್ಲ ಎಲ್ಲ ಧ್ಯಾನ ದಾರಿ ಮೇಲೆ ಅದನ್ನೆಲ್ಲ ಕಾಮದು ಹುಡ್ಕೋದು ಅದು ಎಷ್ಟು ಆಲ್ಕರಿತ್ತು ಅದು ಎಷ್ಟು ಆಲ್ಕರಿತ್ತು ನನ್ಗೆ ಯಾರು ಬೈದ್ರು ಕೇಂತಿಲ್ಲ ನಿಂಗೆ ಎಂತ ಲಾಭ ಅದ್ರಿಂದ ನೀನ್ ಎಂತಕ್ ಸಾಂಗ್ತ ಕೇಂತಾರೆ ನಂಗೆ ಎಲ್ಲರೂ ಸಹ ನಂಗದೊಂದು ಹುಚ್ಚು
2: ಈ 25 liter ಹಾಲಂದ್ರಲ್ಲ ಅದ್ ಕರೋದ್ ಹೆಂಗ್ ನೀವು ಮೆಷಿನ್?
5: ಮೆಷಿನ್ ಅಲ್ಲ ಕೈಯಲ್ಲೇ ಕರಿತೇನೆ. 25 ಅಲ್ಲ ಜಾಸ್ತಿ ಕೊಡ್ತಾ ಇದೆ ಈಗ, ಒಂದ್ 25-30
2: ಹೇಳ್ತೀರಿ ಅಕ್ಕ?
5: ನಾವು ಬೇಗ ಹೇಳತ್ನ, ಒಂದ್ 5 ಗಂಟೆಗೆ ಹೇಳ್ತೇನೆ.
2: ಈಗ ಮನೆಗ್ ಗಂಟೆ ಗಿಂಟಿದ್ರೆ ಯಾವ ಮೋದಿ ಹೊರ ಗಡಬಡ ಅಂದ್ರೆ
5: ಇಲ್ಲ ಇಲ್ಲ, ಮದುವೆ ಮನೆಗ್ ಎಷ್ಟು ತಿಕ್ಕುಳ ಆಗ್ತಾರೆ, ಕಾಮ್ದೆ ಉಣ್ಕಂದು ಮದ್ಮಕ್ಕಳದ್ದು ಅಂತದ್ದು ಕಾಣ್ತಿಲ್ಲ ನಾವು ಅಷ್ಟೇ. ಮದ್ಮಕ್ಕಳ ಸ್ಟೇಜ್ಗೆ ಅವ್ರು ರಶ್ ಇದ್ರೆ ಈಚೆ ಕೆಳಗಡೆ ಯಾರು ಅವ್ರ ಮನೆಯವ್ರ ಸಿಕ್ಕ್ರೆ ಸಾಕು,
2: ನಾವು
5: ಬಂದಿತ್ತು ಮದುವೆ ಅಂದೇಳಿ ಹೇಳಿಕೆ ಓಡ್ ಬತ್ತ.
2: ಮನೆ ಬಿಟ್ಟು ಒಂದಿನ
5: ಎಲ್ಲಿಗೆ ಹಾಕಿಲ್ಲ, ಎಲ್ಲಿ ನೈಟ್ ಎಲ್ಲೂ ಉಳಿಲಿಕ್ಕಿಲ್ಲ, ಎಲ್ಲೂ ಎಲ್ಲೂ ಉಳಿಲಿಕ್ಕಿಲ್ಲ. ಈಗ ಹೋದ್ನಲ್ಲ, ಈಗ ಏನೋದಕ್ಕ ನಾನು ಎಷ್ಟು ತಿಬಿಡ್ತಿರ ನಾನ್ ಮನೆಗೆ ಹೋಯ್ಕ,
2: ಜನಕ್ಕೆ ಬೈರ
5: ಕರುಕಿತ್ತು ನಂಗೆ, 2.5 ವಾರಿಯೊಳ ಮನೆಗೆ ಹೋಯ್ಕ ನಾನು ಅಂದ್ ಹೇಳ್ತಾ ಇದ್ದೆ ಈಗ
2: ಅಲ್ಲ. ಸೊ ಈ ತರದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರುವಂತಹ
5: ಹಾಕೊಂಡು ಕೆಲಸ ಮಾಡು,
2: ಒಂದ್ಗಳಿಗೆ ಕುಗಂತಿಲ್ಲ
5: ಇಲ್ಲ
2: ಅಪ್ಪ. ಕೇನ್ರೆಲ್ಲ ಕೇಳುಗ್ರೆ, ನಮ್ಮ ಕೃಷಿ ಮಹಿಳೆಯರ ಬದುಕು ಹ್ಯಾಂಗಿತ್ತಂತ. ಮೊಳಹಳ್ಳಿಯಿಂದ ಬಂದವ್ರು ಇವರು. ಸೊ ಇವರು 1.25 ಎಕರೆ ತನಕದ್ದು ಹಡ್ಬಿದ್ ಭೂಮಿ, ನಮ್ ಭಾಷೆಂಗ್ ಹೇಳುದಾರೆ, ಹಡ್ಬಿದ್ ಭೂಮಿಯನ್ನ ಕೃಷಿ ಮಾಡಿದವರು ಸಾಗೋಳಿ. ಅವ್ರ ಹತ್ರ ಕೇಂದ್ರ ಸಾಗೋಳಿ ಮಾತ್ರ ಮಾಡುದ, ಮತ್ತೆ ಉಳಿದ ತೋಟಗಾರಿಕೆ ಆ ತರದ್ದೆಲ್ಲ ಅವ್ರದ್ದು ಎಂತದೆ ಆ ಜಾಗದಲ್ಲಿ ಮಾತ್ರ ಮಾಡುದ. ಈ ಹಡ್ಬಿದ್ ಭೂಮಿಯಂಗ್ ಬೇರೆ ಈಗ ದ್ವಿದಳ ಧಾನ್ಯಗಳನ್ನ ನೆಲಗಡಲೆ ಅಂತದ್ನೆಲ್ಲ
5: ಅಂದ್ರೆ ಬೇಲಿ ಕರೆಕ್ಟ್ ಇದ್ರೆ ಉದ್ದ ಹಾಕ್ಲಕ್ಕ, ನಲ್ಸಂಡಿ ಹಾಕ್ಲಕ್ಕ, ತರಕಾರಿ ಬೆಂಡೆ ಹಾಕ್ಲಕ್ಕ, ಎಲ್ಲ ಮಾಡ್ಲಕ್ಕ ಹೆಚ್ಚು ನೀರಿನ ವ್ಯವಸ್ಥೆ ಬೇಕು ಸುಗ್ಗಿ ಮಾಡುವಾಗ. ಈಗ ಹೆಚ್ಚಂದ ನಾವೆಲ್ಲ ಕಾಟ ಅದು ಕಾಟ ಹಾಕಿ ಮಾಡುದಿಲ್ಲ ಬೇಕು, ಮಾಡಿದ್ರೆ
2: ಔಡಿ ಅಲ್ಲ
5: ಔಡಿ
2: ಅದೊಂದು ಕಾಲೇಜ್
5: ಕರಿಯಲ್ಲೆಲ್ಲ ನಾನು ಹಾಕಿದೆ, ನಾನು ಹಾಕಿ ಆಣಿಗುಡ್ಡಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕೊಟ್ಟಿದೆ ಕರಿಯಲ್ಲೆಲ್ಲ. ಅದರಲ್ಲಿ ಹಕ್ಕಿ ಕಾಟ ಬಿಟ್ಟರೆ ಅದ ಮತ್ತೆ ಗಂಟಿ ತಿನ್ನಲ್ಲ ಕರಿಯಲ್ಲ ಹಾಕಿದ್ರೆ. ಅದು ಸುಗ್ಗಿ ಭತ್ತ ಕಟಾವಪ್ಪು ಕಾತಿ ಎಳ್ಳು ತಂದು ಹಾಕಿದ್ರೆ ಒಂದ್
2: ಕರಿ ಎಳ್ಳನ್ನ ತಂದು ಚೆಲ್ಲಿ ಬಿಡುದ,
5: ಚೆಲ್ಲಿ ಬಿಡುದ ಒಳ್ಳೇದು, ಅದು ಒಳ್ಳೆ ಆಗತ್ತೆ. ಕಡಿ ತಂದು ಜಪ್ಪಿ ಕೊಟ್ರೆ ನಮ್ ಮತ್ತೆ ಯಾರು ತಗೊಂತಿಲ್ಲ ಅಂದ್ರೆ, ಕಡಿ ಆಣಿಗುಡ್ಡೆಲ್ಲಿ ಒಳ್ಳೆ ರೇಟ್ ಹಾಕಿ ನಮ್ಗೆ ಕೊಟ್ಟಿದ್ರು. ನಾನೊಂದು 40 kg ವರೆಗೆ ಕೊಟ್ಟಿದ್ದೆ.
2: ಕರಿ ಎಳ್ಳು ಎಷ್ಟು ಕಾಸ್ಟ್ಲಿ ಮರ್ರೆ?
5: ಹಾಲ ಕೋಲ ಇಲ್ಲಿ ತಗೊಳ್ಳಿ, ರೈತರು ಬೆಳೆದ್ರೆ
2: ಬೆಲೆ ಇಲ್ಲ ಅದಕ್ಕಲ್ಲ, ಅದೇ ಅದೇ ದುರಂತ.
5: ಲಾಭದಾಯಕನೇ ಆಯ್ತು
2: ಅದು. ನಾವು ಅಂಗಡಿಯಲ್ಲಿ ಪ್ಯಾಕೇಜಿಂಗ್ ಕರಿಯಳ ತಪ್ಪತ್ತಿಗೆ ಅಷ್ಟು ಕಾಸ್ಟ್ಲಿ ಇದೆ ಅದು.
5: ನಾನು ಬೆಳೆದಿದ್ದೆ ನಮ್ಮಲ್ಲಿ.
2: ವೆರಿ ನೈಸ್. ಓಕೆ, ಅವ್ರೆಂತ ಹೇಳ್ತಿದ್ರು ಆಗಳಿಕೆಲ್ಲ ಎಂತ ವ್ಯವಸಾಯ ಮಾಡ್ತಿದ್ರಿ?
5: ಆಗಳಿಕೆ ಔಡಿ ಗಿಣ್ಗ್ ಮತ್ತೆ ಮೆಣಸ ನೆಲಗಡ್ಲಿ ಬದ್ನಿ
2: ಚೌಂತಿ
5: ಚೌಂತಿ
2: ಗುಂಬಳಕಾಯಿ
5: ಚೌಂತಿ ಗುಂಬಳಕಾಯಿ ಕಡಿಮೆ
2: ಮತ್ತಿದಿಲ್ಲ ವಾಟರ್ ಮೆಲನ್
5: ಅದು ಇತ್ತು ಸ್ವಲ್ಪ, ಅದೇ ಇಲ್ಲ
2: ನಿಂಬದಾಗಿಲ್ಲ
5: ನಂಬದಿಲ್ಲ
2: ಕರ್ಗುಂಜಿ ಇಲ್ಲ
5: ಕರ್ಗುಂಜಿ ಇಲ್ಲ. ಔಡಿ ಎಲ್ಲ ಇತ್ತು, ಔಡಿ ಗಿಣ್ಗ ಚೌಂತಿ ಜಾಸ್ತಿ ಹೊರಳಿ
2: ಹೊರಳಿ ಉದ್ದ.
5: ಈಗ ಏನು ಇಲ್ಲ,
2: ಈಗ ಯಾವ್ದು ದ್ವಿದಳ
5: ಯಾವ್ದಕ್ಕೂ ಮಾಡು, 2 ಸಾಗೋಳಿ ಮಾಡು ಸುಮ್ನೆ ಐಕಮ್. 2 ಸಾಗೋಳಿ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ತಾ ಇತ್ತು, ಈಗ ಎಂತ ಇಲ್ಲ.
2: ಯಾಕಂದ್ರೆ ಕೈದೆ ಮಾಡದೆ, ಯಾಕೆ ಕೈದೆ ಮಾಡದೆ?
5: ಪ್ರಾಣಿಗಳ ಕಾಟ, ಪ್ರಾಣಿಗಳು ಎಂತದ್ದು ಇಡುದಿಲ್ಲ. ನವಿಲು ಇತ್ತಲ್ಲ, ನವಿಲು ಎಲ್ಲ ಅದು ತಿಂದು ತಿಂದು ಕೋಡನ್ನ ಎಂತದ್ದು ಬೆಚ್ಚುದಿಲ್ಲ.
2: ನಂತರ ನಿಮ್ಗೆ ಕಾಡು ನಾಶದಿಂದ ನೋಡಿ, ಕಾಡ್ ಇದ್ದಾಗ್ಲೂ ಒಂದ್ ಸ್ವಲ್ಪ ಬೇರೆ ತರ ಸಮಸ್ಯೆಗಳಿತ್ತು, ಆದ್ರೆ ಕಾಡನ್ನೆಲ್ಲ ತೆಗ್ದು ನಾವು ಚೊಕ್ಕ ಮಾಡ್ತಲ್ಲ ಅದ್ರ ಮೇಲೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯ್ತು. ರೈತನಿಗಂತೂ ಭಾರಿ ಕಷ್ಟ.
5: ಗಂಟಿ ಗಂಟಿ ಜೊತೆ ಈಗ ಜಿಂಕೆ ಇದ್ದಲ್ಲ, ಅವು ಗಂಟಿ ಜೊತೆಗೆ ಮೇವುದು.
2: ಹೌದಾ?
5: ಇರುದು ಅವುದೇ ಹಿಂಡ ಎಲ್ಲ ಗಂಟಿ ಮತ್ತೆ ಮೀಗ ಹೊಟ್ಟೆ ಮೇಯಿತು ಎಷ್ಟೊತ್ತಿಗೆ ಅದೇ ಗೊತ್ತಿಲ್ಲ. ದೂರಿಂದ ಕಾಂಬಕ್ಕೆ ನಮ್ದು ಗಂಟಿ ಏನೋ ಒಂದ್ ಕಾಣಕ್ ಅಷ್ಟು ಮೇಯ್ದ ಒಟ್ಟಿಗೆ ಇರ್ತು. ಸ್ವಲ್ಪ ಸ್ವಲ್ಪ ಇಲ್ಲ, ಒಂದೊಂದು ಹಿಂಡಲ್ಲಿ ಒಂದು 50-100 ಇರ್ತು. ಸ್ವಲ್ಪ ಅಲ್ಲ ಏನೋ ಅಲ್ಲ ಕೂತ್ಕೊಂಡ ಸಾಗೊಳ್ಳೆ ಮಾಡೋಕೆ. ಅಲ್ಲಿ ನಮ್ಮ ನಮ್ದು ಸೈಡ್ ಅಲ್ಲಿ ನಮ್ ಬೈಲಲ್ಲಿ ನಮ್ಮ ಪೈಪ್ಕ್ ಒಂದು ಸಾಗೊಳ್ಳಿ ಎಲ್ಲರದು ಸಹ ಇಲ್ಲಂದ್ರೆ ಇಲ್ಲ. ಅಲ್ಲೂ ಸಹ ಎಲ್ಲ ಹೇಳ್ತಾರೆ ಆ ಟ್ರಿಪ್ ಕೊಯ್ ಒಂದ್
2: ಸಾಗೊಳ್ಳೆ ಕೆಲಸ ಅವ್ರಿಗೆ,
5: ಅವ್ರಿಗೆ ರಾತ್ರಿ ಎಲ್ಲ ಮಲ್ಕೊಳ್ಳುದು ಹಳ್ಳಿ
2: ಬೆಸುದ ಹೆಂಗ
5: ಹಳ್ಳಿ ಮನೆಗೆ ಮಲ್ಕೊಂಡ್ ರಾತ್ರಿ ಇಡೀ ಕೂಗ್ತಾ ಇಕಂದು ಗರ್ನಲ್ ಹೊಡ್ಸುದು ರಾತ್ರಿ ಮಲ್ಕೊಂಡು.
2: ಗರ್ನಲ್ ಹೊಡ್ಸುದ?
5: ರಾತ್ರಿ ಮಲ್ಕೊಂಡು ಗರ್ನಲ್ ಹೊಡ್ಸ್ತೈಕಮ್ದು ನಂದಿ.
2: ಎಷ್ಟು ಕಷ್ಟ ಕಣೆ, ಮನುಷ್ಯಗೂ ಕಷ್ಟ ಪ್ರಾಣಿಗಳಿಗೂ ಕಷ್ಟ, ಪಾಪ ಅವಕ್ಕೂ ಕಷ್ಟವೇ. ಅವ್ ಹೊಟ್ಟಿಗಿಲ್ಲದಕ್ಕೆ ಅವ್ ಒಪ್ಪೋದಲ್ಲ.
5: ನಾವು ಬೇಡ ಬೇಡ ಸಾಗೊಳ್ಳೆ ಬೇಡ ಎಂತಕ್ಕೆ ನೀವು ಅದ್ಕಂದು ರಾತ್ರಿ ಎಲ್ಲ ಹಾವು ಬತ್ತದ ಪ್ರಾಣಿ ಎಂತದಾರು ರಾತ್ರಿ ಎಲ್ಲ ಕಚ್ಚರ್ ಕಾಂಬಾರ ಯಾರಿಲ್ಲ ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಿಲ್ಲ.
2: ಅಪ್ಪಯ್ಯ ಅಲ್ಲಿ ಹಾಂಗಿನ ಅಪ್ಪ ಇರ್ಕ ತೂರ.
5: ಆದ್ರೂ ಬಿ ನಾವು ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರ ಹತ್ರ ಮೀಗ ತಿಂತ 20 ಫೋಟೋ ಕಳ್ಸಿ ಅಂತಾರೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ತಗೊಂಡೆ ಮೊಬೈಲ್ ತಗೊಂಡ್ರೆ ಅವ್ ಅಲ್ಲಿ ನಿತ್ಕೊಂತವ.
2: ಅವ್ರಿಗೆ
5: ರೈತರಿಗೆ ಅನುಕೂಲ ಸರ್, ಇದು ನೋಡಿ ಅಂದ್ರೆ ಗಂಟಿ ತಿಂದಂಗಿತ್ತ ಗಂಟಿ ಅಲ್ಲ ಸರ್ ಮೀಗ ಖಾಲಿ ಮಾಡಿದಂದ್ರೆ ನೀವು ಪ್ರೂಫ್ ತಗೊಂಡ್ ಬನ್ನಿ ಫೋಟೋ ತಗೊಂಡ್ ಬನ್ನಿ ತಿಂತ ಇದ್ದ ಫೋಟೋ ಕೇಳ್ತಾರೆ ಅವ್ರು. ಹಾಗೂ ನಾ ಎಷ್ಟೋ ಸಹ ಟ್ರೈ ಮಾಡಿದೆ, ಆದ್ರೆ ನನಗೊಂದು ಕ್ಯಾಮ್ರಾ ಸಲಹೆ ಆಯಿಲ್ಲ. ಓಡುತ್ತ
4: ಓಡುತ್ತೆ ಬೇಡಮ್ರ ಅವ್ರಿಗೆ, ಗೆದ್ದು ತಿಂತ ಇದ್ದ ಫೋಟೋ ಬೇಕು.
2: ನೀವು ಒಂದ್ ಕೆಲಸ ಮಾಡಿ, ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಇಡಿ, ಲೈವ್ ಮಾಡ್ಕೊಂಡು ಓಡುದು, ಬರೀ ಅವ್ರು ಮಾತ್ರ ಅಲ್ಲ ಎಲ್ಲರೂ ಕಾಣ್ಕದನ್ನ. ಅಯ್ಯೋ ಎಂತೆಂತ ಪ್ರಶ್ನೆ.
4: ಆದ್ರೆ ನಮ್ಗೆ ಎಷ್ಟು ಬೇಜಾರತ್ತೆ, ರೈತರದೆಲ್ಲ ಕೆಲವ್ರು ತಿಂತಿರ್ತಾರೆ, ನಂಗೆ ಪ್ರೇಮ ಮಿಗ ತಿಂದಿತ್ತು, ಏನಾದ್ರು ಹೆಲ್ಪ್ ಸಿಕ್ಕುತ್ತ ಮಗ ಕೇಂದ್ರ ಫಾರ್ಮೆಟ್ ತಂದಿಟ್ಟಿದ್ದೀನಿ ನಾನು, ಕೆಲವ್ರು ಹೇಳಿ ಬರ್ದಿದ್ದೆ ಅದ್ರಾಗ ಹೇಳುದು ಮಿಗ ತಿಂತ ಇದ್ದ ಫೋಟೋ ಹಾಕಿ ನಿಮ್ಗೆ ಏನಾದ್ರು ನಾವು ಮಾಡಿ ಕೊಡುವ, ಇಲ್ಲಂದ್ರೆ ಆತಿಲ್ಲ ಅಂದ್ರು. ಅಷ್ಟೊತ್ತಿ ನಮ್ಗೆ ಮಸ್ತ್ ಬೇಜಾರ.
2: ನೀವು ಗೆದ್ದಿಗೂ ಸಿಸಿ ಕ್ಯಾಮ್ರಾ ಹಾಕಾಯ್ತು,
4: ಸಿಸಿ ಕ್ಯಾಮ್ರಾ ಹಾಕ್ರೆ ಹಾಕ್ಲಕ್ಕ, ಅಷ್ಟು ದೂರಿಂದ ಹಾಕಿ
2: ಹಾಕುದು ಹೆಂಗ್, ಅದಕ್ಕೆ ಮಳೆ ನೀರು ಬಿದ್ದ.
4: ಅಲ್ಲಲ್ಲ ಸೋಲಾರ್ ಇದು ಹಾಕ್ಬಹುದು, ತೋಟಕ್ಕೆಲ್ಲ ಅಳವಡಿಸಿದ್ ನಮ್ಮಲ್ಲಿ ನಾ ಕಂಡಿದೆ ಹಾಕ್ಲಕ್ಕ, ಅದು ಒಂದೊಂದು ಗದ್ದಿಗೆ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ಇವ್ರು ಕೊಡ್ತಾರಲ್ಲಿ ಆ ಪ್ರೊಟೆಕ್ಷನ್ ಮಾಡಿ ನಮಗ್ ಕೊಡೋಕೆ ಪಾಪ ಅವ್ರಿಗೆ.
2: ಅದ ಹಬ್ಬದ ಹಬ್ಬದಲ್ಲ ನಾ ಸುಮ್ನೆ ಹೇಳಿದೆ, ಲೈವ್ ಫೋಟೋಸ್ ತಿಂತಿಪ್ಪದ ಫೋಟೋಸ್ ಅಲ್ಲ, ತಿಂಬುದ ಫೋಟೋ ತೆಗೋದು.
4: ಸರ್ ಹತ್ರ ಅಧಿಕಾರಿ ಹತ್ರ ಮಾತಾಡ್ರೆ, ನೀವು ತಿನ್ನದಿರೋ ಫೋಟೋ ತಂದ ಕೊಡಿ ಅವ್ರ ಹತ್ರ ಹೇಳಿ. ಯಾ ಈಗ ಅವರಲ್ಲ ನಾನೇ ರೈತ, ಅದು ನಾವು ಕೃಷಿ ಮಾಡುತ್ತೆ, ನನಗೆ ಇಲ್ಲ ಸರ್ ಮತ್ತೊಬ್ಬರು.
2: ಅಲ್ಲ ಹಬ್ಬದ ಹೆಂಗೆ ನೀವು ಫೋಟೋ ತೆಗೋಕೋರ್ ಅದ್ ಕಾಂತಕ ಈಗ ಪೋಸ್ಟ್ ಕೊಡುತ್ತಾ, ಅದು ಓಡಿ ಹೋಗ್ತಲ್ಲ, ಓಡಿ ಹೋತ ಮನ್ಸರ್ ಬಂದ್ರೆ. ಎನಿವೇಸ್ ಇವತ್ತಿನ ಕೃಷಿ ಸಮಾಚಾರದಲ್ಲಿ ಇಷ್ಟೊತ್ತ ನಾವು ಮಾತಾಡದ ಮೂರು ಜನ ಕೃಷಿ ಮಹಿಳೆಯರು, ರೈತಾಪಿ ಮಹಿಳೆಯರೊಟ್ಟಿಗೆ, ಮೊಳಹಳ್ಳಿಯವರು ಒಬ್ರು, ವಿನೋದ ಡಿ ಶೆಟ್ಟಿಯವರು, ವನದುರ್ಗ ಸಂಜೀವಿನಿ ಒಕ್ಕೂಟದ ಮೊಳಹಳ್ಳಿಯ ಅಧ್ಯಕ್ಷೆ ಆಗಿರೋರು, ಇನ್ನೊಬ್ರು ಪ್ರೇಮ ಶೆಟ್ಟಿಯವರು ಕೃಷಿ ಸಖಿ, ಪಾಪ್ಯುಲರ್ ಕೃಷಿ ಸಖಿ ಆಫ್ ಮೊಳಹಳ್ಳಿ, ಮತ್ತೊಬ್ರು ಸುಜಾತಾ ಶೆಟ್ಟಿಯವರು ಪ್ರಗತಿಪರ ರೈತೆ. ಇವರು ಕಾಣಿಯವರು ಕಷ್ಟ ಸಂಕಷ್ಟ ಅದ್ರ ನಡುವೆಯೂ ನಾವು ವ್ಯವಸಾಯ ಮಾಡ್ತಂತ ಆ ಉಮೇದೇನು ಹಾತಿಲ್ಲ. ಸುಜಾತ ಅಕ್ಕಂತ ಹೇಳ್ತೀವಿ ನಾವು ಹಿರ್ಕಂತಂತ, ಆದ್ರೆ ಹಿರ್ಕಂ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರು ಹಿರ್ಕಂತಿಲ್ಲ, ಆತಿಲ್ಲ ಅದಿಲ್ಲದೆ. ಹೌದು ಹೌದು, ಆ ಋಣ ಇರುತ್ತಲ್ಲ ಅದೊಂದು, ಆ ರೈತಂಗು ಮತ್ತೆ ಭೂಮಿಗೂ ಅದು ಬಿಟ್ಟು ಹಾತಿಲ್ಲ, ಅದು ಒಂದ್ಸಲ ಹಿಡ್ಕಂಡತ್ತ. ಸೊ ನಿಮ್ಮಂತವ್ರ ಇಪ್ಪುಕೋಯ್ ನಮ್ಗೆ ಎರಡು ಉಂಬುಕಿತ್ತ, ಈ ಸಲ ಮಳೆ ಕೂಡ ಹಂಗಿಂಗ್ ಆತಿತ್ತ, ಆದ್ರೂ ಎಲ್ರು ಬೆಳೆ.
3: ಅರೆ ಈ ವರ್ಷ ಫಸ್ಟ್ ಎಲ್ಲರೂ ಹೇಳ್ತಿದ್ರು ಈ ವರ್ಷದ ಇದಕ್ಕೆ ಮಳೆ ಬೆಳೆಗೆ ಬೇಡ, ಮಳೆ ಇಲ್ಲಲ್ಲ ಸಾಗುವಳಿ ಬೇಡ ಅನ್ಕೊಂಡು ಹಿರ್ಕಂಡಿರ ಎಲ್ರು ಸಹ. ಈಗ ನಾವು ಸಹ ಒಂದ್ ಸಾಲ ಹೂಡಿ ಹುಲ್ಲೆಲ್ಲ ಬೆಳೆದಿದ್ದಂಗ್ ಮಾಡಿ ಬಿಡುವ ಅನ್ಕಂಡ್, ಆಮೇಲೆ ಎಂತ ಪುಣ್ಯಕ್ಕೂ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಹಿಂದಿನ ವಾರದಲ್ಲಿ ಮಸ್ತ್ ಮಳಿ ಬಂತ, ಅದ್ರಕೊಂಡ್ ಬಂದು ಮತ್ ಪುನಃ ಹೂಡಿ ಅಂತೂ ಸಾಗುವಳಿ ಮಾಡ್ತಾರ ಅಂದೇಳಿ ಆಯ್ತು.
2: ಮಳೆ ರಾಯ ಕೇಳಿಸ್ಕೊಂತ ಇರಕ್ಕ, ರೈತರಿಗೆ ಉಮೇದ್ ಬರ್ಕರೆ ಮಳೆ ಬೇಕೇ ಬೇಕು, ಹಂಗಾಯ್
3: ಮಳೆ ಇದ್ರೆ ಮಾತ್ರ ಬೆಳೆ ಅಷ್ಟೇ.
2: ಆಯ್ಲಿ ತುಂಬಾ ಖುಷಿ ಆಯ್ತಾ ನಿಮ್ ಉಮೇದ್ ಈ ಎಂತ ಹೇಳ್ತಾರೆ ಆ ಚುಟ್ಟುಬಟ್ಟಿಕೆ ಆ ಲವಲ್ಲವಿಕೆ ಹಿಂಗೆ ಇರ್ಲಿ, ನೀವು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್. ಆಕ್ಚುಲಿ ಈ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮಕ್ಕೆ ಇಂತಿಪ್ಪಿ ಇನ್ನೆಷ್ಟೋ ಕೃಷಿ ಮಹಿಳೆಯರು ಇಲ್ಲ ನಾನು ಈ ಸಲ ಒಂದ್ ಹೊಡ್ಬಿದ್ ಗೆದ್ದಿ ಮಾಡ್ತೀವಿ ಅಂತ ಹೇಳ್ಕ ಹಂಗಿರ್ಕ. ಥ್ಯಾಂಕ್ ಯು ಸೋ ಮಚ್.
3: ನಿಮಗೂ ಕೂಡ ಹಾಗೆ ರೇಡಿಯೋ ಕುಂದಾಪುರ 89.6 FM ಸ್ಪೆಷಲಿ ಜ್ಯೋತಿ ಸಾಲಿಗ್ರಾಮ ಅವರಿಗೆ, ಎಲ್ರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಥವಾ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಗೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶಯ ಈಡೇರಿಕೆ ಎಲ್ಲ ಏನೆಲ್ಲ ಆಯ್ಕೋದೆಲ್ಲ ಆಯ್ಲಿ. ಸೊ ಮತ್ ಮತ್ ಸಿಗ್ತಾ ಇಪ್ಪ, ನಿಮ್ಮ ಬೆಳೆ ಈ ಸಲ ಸಮೃದ್ಧವಾಗಿರ್ಲಿ. ಥ್ಯಾಂಕ್ ಯು, ಸರಿ
3: ತುಂಬಾ ಧನ್ಯವಾದ.
2: ಸಿಕ್ಕುವ ಹಂಗಾರೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ್ಕ.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬ್ಯಾಸಿ ತಿಂಗಳ ಜಕ್ನಿ, ಸ್ವಾಣಿ ತಿಂಗಳ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
0: ರೇಡಿಯೋ ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ ಎಂತ ಹರಟೆ! ಇದು ಸಾಮಾನ್ಯ ಹರಟೆ ಅಲ್ಲ, ನಮ್ಮ ಪ್ರತಿಯೊಬ್ಬ ಕುಂದಾಪುರ ಕನ್ನಡಿಗರು ಕೇಳಲೇಬೇಕಾದಂತ ಹರಟೆ. ಯಾಕಂತ ಕೇಂದ್ರೆ, ಮಳೆ ಬತ್ತಿಲ್ಲ ಅಬ್ಯೋ ಇನ್ನೊಂದು ವರ್ಷ ಅಂದ್ರೆ ಈ ವರ್ಷ ಅಕೇರಿಗೆ ಅಕೇರಿಗೆಲ್ಲ ಬೇಡ, ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಯೇ ನೀರಿರುತ್ತೋ ಇಲ್ಲಿಯೋ ಹಿಂಗೆ ಮಳೆ ನಿಂತ್ರೆ, ಮಳೆ ಬರ್ದೇ ಇದ್ರೆ ಬ್ಯಾಸಾಯ ಅಂತೂ ಕೇಳ್ಬೇಡಿ. ಸಾಗೋಳಿ ಮಾಡುದೆ ಕಷ್ಟದಾಗೆ, ಗದ್ದೆಗೆ ನೀರಿಲ್ಲ. ಏ ದೇವ್ರ, ಈ ಸಲ ಬೆಳಿ ಅಂತ ಆತೋ, ಅಕ್ಕಿ ತಕಂಕಾತ್ತೋ ಇಲ್ಲಿಯೋ, ತರಕಾರಿ ತಕಂಕಾತ್ತೋ ಇಲ್ಲಿಯೋ, ನೀರಿನ ಕಾತಿ ಅಂತ ಆತೋ. ನಿಜವಾಗ್ಲೂ ಇದ್ರ ಬಗ್ಗೆ ಕನ್ಸರ್ನ್ ಇರೋರಿಗೆ ಟೆನ್ಷನ್ ಅಂತೂ ಆಯೇ ಆತ್. ನಂಗೆ ಇವತ್ತೊಂದಿದ್ರೆ ಸಾಕು, ನಾಳೆ ಕಾಂಬಂಬರಿಗಲ್ಲ. ಇದ ನನ್ನ ನಾಳೆಯ ಬಗ್ಗೆ ಯೋಚನೆ ಇರೋರಿಗೆ ಈ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಟೆನ್ಷನ್ ಮಾಡ್ತಿದ್ದೆ, ನನಗಂತೂ ನಿಜವಾಗ್ಲೂ ಮಾಡ್ತಿತ್ತೆ. ಹಾಂಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ಕುಂದಾಪುರದವರೇ ಆಗಿರೋರೊಬ್ರು, ಇವರು ಆಕ್ಚುಲಿ ದೊಡ್ಡ ಜಿಯಾಲಜಿಸ್ಟ್, ಸೀನಿಯರ್ ಜಿಯಾಲಜಿಸ್ಟ್, ಜಿಯಾಲಜಿಸ್ಟ್ಗೆ ಹಿರಿಯ ಜಿಯಾಲಜಿಸ್ಟ್ಗೆ ಭೂವಿಜ್ಞಾನಿ ಅಂತ. ಇವರು ಹಿರಿಯ ಭೂವಿಜ್ಞಾನಿ, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ರಜತಾದ್ರಿಯಲ್ಲಿ, ಅಂದ್ರೆ ಡಿಸ್ಟ್ರಿಕ್ಟ್ ಗ್ರೌಂಡ್ ವಾಟರ್ ಡೈರೆಕ್ಟರೇಟ್ ಅಲ್ಲಿ ಉಡುಪಿನಲ್ಲಿ ಇವರು ಸೀನಿಯರ್ ಜಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರೋರು. ನಂಬದಿಯರೇ ಅಂದ್ರೆ ನಮ್ಮೂರವರೇ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರಿದ್ದಾರೆ. ಇವರೊಟ್ಟಿಗೆ ಇವತ್ತು ನಾವು ಮಳೆ, ನೀರು, ಅಂತರ್ಜಲ ಇದ್ರ ಬಗ್ಗೆ ಮಾತಾಡಿಕೆ, ಈ ವಿಷಯ ಒಂದು ತಿಳ್ಕೊಳಕೆ, ಯಾಕನ್ಕೇಂದ್ರೆ ಇರುವ ನೀರನ್ನಾದ್ರೂ ನಾವು ಸಂರಕ್ಷಿಸಿ ಇಟ್ಕೊಳ್ಳುದು ಹೆಂಗೆ. ಈಗ ಮಳೆಗೆ ಬರ್ಲಪ್ಪ, ಮಳೆ ನಮ್ಗೇನ್ ತೋರ್ಸುಕತ್ತ, ಮೋಡ ಬಿತ್ತನೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ನಮ್ ಕೂಕಣ್ಣ ಇಲ್ಲಿ ಮಾಡೋಕತ್ತ? ಖಂಡಿತವಾಗ್ಲೂ ಇಲ್ಲ. ಪ್ರಕೃತಿ ಕೊಟ್ರೆ ಕೊಡ್ತು, ಕೊಟ್ಟಿಲ್ಲ ಅಂದ್ರೆ ಪ್ರಕೃತಿ ಒಟ್ಟಿ ಬದುಕುದ ಹೆಂಗ ಎಂಬುದನ್ನ ನಾವೀಗ ಕಲಿಯಬೇಕಾಗಿರೋ ಅನಿವಾರ್ಯತೆ. ಅದಕ್ಕಾಗಿ ನಮ್ಮೊಟ್ಟಿಗೆ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಸೀನಿಯರ್ ಜಿಯಾಲಜಿಸ್ಟ್ ಜೊತೆ ಮಾತಾಡುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
3: ನಂಗ್
2: ಖುಷಿ ಅದೇ ಅಂತ ಅನ್ಕೇಂದ್ರೆ, ಮೊನ್ನೆ ನಿಮ್ಮೊಟ್ಟಿಗೆ ಮಾತಾಡೋತಿಗೆ ನೀವು ಬರೀ ಜಿಯಾಲಜಿಸ್ಟ್ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರಿಸ್ಟ್ ಅಂತ. ಕೃಷಿ ಮಾಡ್ತೀರಿ, ಆ ಮಣ್ಣಿನ ಬಗ್ಗೆ ಪ್ರೀತಿ ನಿಮ್ಗೆ ಎಷ್ಟಿದೆ ಅಂತ, ಅದಕ್ಕೆ ನೀವು ಜಿಯಾಲಜಿಸ್ಟ್ ಆದ ಸರ್?
3: ಇಲ್ಲ ಮೇಡಮ್, ಆಕ್ಚುಲಿ ನಮ್ಮ ಸ್ಟ್ರೆಸ್ ಮೇನ್ ರಿಲೀಸ್ ಮಾಡ್ಲಿಕ್ಕೆ ಕೃಷಿ ಅನ್ನೋದು ಬಹಳ ಉತ್ತಮ ಅಂತ ಕೊಂಡಿದ್ದೆ.
2: ಒತ್ತಡ ರಿಲೀಸ್ ಮಾಡೋಕೆ, ಈ ಕೆಲಸದ ಒತ್ತಡ ಏ ದೇವರ, ಸಾಕಾಯಿ ಹೋಗಿರತ್ ಅಲ್ಲ. ಜಿಯಾಲಜಿ ಅಂಡ್ ಅಗ್ರಿಕಲ್ಚರ್ ಎರಡು ತುಂಬಾ ಹತ್ರ ಅಲ್ಲ
3: ಸರ್? ಡೆಫಿನೆಟ್ಲಿ ಹತ್ರ ಮೇಡಮ್.
2: ನೀವು ಭೂ ವಿಜ್ಞಾನಿಗಳು, ಭೂಮಿಯೊಟ್ಟಿಗೆ ಇರೋರು, ಜೊತೆಗೆ ಕೃಷಿನೂ ಸೇರ್ಕೊಂಡ್ರೆ ನಿಮ್ಮ ವಿಜ್ಞಾನ ಅಲ್ಲೂ ಕೂಡ ಅಪ್ಲೈ ಆಗ್ತಾ ಅನ್ಸುತ್ತೆ.
3: ಖಂಡಿತ ಅಪ್ಲೈ ಆಗತ್ತೆ. ಹೇಗೆ ಕೇಳಿದ್ರೆ, ನಾವು ಅಂತರ್ಜಲದ ಬಗ್ಗೆ, ನೀರನ್ನ ಹೇಗೆ ಬಳಕೆ ಮಾಡಬೇಕು, ಕೃಷಿಯಲ್ಲಿ ಹೇಗೆ ಬಳಕೆ ಮಾಡಬೇಕು, ಅದನ್ನ ಸಂರಕ್ಷಿಸುವುದು ಹೇಗೆ ಅನ್ನೋದು ನಾವು ಕೃಷಿ ಮಾಡಿದ್ರೆ ಮಾತ್ರ, ಪ್ರಾಕ್ಟಿಕಲಿ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ನಮ್ಗೆ.
2: ನಾವ್ ಗೆದ್ದಿಗಿಳಿದು ಮೈ ಕೈ ಕೆಸರು ಮಾಡ್ಕೊಂಡು, ಮಣ್ಣು ಮಾಡ್ಕೊಂಡು, ಗೊಬ್ಬರ ಮಾಡ್ಕೊಂಡು ಮಾಡಿದಾಗ ನೀರನ್ನ ಹೆಂಗ್ ಬಳಕೆ ಮಾಡಬಹುದು, ಆ ನೀರನ್ನ ಹೆಂಗೆ ಸಂರಕ್ಷಿಸಬಹುದು ಅನ್ನೋದು ಗೊತ್ತಾಗ್ತದೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಈಗ ಫುಲ್ ತಲೆಬಿಸಿ ಆಯ್ತು, ಎಂತ ಕೇಂದ್ರ ಮಳೆ ಸಮ ಬತ್ತಿಲ್ಲ, ಎಂತಕ್ ಮಳೆ ಬತ್ತಿಲ್ಲ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡುವಂತದ್ ವಿಷಯ ಅಲ್ಲ ಇವತ್ತು, ಆ ಟಾಪಿಕ್ ಅಲ್ಲ. ಈ ಮಳೆ ಬತ್ತಿಲ್ಲ ಆದ್ರೆ ಮಳೆ ಬರ್ದೆ ನೀರಿಲ್ಲ, ನೀರ ಇಲ್ದಿದ್ದಂಗಾದ್ರೆ ನಾವ್ ಹೆಂಗ್ ಬದುಕೋದು, ಈಗ ಇರುವ ನೀರನ್ನ ನಾವ್ ಹೆಂಗೆ ಸಂರಕ್ಷಿಸೋದು? ಫಸ್ಟ್ ಆಫ್ ಆಲ್ ನಂಗೊಂದು ಹೇಳಿ ಸರ್, ನಮ್ಮ ಕರಾವಳಿಯಲ್ಲಿ, ನಮ್ಮ ಕುಂದಾಪುರದಲ್ಲಿ, ಇನ್ ಸ್ಪೆಷಲ್ ನಮ್ಮ ಕುಂದಾಪುರದಲ್ಲಿ ಈ ಮಳೆ ಎಷ್ಟು ಮಟ್ಟದಲ್ಲಿ ಬತ್ತತ್ತು, ನಮ್ಮ ಅಂತರ್ಜಲ ಮಟ್ಟ ಹೆಂಗಿತ್ತು ರೈಟ್ ನಾವ್ ಫಾರ್ 2025 ಅಥವಾ 2026 ಹೆಂಗಿತ್ತು, ಅದೊಂಚೂರು ಹೇಳಿ ಬಿಡಿ ಕಾಂಬ.
3: ಇದಕ್ಕಿಂತ ಮೊದಲು ನೀರ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ.
2: ಎಸ್ ಸರ್, ಹೇಳಿ ಸರ್.
3: ಆಕ್ಚುಲಿ ಭೂವಿಜ್ಞಾನಿಗಳ ಅಂದಾಜಿನಂತೆ ಸಾಧಾರಣ 460 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಉಗಮವಾಯಿತು. ಭೂಮಿ ಹುಟ್ಟುವಾಗ ಅದು ಕೆಂಪು ಗಂಟದಂತಿತ್ತು, ಅದರಿಂದ ಉತ್ಪತ್ತಿಯಾದಂತ ಅದು ತಣ್ಣಗಾಗ್ತಾ ಹೋಗಿ ಅದರಿಂದ ವಾಯುಗಳು ಹೊರ ಬಂದವು. ಅದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತಮಗರಿಯದ ರೀತಿಯಲ್ಲಿ ಸಂಯೋಜನೆಯಾಗಿ ನಮಗೆ ನೀರು ಆಯಿತು ಅಂತ ಹೇಳುವ ಒಂದು 300 ಕೋಟಿ ವರ್ಷಗಳಿಂದ ನೀರು ನಮಗೆ ಜನನವಾಯಿತು.
2: H2O
3: H2+O2 ತಮಗರಿಯದ ರೀತಿಯಲ್ಲಿ ಜಾಯಿನ್ ಆಗಿ H2O ಆಗಿದೆ ಅಂತ. ಹಾಗಾಗಿ ನಾವು ನೀರು ನಮಗೆ ಪ್ರಕೃತಿ ನೀಡಿದ ವರ ಅಥವಾ ಕೊಡುಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಭಾವಿಸಿದ್ದೇನೆ.
2: ಅದು ವರನೇ ಸರ್, ಒಂದು ಗಳಿಗೆ ನೀರಿಲ್ಲದ ಬದುಕುಕತ್ತ ಸಾಧ್ಯವಾ? ಪ್ರಕೃತಿಯು ನಮ್ಗಷ್ಟು ಉಚಿತವಾಗಿ ಕೊಟ್ಟಿರುವಂತ ನೀರು, ಅದು ನಮ್ಮ ಕರಾವಳಿಯಲ್ಲಿ ನೀರಿಗೆ ಯಾವ ಕೊರತೆ ಇಲ್ಲಲ್ಲ ಸರ್. ಯಾವ ತೋಡ, ಯಾವ ಕೆರೆ, ಯಾವ ಹೊಳೆ, ಯಾವ ಸಮುದ್ರ, ಅಷ್ಟು ದೊಡ್ಡ ಸಮುದ್ರ ತುಂಬಿಕೊಂಡಿಪ್ಪು ನೀರು, ಎಲ್ಲಿ ಕಂಡ್ರು ನೀರೇ ನಮ್ಗೆ. ಹೇಳಿ ಸರ್ ನೀವು.
3: ಮತ್ತೆ ನೀರಿನ ಹಂಚಿಕೆ ಭೂಮಿಯಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದು ಭೂಮಿಯ ಮುಕ್ಕಾಲು ಭಾಗ ಆವರಿಸಲ್ಪಟ್ಟಿರೋದು ನೀರಿಂದ. ಹಾಗಂತೇಳಿ ನಮಗೆ ಎಲ್ಲ ನೀರನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ 97% ನೀರು ಉಪ್ಪು ನೀರಿಂದ ಆವರಿಸಲ್ಪಟ್ಟಿದೆ, ಕೇವಲ 3% ಸವಿ ನೀರು. ಈ 3% ಸಹ 2% ಮಂಜುಗಡ್ಡೆ ರೂಪದಲ್ಲಿ, ಅದು ನಮಗೆ ಬಳಸಲಿಕ್ಕೆ ಆಗುದಿಲ್ಲ, ದೂರ ಪ್ರದೇಶದಲ್ಲಿದೆ. ಓನ್ಲಿ 1% ನೀರು ನದಿಗಳಲ್ಲಿ, ಕೆರೆಗಳಲ್ಲಿ, ಅಂತರ್ಜಲದಲ್ಲಿ ಹಂಚಿ ಹೋಗಿದೆ. ಇದು ಈಗ 1% ಅಂತ ಹೇಳಿದವಾಗ ನಮ್ಗೆ ಗೊತ್ತಾಗುತ್ತೆ ಇದು ಅಮೂಲ್ಯತೆ ಎಷ್ಟಿದೆ ಅಂತ ಹೇಳುವಂತದ್ದು.
2: ಯಾವ ಅಡ್ಜಿಗೆ ಬಂದು ನಾವು ನಿಂತ್ಕೊಂಡಿದ್ದೀವಿ,
3: ಬಹಳ ಸರಳವಾಗಿ ಹೇಳಬೇಕಂತೇಳಿ ಹೇಳಿದ್ರೆ, 1 liter ಬಾಟ್ಲಿಯ 1 ಚಮಚದಷ್ಟು ನೀರನ್ನ ನಾವು ನಮ್ಮ ನಾನಾ ಉದ್ದೇಶಗಳಾದಂತ ಕೃಷಿಗೆ, ಕುಡಿಲಿಕ್ಕೆ, ಕೈಗಾರಿಕೆಗಳಿಗೆ, ಬುದ್ಧಿಜೀವಿಗಳಾದ ನಾವು ಮನೆ ಬಂದಂತೆ ಬಳಸ್ತಾ ಇರೋದ್ರಿಂದ, ಯಥೇಚ್ಛವಾಗಿ ಮಳೆಯಾಗುವಂತ ಈ ಪ್ರದೇಶದಲ್ಲೂ ಸಹ ಕುಡಿಯುವ ನೀರಿಗೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ಬಂದೋದಾಗಿದೆ.
2: ನಿಜವಾಗ್ಲೂ ಅದೊಂದು ವಿಪರ್ಯಾಸನೇ ಸರಿ ಸರ್. ವರ್ಷಕ್ಕೆ ನಮ್ಮಲ್ಲಿ ನಮ್ಮ ಕರಾವಳಿಯಲ್ಲಿ ಅಥವಾ ನಮ್ಮ ಕುಂದಾಪುರದಲ್ಲಿ ಎಷ್ಟು ಮಳೆ ಆಗ್ತಾಳೆ? 4,500
3: ವಾಡಿಕೆ ಮಳೆ ಆಗ್ತದೆ. 4,000 ಈಗ ಸಾಮಾನ್ಯ ಜನರಿಗೆ 4,500 mm ಅಂದ್ರೆ ಹೇಳಿದ್ರೆ ಗೊತ್ತಾಗುದಿಲ್ಲ. ಅದು ಹೇಗೆ ಕೇಳಿದ್ರೆ, ನಮ್ಮಲ್ಲಿ ಬಿದ್ದಂತ ಮಳೆ ನೀರನ್ನ ಒಂದು ಸ್ವಲ್ಪನೂ ಇಂಗ್ಲಿಕ್ ಬಿಡದೇ ಇದ್ರೆ, ಒಂದು ಸ್ವಲ್ಪನೂ ಆವಿಯಾಗ್ಲಿಕ್ ಬಿಡದೇ ಇದ್ರೆ, ಒಂದು ಸ್ವಲ್ಪನೂ ಹರಿದೋಗ್ಲಿಕ್ ಬಿಡದೇ ಇದ್ರೆ, 4.5 meter ದಪ್ಪದ ಮಳೆ ಬೀಳ್ತದೆ ನಮ್ಮಲ್ಲಿ. 4.5 meter ದಪ್ಪ ಅಂದ್ರೆ ಆಲ್ಮೋಸ್ಟ್ ಸದನ ಎಷ್ಟು ಅಡಿ, 1 meter ಅಂದ್ರೆ 3.33
2: ಕರೆಕ್ಟ್
3: ಎಸ್ ಇಂಟು
2: 12-15 feet
3: 15 feet. ಇಷ್ಟು ಮಳೆ ಬಿದ್ರೂ ಸಹ ನಮ್ಗೆ ಅದರಲ್ಲಿ ಆ ಬಿದ್ದಂತ ಮಳೆಯಲ್ಲಿ 8-10% ಮಾತ್ರ ಭೂಮಿಗೆ ಇಂಗುವಂತದ್ದು.
2: ಅಲ್ಲ ಸರ್, ನೀವು 15 feet ತನಕ ಮಳೆನ ನಾನು ಜಸ್ಟ್ ಕಲ್ಪಿಸಿಕೊಂಡೀಗ ಅಷ್ಟಪ್ಪ ಮಳೆಯಲ್ಲ ನನ್ ಕಣಗಿದ್ರೆ 5 feet ಮೂರ್ ಸಲ ಮುಳುಗಿವತ್ತ ಅಲ್ದಾ. ಸೊ ಅಂತಹ ಅಷ್ಟು ಹೈಟ್ ಅಲ್ಲಿ ಇರುತ್ತೋ ಅಷ್ಟು ನೀರನ್ನ ನಾವು ಇಂಗ್ಸು ಕಾಯಿರೆ. ನೀವ್ ಹೇಳ್ತಿದ್ರೆ 8% ಎಷ್ಟು,
3: 8-10% ನೀರು ನ್ಯಾಚುರಲಿ ಭೂಮಿಗೆ ಇಂಗುವಂತದ್ದು.
2: ನ್ಯಾಚುರಲ್
3: ಈಗ ಆಲ್ಮೋಸ್ಟ್ ನಾವು ತಕೊಂಡ್ರೆ ಮ್ಯಾಕ್ಸಿಮಮ್ ಜನ ನ್ಯಾಚುರಲ್ ಇಂಗುವ ನೀರನ್ನೇ ಬಳಸ್ತಾ ಇದ್ದಾರೆ, ಬಿಟ್ಟದ್ದಿದ್ರೆ ನೀರು ಇಂಗಿಸುವ ಸಂಖ್ಯೆ ಕಮ್ಮಿ ಆಗಿದೆ. ನಮ್ಮ ನೀರು ಜಲಕ್ಷಾಮಕ್ಕೆ ಮೇಜರ್ ಕಾರಣ ಏನು ಕೇಳಿದ್ರೆ, ನೀರಿನ ಬಳಕೆ ಮತ್ತು ಪೂರೈಕೆ ನಡುವಿನ ಅಗಾಧ ವ್ಯತ್ಯಾಸ.
2: ಬಳಕೆ ಮತ್ತು ಪೂರೈಕೆ
3: ಅಂತೇಳಿ ಹೇಳಿದ್ರೆ ನಾವು ಮರುಪೂರ್ಣ ಮಾಡದೇ ಇರುವಂತದ್ದು. ಬಳಕೆ ಅನ್ನುವಂಥದ್ದು ನಾವು ಇದಕ್ಕೆಲ್ಲ ಬಳಸ್ತಾ ಇರುವಂತದ್ದು.
2: ನಮ್ಮಲ್ಲಿ ಬರೀ ಬಳಸುದು ಮಾತ್ರ ಸರ್.
3: ಎಸ್ ಎಸ್,
2: ಮರುಪೂರಣ ರೀಚಾರ್ಜ್ ಅದನ್ನ ಇಂಗಿಸುದು ಈ ಮಾತೇ ನಮ್ಗೆ ಗೊತ್ತಿಲ್ಲ.
3: ಅದೊಂದು ವಿಚಾರ. ಇನ್ನು ಇತರ ಕಾರಣಗಳು ಯಾವ್ದು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ ನೀರು ಇಂಗಿಸುವ ಬಗ್ಗೆ ಅಸಡ್ಡೆ. ಯುವ ಜನಾಂಗಕ್ಕೆ ಕೃಷಿ ಬಗ್ಗೆ ಆಸಕ್ತಿ ಇಲ್ದಿರುವಂತದ್ದು. ಕೃಷಿ ಯಾಕೆ ಕೇಳಿದ್ರೆ, ಮೊದಲು ನಾವು ಕೃಷಿ ಮಾಡ್ತಾ ಇತ್ತು. ಕೃಷಿ ಮಾಡ್ತಾ ಇರುವಾಗ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತೇ ಇಲ್ಲ. ಕೃಷಿ ಲಾಭದಾಯಕ ಅಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಬಿಟ್ಟೆವು, ಕೃಷಿಯೂ ಹೋಯ್ತು, ಕುಡಿಯೋ ನೀರು ಇಲ್ಲ.
2: ಇದು ಯಾವ ತರ, ಯಾವ ಕನೆಕ್ಷನ್ ಇದು, ಎಲ್ಲಿಂದ ಕನೆಕ್ಷನ್ ಅದೊಂಚೂರು ಹೇಳಿ. ಕೃಷಿಗೂ ಮತ್ತೆ ಕುಡಿಯುವ ನೀರು ಅಥವಾ ನಾವು ಬಳಸಬಹುದಾದ ನೀರನ್ನ ಉಳಿಸ್ಕೊಂಬಕ್ಕೆ ಯಾವ ತರ ಕನೆಕ್ಷನ್?
3: ಎಸ್ ಎಸ್, ಕೃಷಿಗೆ ಮತ್ತೆ ನಮ್ಗೆ ಇದು ಬಳಸ್ಕೊಳ್ಳೋದು ಹೇಗೆ ಕೇಳಿದ್ರೆ, ಈಗ ನಾವು ಮೊದಲು ಕೃಷಿ ಮಾಡ್ತಾ ಇದ್ದೇವೆ ಮೇಡಮ್. ಆಕ್ಚುಲಿ ನಮ್ಮ ಈ ಭಾಗದಲ್ಲಿ ತುಂಬಾ ಕೃಷಿ ಆಗ್ತದೆ,
2: ಎಲ್ಲರೂ ಕೃಷಿಕರೇ ಇದ್ದಾರೆ.
3: ಎಲ್ಲ ಕೃಷಿಗೂ ಯಾರು, ಪ್ರತಿಯೊಬ್ಬನು ಒನ್ನಾರ್ದ ಅದರ್ ವೇ ಅಲ್ಲಿ ಅವನ ಬೇಸಿಕ್ ಬಂದಿರೋದು ಕೃಷಿ.
2: ನಾವೆಲ್ಲರೂ ಕೃಷಿಕರ ಮಕ್ಕಳೇ.
3: ಕೃಷಿಕರ ಮಕ್ಕಳೇ. ಒಂದು ಇವಾಗ ಅವನ ಮನೆಯಲ್ಲಿ ಭೂಮಿ ಇಲ್ಲದೆ ಇದ್ರು ಬೇರೆ ಬೇರೆ ದೊಡ್ಡಕ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಕನೆಕ್ಷನ್ ಹೇಗೆ ಹೋಗ್ತಾ ಇತ್ತು.
2: ಹೌದು,
3: ನಾವು ಈಗಿನ ಯಾವುದು
2: ಟ್ರೆಂಡ್
3: ಈಗಿನ ಟ್ರೆಂಡಿಗೋಸ್ಕರ ಒಂದು ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಟ್ಟೆವು. ಇವನ್ನ ಫಸ್ಟ್ ಗೆ ಏನಾಯ್ತು, ಮಕ್ಕಿಗೆದ್ದೆಗಳನ್ನ ಬಿಟ್ಟೆವು, ಈಗ ಬಯಲುಗೆದ್ದೆನೂ ಬಿಡ್ತಾ ಇದ್ದೇವೆ. ಇವನ್ ಸುಗ್ಗಿ ಮಾಡುವಾಗ ನಾವು ನಾರ್ಮಲಿ ಇಲ್ಲಿ ಏನಾಗುತ್ತೆ, ನಮ್ಮ ತೋಡ್ಗಳು ಇರ್ತಿದ್ದವು, ತೋಡ್ಗಳಿಗೆ ತುಂಬಾ ಕಟ್ಟುಗಳನ್ನ ಹಾಕ್ತಾ ಇದ್ದಾವೆ. ಕಟ್ಟುಗಳನ್ನ ಹಾಕ್ತಾ ಇರೋದ್ರಿಂದ ಅದು ಗದ್ದೆಯಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ನ್ಯಾಚುರಲಿ ಕೃಷಿಯೂ ಆಗ್ತಾ ಇತ್ತು, ಪ್ಲಸ್ ನಮ್ಮ ಬಾವಿಗಳಿಗೆ ನೀರಿನ ಕೊರತೆ ಆಗ್ತಾ ಇಲ್ಲ.
2: ಎಕ್ಸಾಕ್ಟ್ಲಿ, ಅಲ್ಲಿ ನೀರಿಂಗ್ತಾ ಇತ್ತು.
3: ಈಗ ಏನಾಗಿದೆ, ಆ ಕಟ್ಟಾಕೋದಕ್ಕೆ ಇದು ಮಾಡಿದೆ, ಈಗ ಸಾಗುವಳಿ ಮಾಡೋದೇ ಇಲ್ಲಲ್ಲ, ಯಾಕೆ ನಾವು ಕಟ್ಟಾಕ್ಬೇಕು ಅಂತ ಮನೋಸ್ಥಿತಿ. ಅದ ಆ ಕಟ್ಟಾಗದೇ ಇರೋದ್ರಿಂದ ಕೃಷಿನೂ ಇಲ್ಲ, ಕುಡಿಯೋ ನೀರಿಗೂ ಪ್ರಾಬ್ಲಮ್ ಆಗಿದೆ. ಅದೊಂದು. ಮತ್ತೊಂದು ಫಾರ್ ಎಕ್ಸಾಂಪಲ್, ಈಗ ನೀವು ನಮ್ದು ಬೆಟ್ಟ ಜಾಗದಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಈ ಕಡೆಗಳಲ್ಲಿ ಮದಗಗಳಿದ್ದವು. ಈ ಮದಗಗಳು ಎಲ್ಲಿದ್ದಾವ ಅಂತೇಳಿ ಗೊತ್ತಿಲ್ಲ ಯಾರಿಗೂ.
2: ಹೌದು,
3: ಈ ಆಕ್ಚುಲಿ ನಾವು ಇಲ್ಲಿರುವಂತ ಬೀಳುವಂತ ಮಳೆ ನೀರನ್ನ ನಾವು ಸಮರ್ಪಕ ಒಂದು ಅಸಮರ್ಪಕವಾಗಿ ನೀರಿನ ನಿರ್ವಹಣೆಯನ್ನ ನಾವು ಸಮರ್ಪಕವಾಗಿ ಮಾಡ್ಕೊಳ್ತಾ ಇಲ್ಲ. ಅಸಮರ್ಪಕವಾಗಿ ಮಳೆ ನೀರನ್ನ ಇಂಗಿಸ್ಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ನಾವು ಒತ್ತು ಕೊಡದೆ ಇರುವಂತದ್ದು. ಮತ್ತೊಂದು, ಉಚಿತ ವಿದ್ಯುತ್ ಸಹ ಮಾರಕವಾಗಿ ಬಿಟ್ಟಿದೆ. ಆಕ್ಚುಲಿ ಮನುಷ್ಯನಿಗೆ ಯಾವುದೇ ಇದರಲ್ಲಿ ಉಚಿತ ಅಂತ ಬಂದಾವಾಗ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ.
2: ಇದು ಹೆಂಗ್ ಮಾರಕ?
3: ಹೇಗೆ ಕೇಳಿದ್ರೆ, ನಾವು ಫ್ರೀ ಕರೆಂಟ್ ಅಲ್ಲ, ಕರೆ ಇದು ಆನ್ ಮಾಡೋದು, ಬಿಟ್ಟು ಕೂತ್ಕೊಂಡು ಬಿಡುದು. ಅನ್ನ ಸರಿ ಹೊರವಾಯಿಲಿ ಒಂದು ಒಂದು ಈ ಒಂದು ಕರೆಂಟು ವೇಸ್ಟ್, ನೀರು ವೇಸ್ಟ್, ಪ್ಲಸ್ ಬೆಳೆನೂ ಹಾಳಾಗ್ತದೆ. ಅದನ್ನು ತಿಳ್ಕೊಳ್ಳೋದಿಲ್ಲ.
2: ಅನವಶ್ಯಕ ನೀರು
3: ಇದೆಲ್ಲ ಆಕ್ಚುಲಿ ನಮ್ಗೆ ಇದು ಯಾವ್ದು ಇತರ ಕಾರಣಗಳು, ನಮ್ಮ ಜಲಕ್ಷಾಮಕ್ಕೆ ಇತರ ಕಾರಣಗಳು. ಆಕ್ಚುಲಿ
2: ನೀವ್ ಹೇಳ್ರಿ ಕಾಣಿ ಸರ್, ಮದ್ಗ ಅಂತ ಹೇಳಿದ್ರಿ, ಕೆರೆ ಅಂತ ಇತ್ತು ಮೊದ್ಲೆಲ್ಲ ಕಡೆ. ಕೆರಿ ಒಂದು ನಾಲ್ಕು ಮನೆಗೆ ಒಂದು ಕೆರೆ ಇರ್ತಿತ್ತು. ಆ ಕಡು ಒಬ್ರಿಗೆ, ಈ ಕಡು ಒಬ್ರಿಗೆ, ಈ ಕಡು ಒಬ್ರಿಗೆ, ಮತ್ತೊಂದು ಕಡು ಒಬ್ರಿಗೆ, ಇದು ಕೆರೆಯ ಇದು. ಈಗ ಕೆರಿನೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಮನೆಯೋ ಮತ್ತೆಂತೋ ತೋಟವೋ ಮಾಡ್ಕೊಂಡಿರ, ಅದು ಒಂದಾಯ್ತು. ಇನ್ನೊಂದು ಕ್ಯಾರಿ ಇದ್ರು ಅದು ಹಾಳು ಬಿದ್ದಿತ್ತು, ಯಾರು ಅದ್ರ ಮೂಸುಕೋ ಹತ್ತಿಲ್ಲ. ಮೊದ್ಲೆಲ್ಲ ನಮ್ಗೆ ಅಜ್ಜಿ ಮನೆಯಲ್ಲಿ ನಮ್ಗೆ ಬೇಸಿಗೆ ರಜೆಯಲ್ಲಿ ಕೆಲಸ ಅಂತ ಕೇಂದ್ರೆ ಕ್ಯಾರಿ ಇದು ಕೆಸರು ಎತ್ತಿ ಮೇಲೆ ಹಾಕ್ಬೇಕು, ಇಲ್ಲ ಇದಕ್ಕೆ ಮರಣಕಟ್ಟಿಗೆಲ್ಲ ಹಾಕಕ್ಕ. ಕೆರೆ ಕ್ಲೀನ್ ಆತ್ತ, ಅದನ್ನ ಎಲ್ಲಾ ಮನೆಯವರು ಒಟ್ಟಾಗಿ ಮಾಡ್ಕ, ಅದೊಂಥರ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಇದ್ದಂಗೆ. ಈಗ ಅಂತ ಕೆರೆಗಳನ್ನ ಮೂಸೋರೆ ಇಲ್ಲ, ಅಂದ್ರೆ ಅದ್ ಹತ್ರ ವಾಪರೇ ಇಲ್ಲ. ಮೊನ್ನೆ ನನ್ ಮಗಳಿಗೆ ಹೇಳ್ತಾ ಇದ್ದೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅದು ಎಕ್ಸ್ಪ್ಲೇನ್ ಮಾಡ್ಕೀಗ ಅರ್ಥ ಎಂತ ಅಂತ. ಈ ಮದಗ ಅಂದ್ರೆ ಎಂತ, ಮದಗ ಅಂದ್ರೆ ನಮಗೆ ಗೊತ್ತೇ ಇಲ್ಲ. ನಮ್ಗೆ ಈಗ ಮದಗ ಕಾಂಬಕ್ಕೆ ಎಲ್ಲಿತ್ತು, ನಾವು ಸಹ ಹುಡ್ತಾ ಬೆಳೀತಾ ಮದಗ ನಾನು ಎಲ್ಲಿ ಕಂಡಿದ್ ನಂಗೆ ಸಹ ನೆನಪಿಲ್ಲ. ನಂಗೊಂದು ಕಲ್ಪನೆ ಇದೆ, ಮದಗ ಅಂದ್ರೆ ಇಷ್ಟು ದೊಡ್ಡದಾಗಿರೋ ಕೆರೆ ಅಂತ. ಈ ಮದಗಗಳೆಲ್ಲ ಈಗ ಒತ್ತುವರಿ
3: ಒತ್ತುವರಿ ಅನ್ನೋದಕ್ಕಿಂತ ಮೇಡಮ್ ಅಲ್ಲಿ ಏನಾಗಿದೆ, ಡೀಸಿಲ್ಟ್ ಆಗಿ ಮದಗವೇ ಅಂತ ಹೇಳುವ ನಾರ್ಮಲ್ ಲ್ಯಾಂಡ್ ಟೈಪ್ ಆಗ್ಬಿಟ್ಟಿದೆ.
2: ಕರೆಕ್ಟ್ ಲ್ಯಾಂಡ್. ಹೌದು.
3: ಈಗ ನಮ್ಗೆ ಇಲ್ಲಿ ನಾವೇನ್ ದೊಡ್ಡ ವಿಶೇಷ ಮಾಡ್ಲಿಕ್ಕೆ ಏನು ಇಲ್ಲ. ಈಗ ಇಲ್ಲಿ ಜಿಯಾಲಜಿಸ್ಟಿನ ಅಗತ್ಯ ಇಲ್ಲ, ಯಾರು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಿಶರ್ ಮ್ಯಾನ್ ಯಾವ್ದೇ ಆಕ್ಟಿವಿಟೀಸ್ ಗೆ ಅವ್ರ ಆಫೀಸರ್ ಬರೋದಕ್ಕಿಂತ ಲೋಕಲ್ ಫಿಶರ್ ಮ್ಯಾನ್ ಇರುವಷ್ಟು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಇವರಿಗೆ ಇರೋದಿಲ್ಲ.
2: ಎಕ್ಸಾಕ್ಟ್ಲಿ.
3: ಅದೇ ತರ ಇಲ್ಲಿ ಕೃಷಿಕರಿಗೆ ನಮ್ ಬೇರೆ ಎಲ್ಲಿ ಕೇಳಲಿಕ್ಕೆ ಹೋಗೋದು ಬೇಡ. ಈಗ ಇರೋ ನಮ್ಮಲ್ಲಿ ಏನ್ ದೊಡ್ಡ ಸಮಸ್ಯೆ ಏನ್ ಕೇಳಿದ್ರೆ, ನಮ್ಮಲ್ಲಿ ಯೋಜನೆಗಳೆಲ್ಲ ಚೆನ್ನಾಗಿದ್ದಾವೆ, ನಿರ್ವಹಣೆ ವೀಕ್. ನಿರ್ವಹಣೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ, ಅದಕ್ಕೆ ನಿರ್ವಹಣೆ ಇರೋದಿಲ್ಲ. ಅದಕ್ಕಿಂತ ಬಸ್ ಸ್ಟ್ಯಾಂಡ್ ಹೋಗ್ಲಿ, ಇದನ್ನ ಮತ್ತೊಂದು ಕಟ್ಟಬಹುದು, ಬಟ್ ಜನ ತಿಳಿದುಕೊಂಡಿಲ್ಲ ನೀರಿಗೆ ನೀರೇ ಪರ್ಯಾಯ.
2: ಎಸ್, ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್.
3: ಈಗ ನಾನು ಇಲ್ಲಿಗೆ ಬರುವಾಗ ನಡ್ಕೊಂಡು ಬರಬಹುದು, ಕಾರಲ್ಲೂ ಬರಬಹುದು, ಹೇಗೆ ಬರಬಹುದು, ಬಟ್ ಈ ನೀರಿಗೆ ಏನಾದರೂ ಸಬ್ಸ್ಟಿಟ್ಯೂಟ್ ಇದ್ದಿದ್ರೆ ಅದು ಮಳೆ.
2: ಕರೆಕ್ಟ್.
3: ಈ ಮಳೆಯನ್ನು ನಾವು ಸಮರ್ಪಕವಾಗಿ ಹೊಡೆದ್ಕೋ ಇದು ಮಾಡ್ಕೊಂಡಿಲ್ಲ ಅಂತೇಳಿ ಹೇಳಿದ್ರೆ, ಆಕ್ಚುಲಿ ನಮ್ಮಷ್ಟು ನನಗೆ ಒಂದೊಂದ್ಸಲ ಬಹಳ ಬೇಜಾರಾಗೋದು. ನಾವು ಪ್ರಜ್ಞಾವಂತರೂ ಹೌದು, ಬುದ್ಧಿವಂತರೂ ಹೌದು, ಆದ್ರೆ ನಮ್ಗೆ ಅಂತರ್ಜಲದ ಬಗ್ಗೆ, ನೀರಿನ ವಿಷಯದಲ್ಲಿ ನಾವು ನಮ್ಮ ಬುದ್ಧಿ ಸಾಲವು ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದ್ದೇವೆ.
2: ಅಲ್ಲ ಸರ್, ಅದು ಅಸಡ್ಡೆ, ಇಟ್ ಈಸ್ ಕಾಲ್ಡ್ ಆಸ್ ನೆಗ್ಲಿಜೆನ್ಸಿ. ಯಾಕೆಂದ್ರೆ ಎಲ್ಲಿ ತನಕ ಬಿಸಿ ಮುಟ್ಟೋದಿಲ್ವೋ ಅಲ್ಲಿ ತನಕ ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ವೆರಿ ಸಿಂಪಲ್, ನಾನು ಇದೇ ಊರಂಗಿದ್ದವಳು ಕರಾವಳಿಯಲ್ಲಿ, ನಮ್ದದೆ 4,500 ಮಿಲಿಮೀಟರ್ ಮಳೆ ಕಂಡವ್ರು, ಎಲ್ಲಿ ಕಂಡ್ರು ನೀರು, ನಮ್ಗೆಲ್ಲ ನೀರಿನ ಕೊರತೆ ಇಲ್ಲ. ಆಯ್ತಾ, ಆದ್ರೆ ಬಾಂಬೆಗೆ ಹೋದಾಗ ನಂಗೆ ಅರ್ಥ ಆಯ್ತು, 8 ಗಂಟೆಗಲ್ಲೂ ನೀರು ಬರಲ ಅಂದ್ರೆ, ಒಂದಿನ ಅವ ನೀರು ಬಿಡ್ಲ ಅಂದ್ರೆ ಟಾಯ್ಲೆಟ್ಗೆ ಹೋಗಕ್ಕೂ ಯೋಚನೆ ಮಾಡ್ಬೇಕು, ಸ್ನಾನ ಮಾಡೋಕ್ಕೂ ಯೋಚನೆ ಮಾಡ್ಬೇಕು. ಟೆನ್ಷನ್ ಅಂತ ಕೇಂದ್ರೆ ನೀರು ಬರ್ತಿಲ್ಲಮ್ರು, ಅದೇ ಒಂದ್ ದೊಡ್ಡ ಟೆನ್ಷನ್. ನೀರಿಲ್ಲ ಅಂದ್ರೆ ಎಂತ ಅಂಬುದೊಂದು ಆ ಇಂಪಾರ್ಟೆನ್ಸ್ ಇತ್ತಲ್ಲ. ನೀರು ಬರ್ದೇ ಇದ್ದಾಗ, ನೀರು ಸಿಕ್ಕದೇ ಇದ್ದಾಗ ಗೊತ್ತಾಯ್ತು
3: ನಮ್ಮಲ್ಲಿ ಯಾವುದೇ ವಸ್ತುವಿನ ವ್ಯಾಲ್ಯೂ ನಮಗೆ ಅದು ಇಲ್ದಿದ್ದಾವಾಗ. ಆಕ್ಚುಲಿ ನೀರನ್ನ ನಮ್ದು ಒಟ್ಟು ಮರಣ ಹೊಂದುವ ಸಂಖ್ಯೆನೂ ತಕೊಂಡ್ರೆ ಮೇಡಮ್, ಆಕ್ಚುಲಿ ನೀರಿನ ಸಮಸ್ಯೆಯಿಂದಾಗಿ ಸಾಯುವ ಸಂಖ್ಯೆನೇ ಜಾಸ್ತಿ. ಆಕ್ಚುಲಿ
2: ಹೌದಾ,
3: ನೀರಿನ ಸಮಸ್ಯೆಯಿಂದಾಗಿ ಓವರ್ಆಲ್ ನಿಮ್ಗೆ ಮರಣ ಹೊಂದುವರ ಸ್ಟಾಟಿಸ್ಟಿಕ್ ತಗೊಂಡ್ರೆ ನಿಮ್ಗೆ ಪ್ರಪಂಚದಲ್ಲಿ ಒಂದೀಗ ನೀರಿನ ಸಮಸ್ಯೆಯಿಂದ ಸಾಯುವರ ಸಂಖ್ಯೆ,
2: ಆರೋಗ್ಯಕರ ನೀರಿಲ್ಲ.
3: ಹೌದೌದು, ಆರೋಗ್ಯಕರ ನೀರಿಲ್ಲದೆ ಕೆಲವೊಂದ್ ಕಡೆ ಇಲ್ಲದೆ ಇರುವಂತಹದ್ದು ಟೋಟಲ್. ಇದು ಆಕ್ಚುಲಿ ವಿಶ್ವಸಂಸ್ಥೆ ಒಂದು ಇದರಿಂದ ತಗೊಂಡ ಅಂಕಿಅಂಶದ ಇದ್ರ ಪ್ರಕಾರ ಆಕ್ಚುಲಿ ನಮ್ಗೆ ನೀರಿನ ಸಮಸ್ಯೆ. ಮತ್ತೊಂದು, ನಮ್ಗೆ ಆಕ್ಚುಲಿ ನೀರ್ ಇಲ್ಲದೆ ಇದ್ದಾವಾಗ ಫಸ್ಟ್ ಬಾಧಿತರಾಗೋದು ಮಕ್ಕಳು, ಮಹಿಳೆಯರು.
2: ನಿಜ, ಒಪ್ತೇ ನಾನು.
3: ಮತ್ತೆ ನೀರಿನ ಸಮಸ್ಯೆ ಏನನ್ನೋದು ನೀವು ಹೇಳಿದಾಗ ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನನ್ನ ಜಾಯ್ನ್ ಆದ ನಾನು ಇದರಲ್ಲಿ, ನಾನು ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ 1900 ಇಸ್ವಿಯಲ್ಲಿ ನಮ್ಮ ಕೋಸ್ಟಲ್ ಅಲ್ಲಿ ಹೇಗಿತ್ತು ಅದೇ ತರ ಬಾವಿಗಳಿದ್ದವಂತೆಲ್ಲಿ
2: 1900 ಇಸ್ವಿಯಲ್ಲಿ
3: ಅದೇ ತರ ಇತ್ತು. ಆಕ್ಚುಲಿ ಜಾಸ್ತಿ ಕೆರೆಗಳು ಇರುವುದು ಇದೆಲ್ಲ ಅಲ್ಲೇ ಇತ್ತು,
2: ಕೋಲಾರದಲ್ಲೇ
3: ಇತ್ತು. ಬಟ್ ಅಲ್ಲಿ ಏನಾಗಿದೆ, ಈಗ 1700 ಫೀಟ್ ವರೆಗೆ ಹೋಗ್ತಿದೆ, ಫ್ಲೋರೈಡ್ ಕಂಟೆಂಟ್ ಇದೆ. ಅಲ್ಲಿಯ ಪರಿಸ್ಥಿತಿ ಹೇಗೆ ಅಂತ ಕೇಳಿದ್ರೆ, ಅಲ್ಲಿಯ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಬೇರೆಯವ್ರ ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಪ್ಪುದಿಲ್ಲ.
2: ಎಸ್, ಇದು ನಾನು ತುಂಬಾ ಕಡೆ ಇಂತಹ ಕಥೆಗಳನ್ನ ಕೇಳಿದ್ದೀನಿ. ನೀರಿಲ್ಲ ಅಂದ್ರೆ ಹೆಣ್ಣು ಕೊಡುದಿಲ್ಲ.
3: ಅಲ್ಲ, ಆ ವಿಷಯ ಅಲ್ಲ, ಹೇಗೆ ಕೇಳಿದ್ರೆ ಫ್ಲೋರೈಡ್ ಕಂಟೆಂಟ್ ಇದೆ. ಆಕ್ಚುಲಿ ಫ್ಲೋರೈಡ್ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಫಸ್ಟ್ ಗೆ ಏನಾಗುತ್ತೆ, ಹಲ್ಲಿಗೆ ಅಟ್ಯಾಕ್ ಆಗುತ್ತೆ, ಎಲ್ಲೋ ವಯಸ್ಸಲ್ಲಿ ಹಲ್ಲು ಬರುತ್ತದೆ, ಫ್ಲೋರೋಸಿಸ್ ಅನ್ನೋ ಕಾಯಿಲೆ ಬರ್ತದೆ. ಆಕ್ಚುಲಿ ಕಡೆಗೆ ಕಾಲು ಬೆಂಡ್ ಆಗುತ್ತೆ, ಹದಿಹರೆಯದವರು ಏಜಾದವರಾಗೆ ಕಾಣ್ತಾರೆ.
2: ಓ,
3: ಇದು ದೊಡ್ಡ ಸಮಸ್ಯೆ. ಆಕ್ಚುಲಿ ನಾವು ಸ್ವರ್ಗದಲ್ಲಿದ್ದೇವೆ, ನಮ್ಗೆ ಏನಾಗಿದೆ, ನಮಗೆ ನೀರಿನ ವ್ಯಾಲ್ಯೂ ಗೊತ್ತಿಲ್ಲ. ಇದು ಆಕ್ಚುಲಿ ನಮಗೆ ಎಲ್ಲಿನೋ ಅನ್ನುವಂಥದ್ದು ನಮಗೆ ಪಾರ್ಟಿಕಲ್ ಸಿಕ್ ಬಂದಿದ್ದು ಅಂತ ಹೇಳ್ತಾ ಹೇಳ್ತೇನೆ ನನಗೆ ಡೆಫಿನೆಟ್.
2: ಆದ್ರೆ ಅರ್ಥ ಆಗ್ತಾ ನಂಗೆ ಅನ್ಸೋದು ಸರ್, ಎರಡು ವಿಷಯದಲ್ಲಿ ನಾವು ತುಂಬಾ ಎಡವಿದ್ದೇವೆ ಅಂತ, ಅಂಡ್ ಎಡವುತ್ತಾನೆ ಇದ್ದೇವೆ. ಒಂದು, ನಮ್ಗೆ ಮರ ಗಿಡಗಳನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಬೆಳೆಸೋದ್ ಬಿಡಿ, ಅದ್ ನಮ್ ಹಣಿ ಬರ್ದಂಗಿಲ್ಲೇನೋ, ಅಟ್ ಲೀಸ್ಟ್ ಇರೋ ಹಾಡಿಗಳನ್ನು ನಾವು ಉಳಿಸ್ಕೋತಿಲ್ಲ. ಎಲ್ಲ ಕಟ್ ಮಾಡಿ ಕಟ್ ಮಾಡಿ, ಪ್ಲಾಟ್ ಮಾಡು ಸೇಲ್ ಮಾಡು, ಪ್ಲಾಟ್ ಮಾಡು ಸೇಲ್ ಮಾಡು, ದುಡ್ಡೇ ಮಾಡುದಂತ. ಆಯ್ತಾ, ಒಂದು ಅಲ್ಲಿ ಎಡವಿದ್ವಿ ನಾವು. ಓಕೆ, ಅದು ಆಯ್ತಪ್ಪ, ಅದು ಹಂಗೋಯ್ತು, ಈಗ ಜಾಗ ಇಲ್ಲ, ಎಲ್ಲಿ ಗಿಡ ನೆಡುದು, ಅದನ್ನ ಸಾಕುದು ಯಾರ, ಈ ಪ್ರಶ್ನೆಗಳು ಹೋಗ್ಲಿ. ಇರೋ ನೀರನ್ನ ಬಳಸ್ಕೊಳ್ಳುವಂತಹ ಒಂದು ಅಂತಃಪ್ರಜ್ಞೆ ನಮ್ಗಿದ್ಯಾ?
3: ಇಲ್ಲವೇ ಇಲ್ಲ.
2: ಅದ್ರ ಬೆಲೆ ಗೊತ್ತಿದ್ಯಾ? ಬಳಸೋವಾಗ ಹಿಂಗ್ ಆನ್ ಮಾಡ್ರಾಯ್ತು ಸರ್, ಲೈಫ್ ಈಸಿ ಮಾಡ್ಬಿಟ್ಟಿದ್ದಾನೆ ದೇವ್ರು. ಸ್ವಿಚ್ ಆನ್ ಮಾಡಿದ ಕೂಡಲೇ ನಿಮ್ಗೆ ಸೀದಾ ಬಾಮಿಯಿಂದ ಟ್ಯಾಂಕ್ ನೀರು ಹೊತ್ತು, ಇಲ್ಲ ನೊಳ್ಳಿ ತಿರ್ಸಿದ್ರು ಕೂಡ ನೊಳ್ಳಗ್ ಬತ್ತು ಮತ್ತೆ ಅಂತಕ್ಕೆ ತಲೆಬಿಸಿ.
3: ಮೇಡಮ್, ನಿಮ್ ಮಾತಿಗೆ ನಾನು ನಡ್ಬಂದೆ.
2: ಹ,
3: ನಮ್ಗೆ ಇವಾಗ್ಲೂ ಇಷ್ಟ ಹೇಳ್ತಾರಲ್ಲ, ಅಥವಾ ಎಲ್ಲೂ ನೀರಿಲ್ಲ ಅಂತ ಹೇಳ್ತಾರಲ್ಲ, ಇವಾಗ್ಲೂ ನಾವು ಬಾವಿಯಿಂದ ಸೇದಿ ತೆಗೆಯುವುದರ ನೀರು ನಮ್ ನೀರಿನ ಸಮಸ್ಯೆ ಇಲ್ಲ.
2: ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು.
3: ನಮಗೆ ಯಾವುದೇ ಒಂದು ಈಸಿಯಾಗಿ ಸಿಕ್ಕಿದಾವಾಗ ಅದ್ರ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ತೇವೆ ನಾವು, 5-6 ರೂಪಾಯಲ್ಲಿ ನಾನು ಪ್ರತಿ ವರ್ಷ ತಗೊಂಡ್ ಬಂದು ಇಷ್ಟು ಗಿಡ ನೆಡ್ತೇನೆ. ನಾನು ಯಾಕೆ ಕೇಳಿದ್ರೆ, ಎಷ್ಟೋ ಜನ, ನಾನು ಕೆಲವೊಂದು ಇದರಲ್ಲಿ ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಅವರು ಮನಸ್ಪೂರ್ವಕವಾಗಿ, ಈಗ ನೀವು ಆಸಕ್ತಿಯಿಂದ ಮಾಡೋದು ಬೇರೆ, ಏನೋ ಒಂದು ಶೋಕಿಂಗ್ ಮಾಡೋದು ಬೇರೆ. ಆಕ್ಚುಲಿ ನಿಮ್ಗೆ ಆಸಕ್ತಿಯಿಂದ ಮಾಡಿದಾಗ ಅದರಲ್ಲಿ ಸಿಗುವಂತ ಖುಷಿ ಇತ್ತಲ್ಲ, ನಿಮ್ಗೆ ಅಲ್ಲಿ
2: ಸಿಗುದಿಲ್ಲ. ಹೌದು,
3: ಅದಕ್ಕೆ ನಾನು ಕೃಷಿನ ಯಾಕೆ ಕೇಳಿದ್ರೆ, ನಾಳೆ ನನಗೆ ಜಾಬ್ ಇಲ್ಲ ಅಂದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ನಮ್ಗೆ ಕೃಷಿಯಲ್ಲಿ ಹೋಗಿ ಬಂದು ಬೇಕಾದ್ರೆ ಅರ್ಧ ಗಂಟೆ ಇವನ್ನು ನನಗೆ ಬರುವಾಗ ನಾನು ನಿಮ್ಗೆ ಇದನ್ನು ಸಹ ಮೊನ್ನೆ ಮಾತಾಡುವಾಗ ಹೇಳಿದೆ, ನನಗೆ ಈಗ ಲೇಬರ್ ಪ್ರಾಬ್ಲಮ್ ಮೇಡಮ್, ಲೇಬರ್ ಏನು ಕೆಲಸ ಮಾಡೋದಿಲ್ಲ. ನಾನು ಬರುವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ನಾನೇ ಸರ್ಕಲ್ ಅಲ್ಲಿ ನೋಡಿ ಬಂದೆ, ಎಷ್ಟೋ ಜನ ಮಲಗಿದ್ದಾರೆ. ನಾನು ಅವ್ರಿಗೆ ಇದೇ ಮಾತನ್ನ ಅಂತ ಹೇಳಿದ್ದೆ, ನೋಡಿ ನಮ್ಮ ಈಗಿರುವಂತ ಯಂಗ್ಸ್ಟರ್ಸ್ ಎಲ್ಲಾದ್ರೂ ಈ ಕೆಲಸಗಳಿಗೆ ಅಥವಾ ಇದಕ್ಕೆಲ್ಲಾದ್ರೂ ಬಂದ್ರೆ ಅಂತ ಹೇಳಿದ್ರೆ ನೀವು ಬೀದಿ ಪಾಲಾಗಬೇಕಾಗತ್ತೆ. ನಾನು ಹೇಳುದು ಪ್ರತಿಯೊಬ್ಬನು ಮಾಡುದು, ನಾನು ಎಷ್ಟು ಸಂಬಳ ತಗೊಳ್ತಾ ಇದ್ದೇನೆ, ನನಗೆ ಖುಷಿಯಾಗುವ ಲೆಕ್ಕದಲ್ಲಾದ್ರೂ ಕೆಲಸ ಮಾಡ್ಬೇಕನ್ನೋದು ನನ್ನ ಇದು.
2: ನಿಮ್ ಕಣಗಿದ್ದರು ಒಂದ 80 ಜನ 100 ರಂಗೆ, 20 ಜನ ಬಿಡಿ, ಆದಷ್ಟು ಈ ಕೃಷಿ, ಒಂದು ಕೃಷಿ ಇವತ್ತಂತೂ ಆತಿತಿ, ಯಾರಿಗೂ ಅದ್ರ ಮೇಲೆ ಆಸಕ್ತಿ ಇಲ್ಲ, ನಾಳೆ ಉಂಬುದೆ ಅಂತ ಅಂಬ ಚಿಂತೆನೂ ಇಲ್ಲ, ಒಂದು ಅದಾತಿತ್ತು. ಇನ್ನೊಂದು ನೀರಿನ ಬಗ್ಗೆ ಕಾಳಜಿಯೇ ಇಲ್ಲ ಸರ್. ಈಗ ನಾವು ಈ ಹೊತ್ತಲ್ಲಿ, ಈ ಮಳೆ ತುಂಬಾ ಕಡಿಮೆ, ನಿನ್ನೇನೋ ಒಂದ್ ಸ್ವಲ್ಪ ಜಾಸ್ತಿ ಮಳೆ ಬಂತು, ಅಡ್ಡಿಲ್ಲಮ್ಮಗ್ ಮಳೆ ಬಂತು, ಮಳೆಗಾಲ ಅಂಬ ಫೀಲ್ ಒಂಚೂರು ಬಂತು, ಇವತ್ ಅಗೇನ್ ದರ್ ಇಸ್ ನೋ ಮಳೆ, ಮತ್ತೆ ಸೆಕೆ ಆಗ್ತಿದೆ, ಎಷ್ಟೊತ್ತಿ ಮಳೆ ಬತ್ತಿ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವೀಗ ಇರೋ ನೀರನ್ನ ಬಳಸ್ಕೊಳ್ಳೋದೆ ಉಳಿಸ್ಕೊಳ್ಳೋದೆ ಬಳಸ್ಕೊಳ್ಳೋದ್ ಬಳಸ್ಕೊಳ್ತಾ ಇದ್ದೀವಿ, ಉಳಿಸೋದು ನಾಟ್ ಜಸ್ಟ್ ಫಾರ್ ಅಸ್, ಇಟ್ ಇಸ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಜನರೇಷನ್ ಆಲ್ಸೋ. ಹೆಂಗೆ, ಎಂತ ಮಾಡ್ಲಕ್ಕ, ಹೆಂಗ್ ಮಾಡ್ಲಕ್ಕ?
3: ಈಗ ಅದ್ ಹೇಗೆ ಅಂತ ಕೇಳಿದ್ರೆ ಮೇಡಮ್, ನಮ್ಗೆ ಯಾವ್ದಕ್ಕೂ ಒಂದ್ ಲೆಕ್ಕ ಬೇಕು. ಈಗ ಸಮುದ್ರಕ್ಕೆ ಕಲ್ಲು ಹಾಕೋದಿಗೆ ಒಂದ್ ಲೆಕ್ಕ ಬೇಕು. ಈಗ 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ. ಒಂದು ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
2: ಬರೀ 1 ಲೀಟರ್,
3: 1 ಲೀಟರ್, 1 ಚದರ ಮೀಟರ್ ಹೇಳಿದ್ದೆ.
2: ಅದೇ ನಾನು ಹೇಳಿದ್ದು.
3: ಈಗ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಸಂಸಾರ ಅಂತ ನೆನೆಸ್ಕೊಳ್ಳಿ, ಒಂದು ಚಿಕ್ಕ ಸಂಸಾರ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಬೇಡ ಒಬ್ಬರನ್ನ ಎಡಿಷನ್ ಆಗಿ ತಗೊಳ್ಳಿ, ಯಾರೋ ನಂಟರ್ ಬರ್ತಾರೆ, ಅಥವಾ ನಮ್ಗೆ ವರ್ಷಕ್ಕೆ ಇರುವಂತಹದ್ದು 365 ದಿವಸ, ನಮ್ಗೆ ಇಲ್ಲಿ ಬೀಳುವಂತ ಮಳೆ 4,500 ಮಿಲಿಮೀಟರ್ ಮಳೆ, ವಾಡಿಕೆ ಮಳೆ, ಬಟ್ ಲಾಸ್ಟ್ ಇಯರ್ ಜಾಸ್ತಿ ಬಿತ್ತು, 1 ವರ್ಷ ಕಮ್ಮಿ ಆಗತ್ತೆ. ನಾನು ಈ ಒಂದು ಚಿಕ್ಕ ಸಂಸಾರಕ್ಕೆ ಲೆಕ್ಕಾಚಾರದಲ್ಲಿ ಹೇಳುವಂತದ್ದಾರೆ, ನಿಮಗೆ ಒಬ್ರಿಗೆ 100 ಲೀಟರ್ ಅಂತೇಳಿ ಆಗಿದ್ರೆ, ಒಂದು ಮನೆಯಲ್ಲಿ 4 ಜನ ಅಲ್ಲ 5 ಜನ ಅಂತ ತಗೊಳ್ಳುವ, ವರ್ಷಕ್ಕೆ ಅವರಿಗೆ ಅವಶ್ಯಕತೆ ಇರುವುದು ನೀರಿಂದು 2 ಲಕ್ಷ ಲೀಟರ್ ನೀರು
2: ಒಬ್ಬೊಬ್ರಿಗೆ,
3: ಅಲ್ಲ
2: ಇಡೀ ಮನೆ,
3: ಇಡೀ ಮನೆಗೆ ಸಾಕಾಗುವಂತದ್ದು 100 ಲೀಟರ್ ಪರ್ ಪರ್ಸನ್, 100 ಲೀಟರ್ ಪರ್ ಡೇ ಅಂತ ಹೇಳಿ ತಗೊಂಡಿದ್ರು, 2 ಲಕ್ಷ ಲೀಟರ್ ನೀರ್ ಬೇಕಾಗತ್ತೆ ಆ ಮನೆಗೆ ಬೇಕಾಗುವಂತದ್ದು. ಈಗ ನಮ್ಮಲ್ಲಿ ಈಗ ಬೀಳುವಂತ ಮಳೆ 4,500 ಬೇಡ, 3,000 ಅಂತ ತಗೊಳ್ಳಿ, ಅದರಲ್ಲೂ 90% ಸ್ಟಾರ್ಟಿಂಗ್ ಬೀಳುದು ಎಂಡಿಂಗ್ ಬೀಳುದು ಇದು ಮಾಡಿ 3,000 ಮಿಲಿಮೀಟರ್ ಮಳೆ, ಇದನ್ನ 100 ಸ್ಕ್ವೇರ್ ಮೀಟರ್ ಇರುವಂತ ಯಾವುದು ರೂಫ್ ಟಾಪ್ ಇರುವವರು ಸಂಗ್ರಹ ಮಾಡಿದ್ರೆ 770,000 ಲೀಟರ್ ನೀರನ್ನ ಸಂಗ್ರಹ ಮಾಡಬಹುದು. 100 ಸ್ಕ್ವೇರ್ ಮೀಟರ್ ಅಂದ್ರೆ 1,000 ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ. ಆಕ್ಚುಲಿ 8 ಸ್ಕ್ವೇರ್ ಫೀಟ್ ಇರುವಂತ ಮನೆಯವರು ಈ ಬರೇ ಒಂದು ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಆ ಜಾಗದಲ್ಲಿ ಏನಾಗತ್ತೆ, ಒಂದು ಪ್ರದೇಶದ ನೀರಿನ ಲಭ್ಯತೆ ಮತ್ತೆ ಪ್ರಮಾಣ ಒಂದು ಪ್ರಮುಖವಾಗಿ 3 ರೀಸನ್ ಇಂದ ಹೊಂದ್ಕೊಂಡಿದೆ. ಒಂದು ಅಲ್ಲಿಯ ಮಳೆ, ಹವಾಗುಣ, ಒಂದೇ ಶಿಲಾರಚನೆ.
2: ಶಿಲಾರಚನೆ,
3: ಈ ಶಿಲಾರಚನೆ ಇರೋದ್ರಿಂದ ಈಗ ನಾನು ಇಲ್ಲಿದ್ದು ಶಿಲಾರಚನೆ ಹೇಳಲೇಬೇಕಾಗತ್ತೆ ಮೇಡಮ್.
2: ಹೇಳಿ ಸರ್, ತುಂಬಾ ಇಂಪಾರ್ಟೆಂಟ್.
3: ನಿಮ್ಗೆ ಜಿಯಾಲಜಿಸ್ಟ್ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗತ್ತೆ.
2: ಎಸ್, ನಾವು ಕೇಳಲೇಬೇಕಿದು.
3: ಈಗ ಏನ್ ಕೇಳಿದ್ರೆ, ಇಲ್ಲಿ ನಮ್ದು ಕೋಸ್ಟಲ್ ಬೆಟ್ ಅಲ್ಲಿ ಲ್ಯಾಟ್ರೈಟ್ ಇರೋದು. ಲ್ಯಾಟ್ರೈಟ್ ಅಂತ ಹೇಳಿದ ಇಂಗ್ಲಿಷ್ ಅಲ್ಲಿ ನಾವು ಮುರಕಲ್ ಇರುತ್ತ. ಈ ಮುರಕಲ್ಲಿನ ಒಂದು ವಿಶೇಷ ಗುಣ ಏನ್ ಕೇಳಿದ್ರೆ, ಇಟ್ಸ್ ಎ ಹೈ ಪೋರಸ್ ಅಂಡ್ ಹೈ ಪರ್ಮಿಯಬಲ್. ಎಷ್ಟು ಕ್ವಿಕ್ ನೀರನ್ನ ಹೀರ್ಕೊಳ್ತದೋ ಅಷ್ಟೇ ಕ್ವಿಕ್ ನೀರನ್ನ ಬಿಡ್ತದೆ. ಇದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದು ಏನಾಗುತ್ತೆ, ಮಳೆ ಬಂದಾಗ ಕ್ವಿಕ್ ಆಗಿ ಹೀರ್ಕೊಳ್ತದೆ. ಅದೇ ಎರಡು ದಿನ ಮಳೆ ಇಲ್ಲ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮ್ ಬಾವಿಯೆಲ್ಲ ಸಡನ್ ಒಂದ್ ಮೀಟರ್ ಒಂದ್ ಫೀಟ್ ಇಳಿದೋಗುತ್ತೆ. ಇದನ್ನ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸೆಕೆಂಡ್ ಥಿಂಗು, ಲಿಥೋಲಿಕ್ಲೆ ಅಂತ ಇದೆ. ಲಿಥೋಲಿಕ್ಲೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಶೇಡಿ ಮಣ್ಣು. ಈ ಶೇಡಿ ಮಣ್ಣಲ್ಲಿ ಏನಾಗುತ್ತೆ, ಇದು ನೀರನ್ನ ಇನ್ಫಿಲ್ಟ್ರೇಟ್ ಮಾಡ್ಕೊಳ್ಳೋದು ಕಮ್ಮಿ, ಬಿಟ್ಕೊಡೋದು ಕಮ್ಮಿ. ಹೀಗಿರೋದ್ರಿಂದ ಭೂಮಿಗೆ ಆತರ ಪ್ರದೇಶ ಇದ್ದಲ್ಲಿ ನೀರು ಇಂಗುದೂ ಇಲ್ಲ. ಮತ್ತೆ ನಮ್ಮ ಹಾರ್ಡ್ ರಾಕ್ ಅಲ್ಲಿ ಫೆನಿಸ್ಯುಲಾರ್ ನೈಸ್ ಅಂತ ಹೇಳ್ತೇವೆ. ಫೆನಿಸ್ಯುಲಾರ್ ನೈಸ್ ನ ಕೆಲವೊಂದು ಮ್ಯಾಸ್ಯೂ ರಾಕ್ ಇರೋದ್ರಿಂದ ಅದರಲ್ಲಿ ಪೋರ್ ಸ್ಪೇಸ್ ಕಮ್ಮಿ ಇರ್ತದೆ. ಪೋರ್ ಸ್ಪೇಸ್ ಕಮ್ಮಿ ಇರುವಾಗ ಅದಕ್ಕೆ ಇನ್ಫಿಲ್ಟ್ರೇಟ್ ಆಗೋದಿಲ್ಲ. ಕೆಲವೊಂದು ಪ್ಲೇಸ್ ಅಲ್ಲಿ ನಿಮ್ಗೆ ಎಷ್ಟು ಡ್ರಿಲ್ ಮಾಡಿದ್ರು ಬೋರ್ ಫೇಲ್ ಆಗ್ತದೆ,
2: ನೀರೇ ಸಿಕ್ಕುದಿಲ್ಲ,
3: ನೀರು ಸಿಕ್ಕುದಿಲ್ಲ. ಅದರಲ್ಲಿ ಫ್ರಾಕ್ಚರ್ಸ್ ಇಲ್ಲದೆ ಇರುವುದಿಲ್ಲ, ನೀರೇ ಸಿಕ್ಕುದಿಲ್ಲ. ಇನ್ನೊಂದು ನಮ್ದು ಇಲ್ಲಿಯ ಭೌಗೋಳಿಕ ಲಕ್ಷಣ ಹೇಗಿದೆ ಅಂದ್ರೆ ಹೈ ಗ್ರೇಡಿಯಂಟ್.
2: ಹಂಗಂದ್ರೆ
3: ಹೈ ಗ್ರೇಡಿಯಂಟ್ ಅಂದ್ರೆ ನಮ್ದು ಅಂಡ್ಯುಲೇಟರಿ ಟೈರನ್ ಹೀಗೆ ಹೀಗೆ ನಮ್ಗೆ ಹೀಗೆ ಭೂಮಿ ಇದ್ದಿರ ನೀರಿಂಗುತ್ತೆ. ನಮ್ಮ ನೀರಿನ ಸೂತ್ರನೇ ಏನ್ ಕೇಳಿದ್ರೆ ನಿಮ್ಗೆ, ಓಡುವ ನೀರನ್ನ ಚಲಿಸುವಂತೆ ಮಾಡುದು, ಚಲಿಸುವ ನೀರನ್ನ ತೆವಳುವಂತೆ, ತೆವಳುವ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಇಂಗಿಸುವಂತೆ ಮಾಡುದು. ಇದಕ್ಕೆ ಏನಾಗತ್ತೆ, ನಮ್ಮ ಇಲ್ಲಿಯ ಈ ನಮ್ಮ ಜಿಯೋಗ್ರಫಿಗೆ ಇಲ್ಲಿಯೇ ಬೀಳುವ ಮಳೆ ಪೂರಕ ಅಲ್ಲ, ಸ್ವಲ್ಪ ಮಟ್ಟಿ ಮಾರಕನೂ ಹೌದು. ಹೇಗೆ ಮಾರಕ ಅಂತ ಕೇಳ್ಬಹುದು. ನಮಗೆ ಎರಡು ಮಳೆ ಬರ್ತದೆ, ಮುಂಗಾರು ಮಳೆ ಮತ್ತೆ ಹಿಂಗಾರು ಮಳೆ ಅಂತ. ಮುಂಗಾರು ಮಳೆಯಲ್ಲಿ ಒಂದ್ 75-80% ರೈನ್ಫಾಲ್ ಆಗ್ತದೆ, ಅದೇ ಹಿಂಗಾರು ಮಳೆಯಲ್ಲಿ ಮತ್ತುಳಿದ ಭಾಗ ಆಗ್ತದೆ.
2: ಸೊ ಹಿಂಗಾರು ಮಳೆ ಸೆಪ್ಟೆಂಬರ್ ಇಂದ
3: ಹೌದು ಸೆಪ್ಟೆಂಬರ್. ಏನು ಇದ್ರ ನಂತರ ನಾವು ತಗೊಂಡ್ರೆ ಎರಡು ಭಾಗ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ಅದನ್ನ ತಗೊಂಡದಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಇಲ್ಲಿ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಜಾಸ್ತಿ ಇದ್ದಾವಾಗ, ನಾನು ಹೇಳಿದ್ನಲ್ಲ ನಿಮ್ಗೆ ಜಲಚಕ್ರ ಅಂದ್ರೆ ನಮ್ಗೆ ಭೂಮಿಗೆ ಮಳೆ ಬಿದ್ದಾವಾಗ ನ್ಯಾಚುರಲಿ ರೀಚಾರ್ಜ್ ಆಗುವಂತಹದ್ದು 8-10%, ಮಿಕ್ಕುಳದೆಲ್ಲ ಸಮುದ್ರಕ್ಕೆ ಸಮುದ್ರಕ್ಕೆ ಹೋಗ್ತದೆ. ನಮ್ಗೆ ಇಲ್ಲಿ ಏನು ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್ ಅಲ್ಲ, ಫ್ರೀಕ್ವೆನ್ಸಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್. ನಮಗೆ ಮಳೆಯ ದಿನಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನೀವು ಹೇಳಿದ್ರಿ ಮೇಡ ಸರ್ ಮಳೆ ನಿನ್ನೆ ಬಂತು ಇವತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ನಮಗೆ ಹೀಗೆ ದಿವಸಕ್ಕೆ ಒಂದೆರಡು ಮಳೆ ಬಂತು, ಮೊನ್ನೆ ಏನಾಯ್ತು ಒಂದು 3-4 ದಿವಸ ಮಳೆ ಬರಲಿಲ್ಲ.
2: ಕರೆಕ್ಟ್.
3: ಆ ಪರಿಸ್ಥಿತಿ ಆಗ್ಬಾರ್ದು ನಮ್ಗೆ. ನಮಗೆ ಹೀಗೆ ಬರ್ತಾ ಇದ್ದಿದ್ರೆ ನಿಮ್ಗೆ ಇಲ್ಲೂ ನೀರಿನ ಸಮಸ್ಯೆ ಆಗ್ತಾ ಇಲ್ಲ. ನಮ್ಗೆ ಹಿಂಗಾರು ಚೆನ್ನಾಗಿ ಯಾವಾಗ ಆಗತ್ತೆ ನೋಡಿ, ನೀವು ಯಾವುದೇ ಸ್ಟ್ಯಾಟಿಸ್ಟಿಕ್ ತಗೊಂಡು ನೋಡಿದ್ರೆ ನಮ್ಗೆ ಮುಂಗಾರು ಮಳೆ ಚೆನ್ನಾಗಾಗಿಲ್ಲ, ಹಿಂಗಾರು ಮಳೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಜನವರಿ ಫೆಬ್ರವರಿ ಮಾರ್ಚ್ ಇತರೆಲ್ಲ ಮೇಲೆ ಮಳೆ ಬಂತ ಅಂತ ಹೇಳಿದ್ರೆ ನಮ್ಗೆ ನೀರಿನ ಸಮಸ್ಯೆ ಆಗುದಿಲ್ಲ. ಆಕ್ಚುಲಿ ಇದಕ್ಕೆ ಹೋಗಿದ್ದೆ ಏನ ಕೇಳಿ, ನಾವೀಗ ಫಸ್ಟಿಗೆ ಬಾವಿ ಮಾಡ್ತೇವೆ, ಬಾವಿಯಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಕೂಡ ಬೋರಿಗೆ ಹೋಗ್ತೇವೆ. ಬಾವಿಯಲ್ಲಿ ನೀರು ಸಿಕ್ಕಿದ್ರೆ ಯಾರು ಬೋರಿಗೆ ಹೋಗ್ತಾರ? ಆಕ್ಚುಲಿ ನಿಮ್ಗೆ ಬೋರ್ ನೀರ್ಕಿಂತನೂ ನೀರಲ್ಲಿ ಬಾವಿ ನೀರು ಬೆಟರ್, ಕುಡಿಲಿಕ್ಕೆ ನಿಮ್ಗೆ ಅದರಲ್ಲಿ ಆಗುವ ಮಜಾ ಬೋರ್ ನೀರಲ್ಲಿ ಇರುವುದಿಲ್ಲ.
2: ಕರೆಕ್ಟ್. ಆ ರುಚಿ,
3: ಆ ರುಚಿ ಈಗ ಫಾರ್ ಎಕ್ಸಾಂಪಲ್ ನೀವು ಇದೇನಾಗುತ್ತೆ, ನಾವು ಬೋರ್ ನೀರು ಅಂದ್ರೆ ಒಂಥರ ಅಂಗಲ್ಸ್ಗೆ ಕುಡ್ದಾಗ ಹೇಳ್ಬಹುದು, ಇದು ನಮ್ ಕುಂದಾಪುರ ಭಾಷೆ ಹೇಳಿದ ಕಚ್ಚಿಗೆ ಕುಡ್ದಾಗ.
2: ಕರೆಕ್ಟ್,
3: ಅದರಲ್ಲಿ ಇರುವಂತದ್ದು. ಬಟ್ ಈ ಜಿಯಾಲಜಿ
2: ಈಗ ನಂಗೆ ನೀವು ಬೋರ್ ಅಂದ್ಕೊಂಡು

0: ನೆನಪಾಯ್ ಕಣೆ, ನಾನು ಮಳೆ ನೀರು ಕೊಯ್ಲು ಅಂತ ಹೇಳ್ಕೊಂಡು ಕೆಲವು ಕಡೆ ಸುಮಾರು ಮನೆಗೆಲ್ಲ ಹೋಯ್ದೆ. ಅವ್ರ ಮನೆಗೂ ಕಂಡಿದೆ ಏನಂತ ಕೇಂದ್ರೆ, ಇಲ್ಲೊಂದು ಬೋರ್ ತೆಗ್ದ್ರ ನೀರ್ ಬರ್ಲ ಒಂದ್ ಬದೆ, ಎಲ್ಲ ಒಂದ್ ಊರು, ಊರ ಹೆಸರು ಎಕ್ಸ್ ವೈಸ್ ಅಂತ ಆಯ್ತಾ, ಒಂದ್ ಬದೆ ತೆಗ್ದ್ರ ಬೋರ್ವೆಲ್, ಅಲ್ಲಿ ನೀರ್ ಸಿಕ್ಲ. ಅದೇ ತೋಟ ಅವ್ರ ಮಂಡೆಗೆ ಇಲ್ಲಿ ಸಿಕ್ದಿರ ಆ ಮೂಲಕ್ ಸಿಕ್ಕುವೇನೋ ಅಂತ ಅಲ್ಲೂ ತೆಗ್ದ್ರ, ಅಲ್ಲೂ ನೀರ್ ಸಿಕ್ಲ. ಅವ್ರ ಮಂಡೆಗೆ ಅಂತ ಇಲ್ಲಿ ಸಿಕ್ಲಲ್ಲ, ಆ ಇನ್ನೊಂದ್ ಮೂಲ ಇತ್ತಲ್ಲ ಅಲ್ಲಿ ತೆಗಿತಿ ಅಂತ ಅಲ್ಲೂ ತೆಗ್ದ್ರ, ಅಲ್ಲೂ ನೀರ್ ಸಿಕ್ಲ. ಅಲ್ಲದೆ ನಮ್ ಮೂರ್ ಬೋದೆ ತೆಗ್ದಿ ಮಾರ್ರೆ ಬೋರು, ಎಲ್ಲೂ ನೀರ್ ಸಿಕ್ಲ ಅಂತ ಹೇಳ್ಕೊಂಡು. ಫಸ್ಟ್ ಥಿಂಗ್ ನನ್ಗೆ ಡೌಟ್ ಆಗೋದೆ ಅಂತ ಗೊತ್ತಾ ಸರ್, ನಮ್ಮ ಕರಾವಳಿ, ನಾನೀಗ ಕುಂದಾಪುರ ಮೇನ್ ಇಟ್ಕೊಂಡಿದ್ದೆ, ಇವನ್ ಬ್ರಹ್ಮಾವರ ಉಡುಪಿ ಕೂಡ, ಈ ಏರಿಯಾದಲ್ಲಿ ಬೋರ್ವೆಲ್ಗಳು ಬೇಕಾ, ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಬೇಕಾ, ಇದು ನನ್ನ ಮೊದಲ ಪ್ರಶ್ನೆ. ಇನ್ನೊಂದು, ಸರ್ಕಾರದ ಬೋರ್ವೆಲ್ ತೆಗ್ಸೋಕೆ ಎಂತದ್ದು ಫ್ರೀ ಆಗಿ ಅಂತೆಲ್ಲ ಸಿಗುದು ಸಬ್ಸಿಡಿ ತರ ಯೋಜನೆ ಬಂತ, ಅದು ಬಂದದ್ದೇ ಇಲ್ಲಿನರೆಲ್ಲ ಅಡ್ಡ ಬಿದ್ದು ಬೋರ್ವೆಲ್ ತೆಗದ್ದೇ ತೆಗದ್. ಇದು ನಮ್ಮಲ್ಲಿಗೆ ಬೇಕಿತ್ತ? ಯಾಕೆಂದ್ರೆ ಅಂತರ್ಜಲ ಮಟ್ಟ ನಾನು ನನ್ನ ಮಟ್ಟಿಗೆ ಚಿಕ್ಕದಾಗಿ ತಿಳ್ಕೊಂಡಿರೋ ಮಟ್ಟಿಗೆ ತುಂಬಾ ತುಂಬಾ ತುಂಬಾ ಎಳ್ಕಂದು ಬೋರ್ವೆಲ್ ಬಾವಿಗಿಂತ ಜಾಸ್ತಿ. ಇದು ಹೌದಾ ಸರ್?
1: ಇಲ್ಲ, ಆಗಿಲ್ಲ ಮೇಡಮ್. ಆಕ್ಚುಲಿ ಏನಾಗತ್ತೆ ಕೇಳಿದ್ರೆ ನಿಮ್ಗೆ, ನಾವ್ ಯಾವಾಗ ಬೋರಿಗೆ ಹೋಗ್ತೇವೆ ಅಂತ ಹೇಳುವಂತದ್ದು, ಫಾರ್ ಎಕ್ಸಾಂಪಲ್ ಒಂದು 50-60 ಫೀಟ್ ವರೆಗೆ ನಾವು ಬಾವಿನ ಮಾಡಬಹುದು, ಅದಕ್ಕಿಂತ ಜಾಸ್ತಿ ನಂತರ ಬಾವಿ ಮಾಡುವಾಗೋದಿಲ್ಲ. ಅದು ಒಂದು ಈಗಿನ ಪರಿಸ್ಥಿತಿಯಲ್ಲಿ ನಾವ್ ಯಾಕೆ ಬೋರಿಗೆ ಹೋಗ್ತಾ ಇದ್ದೇವೆ ಅಂತ ಕೇಳಿದ್ರೆ, ಒಂದು ಎಕ್ಸ್ಪೆಂಡಿಚರ್ ವಯಸ್ಸು ಕಮ್ಮಿ ಆಗತ್ತೆ, ಇದ್ರಲ್ಲಿ ಒಂದು 5-6 ಲಕ್ಷ ಖರ್ಚಾದ್ರೆ
0: ಬೋರ್ವೆಲ್ ಎಷ್ಟ್ರಲ್ಲಿ ಆಗ್ತದೆ ಸರ್?
1: ಅಂದ್ರೆ ಅರ್ಧ ಇದ್ರಲ್ಲಿ ಆಗತ್ತೆ
0: ಬೋರ್ವೆಲ್,
1: ನಿಮಗೆ 4-5 ಗಂಟೆಗಳಲ್ಲಿ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ.
0: ಓಕೆ ಓಕೆ.
1: ಇಲ್ಲಿ ಲೇಬರ್ಸ್ ಇಂದ ಇದರಿಂದ ಮಾಡ್ಲಿಕ್ಕೂ ಆಗುದಿಲ್ಲ. ಯೂಶ್ವಲಿ ನಾವು ಬಾವಿ ಮಾಡುವಂತದ್ದು ಸಾಧಾರಣ ಒಂದು ಏಪ್ರಿಲ್ ಮೇ ಅಲ್ಲಿ, ಆವಾಗಲೂ ಮಾಡುದು ಜನ ಸಿಗುದಿಲ್ಲ, ಇತರ ಸಮಸ್ಯೆಗಳು. ಮತ್ತೆ ಒಂದ್ಸಲ ನಿಮ್ಗೆ ಚಿಕ್ಕ ಜಾಗ ಇರುವವರು ಬೋರ್ವೆಲ್ ಮಾಡಿದವಾಗ ಸ್ಪೇಸ್ ಉಳಿಯುತ್ತದೆ.
0: ಹೌದು,
1: ಸ್ಪೇಸ್ ಉಳಿಯುತ್ತೆ. ಮತ್ತೆ ನಮ್ಗೆ ಇಲ್ಲಿ ಒಂದು ಸಾಮಾನ್ಯವಾಗಿ ನಮ್ಗೆ ಬರುವ ಕಂಪ್ಲೇಂಟ್ ಅಲ್ಲಿ ಮೇಡಮ್, ಆಕ್ಚುಲಿ ಅವ್ನು ಬೋರ್ ಮಾಡ್ತಾನೆ ನಮ್ ಬಾವಿ ನೀರು ಹೋಗ್ತಾನೆ.
0: ಹೌದು,
1: ಇದೊಂದು
0: ಅವ್ರ ಬೋರಿಂದ ನಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಯ್ತು, ನಮ್ ಬಾವಿ ನೀರ್ ಕುಸಿತ. ಅದೌದಾ?
1: ಈಗ ಮೇಡಮ್ ಏನಾಗತ್ತೆ, ನಮ್ಮಲ್ಲಿ 2 ಅಕ್ವಿಫರ್ ಬರ್ತಾರೆ. 2 ಅಕ್ವಿಫರ್ ಈಗ ಹೇಗೆ ಕೇಳಿದ್ರೆ, ಈಗ ನಮ್ಗೆ ಜಲಚಕ್ರದ ಮೂಲಕ ಒಂದು 8-9% ಭೂಮಿಗೆ ನೀರು ಹಿಡಿತದೆ ಹೇಳಿದೆ ನಾನು. 8-9% ಭೂಮಿಗೆ ನೀರು ಹಿಡಿದಾವಾಗ ಮಣ್ಣಿನ ಕಣಗಳ ನಡುವೆ ಶೇಖರಣೆ ಆಗಿರುವಂತ ನೀರನ್ನು ತೆರೆದ ಜಲಚರ ಅಥವಾ ಅನ್ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ಅದೇ ಶಿಲಾಪದರುಗಳಲ್ಲಿ ಸಂಗ್ರಹವಾಗುವ ನೀರಿಗೆ ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ನಾವೇನೀಗ ಬೋರ್ವೆಲ್ ಏನ್ ಮಾಡ್ತಾ ಇರ್ತೇವೆ, ಅಪ್ ಟು ರಾಕ್ ಹೋಗಿ 1 ಫೀಟ್ ವರೆಗೆ ಆ ಕೇಸಿಂಗ್ ಪೈಪ್ ಅಂತ ಹಾಕ್ತೇವೆ. ತಾವು ನೋಡಿರ್ಬೋದು, ಕೇಸಿಂಗ್ ಪೈಪ್ಗೆ ಹೋಲ್ ಇರುವುದಿಲ್ಲ. ಹೋಲ್ ಇಲ್ಲದೆ ಇರುವುದರಿಂದ ಇವರು ತೆಗೆಯೋದಿಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಆಕ್ಚುಲಿ ಈಗ ಬಾವಿ ಅವನು ಬೋರ್ ಮಾಡಿದ್ರಿಂದ ನನ್ನ ಬಾವಿ ನೀರು ಹೋಯ್ತು ಅಂತ ಹೇಳುದು, ಒಂದು ಜಾಗದಲ್ಲಿ ಬೋರಿಗೆ ನೀರು ಬರಬಹುದು, ಬಾವಿಗೆ ನೀರು ಬರುವುದಿಲ್ಲ. ಒಂದು ಜಾಗದಲ್ಲಿ ಬಾವಿಗೆ ನೀರು ಬರುದು, ಬೋರಿಗೆ ಬರುವುದಿಲ್ಲ. ಒಂದ್ ಜಾಗದಲ್ಲಿ ಎರಡಕ್ಕೂ ಬರ್ತದೆ. ಅವ ಎಷ್ಟು ಕ್ವಾಂಟಮ್ ಆಫ್ ವಾಟರ್ ತೆಗಿತಾನೆ ಅನ್ನೋದು ದೊಡ್ಡ ಇಂಪಾರ್ಟೆಂಟ್. ಆಕ್ಚುಲಿ ಇನ್ ಕೇಸ್ ಆ ಬೋರ್ವೆಲ್ ಮಾಡಿ ಅದರಲ್ಲಿ ನೀರು ಚೆನ್ನಾಗಿ ಬಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ರೀಚಾರ್ಜ್ ಮಾಡ್ಬೇಕು ಮೇಡಮ್. ನಮ್ಮಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಗೆ ತಕಂ ಮಾತ್ರ ಗೊತ್ತು, ನೀವು ಹೇಳ್ದೆ ಕೊಡು ಗೊತ್ತು.
0: ಇದು ಒಂದು ಬಿಲೀಫ್ ಏನು ಅಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಮನೆಗೆ ಬಾವಿ ಪಕ್ಕದಲ್ಲಿ
1: ಮೇಡಮ್, ಮನೆಯಲ್ಲಿ ಬಾವಿನೂ ಇದೆ, ಬೋರು ಇದೆ. ನನ್ನ ಇದರಲ್ಲಿ ನಾನು ಎರಡೂ ನನ್ನ ಆಲ್ಮೋಸ್ಟ್ ನನ್ನ ಬೋರ್ಗಳು, ಈವನ್ ಫಾರ್ ಎಕ್ಸಾಂಪಲ್ ನಂದು ಏಲ್ಕುಂದ ಇಲ್ಲಿದ್ದ ಇದ್ರಲ್ಲೂ ಬಾವಿ ಪಕ್ಕ ಅಷ್ಟೇ, ಎಲ್ಲಿ ಬಾವಿ ಪಕ್ಕಕ್ಕಿಲ್ಲ. ನಾನೊಂದು ಜಾಗ ತಕೊಂಡಿದ್ದೆ, ಇದರಲ್ಲಿ ಬಾವಿ ಪಕ್ಕಕ್ಕೆ ಬೋರ್ ಇದೆ. ಬಟ್ ನಾನು ಬಾವಿ ಪಕ್ಕ ಬೋರ್ ಪಕ್ಕಕ್ಕೆ ಬಾವಿ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ, ಅಲ್ಲಿ ಚೆನ್ನಾಗಿ ರೀಚಾರ್ಜ್ ಮಾಡ್ಲಿಕ್ಕೆ ಆಗದಿದ್ರು ಈ ನೀರಲ್ಲಿ ಹೋಗಿ ರೀಚಾರ್ಜ್ ಆಗಲಿ ಅಂತ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿದವರು ರೀಚಾರ್ಜ್ಗೆ ಒತ್ತು ಕೊಡ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ನಮ್ಗೆ. ನಮಗೆ ನೋಡಿ, ಅದರಲ್ಲಿ ನೀರು ಬಂತಂತ ಹೇಳಿದ್ರೆ ಅದೊಂದು ಕಿಟಕಿ ಇದ್ದಾಗೆ ನಮ್ಗೆ. ಆಕ್ಚುಲಿ ಇಲ್ಲಿ ನೀರು ರೀಚಾರ್ಜ್ ಆಗ್ತದೆ ಅಂತ ಅರ್ಥ. ನಿಮ್ಗೆ ಡ್ರೈ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಲಿಕ್ಕೆ ಬರುವುದಿಲ್ಲ,
0: ಆಗುದಿಲ್ಲ. ಡೆಡ್ ಬೋರ್ವೆಲ್ಗೆ ರೀಚಾರ್ಜ್ ಮಾಡಿ ಉಪಯೋಗ ಇಲ್ಲ,
1: ಉಪಯೋಗ ಇಲ್ಲ. ಯಾವ್ದು ನೀರು ತಗೊಳ್ತದೆ ನಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಡ್ರೈ ಜಾಯಿಂಟ್ಸ್ ಅಂತ ಹೇಳ್ತಾರೆ, ನಮಗೆ ಬೋರ್ವೆಲ್ ಅಲ್ಲಿ ಅದ ನೀರು ತಗೊಳ್ತಂದ್ ನೆನ್ಸ್ಕೊಳ್ಳಿ, ಆ ತರ ಬೋರ್ವೆಲ್ ಮಾತ್ರ ರೀಚಾರ್ಜ್ ಮಾಡ್ಬೇಕು.
0: ಓಕೆ,
1: ಇಲ್ಲೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೈ ಎಲಿವೇಶನ್ ಅಲ್ಲಿ ಇದ್ದು ಅಲ್ಲಿ ಒಂದು ಚೂರು ನೀರು ಹೋಗದೆ ಕೆಲವರು ರೀಚಾರ್ಜ್ ಮಾಡ್ತಾರೆ. ಇದು ಅನ್ಸೈಂಟಿಫಿಕ್. ಆಕ್ಚುಲಿ ಆ ತರ ಮೂಮೆಂಟ್ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಕನ್ಸಲ್ಟ್ ಮಾಡಿ ಮಾಡುವಂತದ್ದು ಉತ್ತಮ.
0: ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಏನಂದ್ರೆ ಈಗ ಒಬ್ರದ್ದು ಬಾವಿ ಎತ್ತರದಾಗಿತ್ತು, ಅವ್ರ ಮನೆ ಜಾಗ ಎತ್ತರ, ಒಬ್ರದ್ದು ಅದ್ರ ಕೆಳಗೆ ಇಪ್ಪದು. ಓಕೆ, ಇವ್ರ ತಲೆಯಲ್ಲಿ ಅಂತ ಕೇಂದ್ರ, ಇವ್ರದ್ ಬಾವಿದ ನೀರೆಲ್ಲ ಹೊರ್ಕೊಂಡು ಆ ಕೆಳಗಿದ್ದ ಬಾವಿಗೆ ನೀರ್ ಹತ್ತ, ಅವ್ರಿಗೆ ನೀರ್ ಜಾಸ್ತಿ, ನಮ್ದು ಬೇಗ ಕುಸಿತ್ತ, ಬೇಸಿಗೆ ಬಂದಂಗೆ ಆ ಕೆರಿ ಬಂದಂಗೆ ನಮ್ಮದು ನೀರಿನ ಮಟ್ಟ ಕೆಳಗೆ ಹೋತ್ತ. ಇದು ಹೌದಾ?
1: ಆ ಸಾಧ್ಯತೆಗಳನ್ನು ಬಹಳ ಕಮ್ಮಿ ಮೇಡಮ್. ಆಕ್ಚುಲಿ

0: ಅವ್ರದ್ದೊಂದು ಹೇಗೆ ಹೇಳ್ತಾರೆ ಈಗ ನಾನು ಎಷ್ಟು ನಮಗೆ ಈ ತರದ ನಾರ್ಮಲ್ ಕಂಪ್ಲೇಂಟ್ ಗಳು ಬರ್ತವೆ. ಒಂದು ನೀವು ಹೇಳ್ದಾಗೆ ಬಾವಿ ಪಕ್ಕದಲ್ಲಿ ಬೋರ್ವೆಲ್ ಮಾಡಿದಾಗ ನಮ್ ನೀರು ಪೂರ್ತಿ ಹೋಗುತ್ತೆ ಅಂತ. ಈಗ ಇವ್ರದ್ದು ನೀರ್ ಅಂತ ಹೇಳ್ಕೊಂಡು ಇವ್ರ ಹೆಂಗ್ ಹೇಳ್ತಾರೆ ಹೇಳಿ,
1: ಇದು ಜಸ್ಟ್ ಅಸಂಪ್ಷನ್ ಅಷ್ಟೇ.
0: ಈಗ ಆ ನೀರು ಇದ್ರದ್ ನೀರು ಅಂತ ಪ್ರತಿಯೊಬ್ಬರು ಏನ್ ಪ್ರಕೃತಿ ನಮ್ಮನ್ನ ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೊಂಡಿದೆ ಅಂತ ಕೇಳಿದ್ರು ಮೇಡಮ್. ಒಂದು ಈ ಊರಲ್ಲಿ ಎಷ್ಟು ನೀರಿನ ಇದು, ಫಾರ್ ಎಕ್ಸಾಂಪಲ್ ಮದಕ್ಕೆ ಅಥವಾ ನೀರು ಸೋರ್ಸ್ ಇದೆ. ಈಗ ನಮ್ಗೆ ನದಿ ಆಗ್ಬೇಕಿದ್ರೆ ಏನೇಳಿ, ಅಲ್ಲಿ ಒಂದು ಗುಡ್ಡ ಇರಬೇಕು. ಗುಡ್ಡ ಇಲ್ದಿದ್ರೆ ನದಿ ಆಗ್ತದ? ನಾವೇನ್ ಮಾಡ್ತೇವೆ, ನಮ್ಮ ದುರಾಸೆಗೋಸ್ಕರ ಗುಡ್ಡ ತೆಗಿತೇವೆ, ಅಲ್ಲಿ ಇದನ್ನ ನಾವು ಡಿಸ್ಟರ್ಬ್ ಮಾಡ್ತೇವೆ. ಈಗ ನಾನು ಬೇಕಾದ ಲೇಔಟ್ ಮಾಡ್ಲಿ, ನಾನು ಅಭಿವೃದ್ಧಿ ಆಗಬಾರ್ದಂತ ನಾನು ಯಾವಾಗಲೂ ಇದಲ್ಲ, ಅಭಿವೃದ್ಧಿ ವಿರೋಧಿನೂ ಅಲ್ಲ ನಾನು, ಅಭಿವೃದ್ಧಿ ಅವನತಿಗೆ ಕಾರಣ ಆಗಬಾರ್ದು ಅನ್ನೋದೇ ನನ್ನ ಮೇನ್ ಇದೆ.
1: ಬಟ್ ಆತಿಪದೇ ಅಲ್ಲ ಸರ್,
0: ಅಲ್ಲ ಅದನ್ನ ಬಟ್ ನನ್ನಿಂದ ಆಗಬಾರ್ದು ಅಂತ ನಾನು
1: ನಂಗೆ ಅರ್ಥ ಆಯ್ತು. ಬಟ್ ಆದ್ರೆ ನಾವು ಆ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು.
0: ಈಗ ಫಾರ್ ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿರುವ ಬಾವಿ ಇರ್ತದೆ, ಆ ಬಾವಿನ ಅವ್ರು ಉಳಿಸ್ಕೊಳ್ಬೇಕು. ಅದನ್ನ ಅಟ್ ಲೀಸ್ಟ್ ನೋಡಿ, ಅಷ್ಟು ದೊಡ್ಡ ಬಿಲ್ಡಿಂಗ್ ಆದವಾಗ ಅದಕ್ಕೆ ರೀಚಾರ್ಜು, ಅಲ್ಲಿ ಯಾರು ಪಕ್ಕಕ್ಕೆ ಬೇಕಾದ್ರೆ ಒಂದು ಬೋರ್ವೆಲ್ ಹಾಕೊಳ್ಳಿ, ಇದ್ ಮಾಡ್ಲಿ.
1: ಅಲ್ಲಿ ನೀವು ಇಷ್ಟೆಲ್ಲ ಅಂಬತ್ತಿಗೆ ಇನ್ನೊಂದು ನೆನಪಾಯ್ತು ನಂಗೆ. ಈಗ ನಮ್ಮ ಉಡುಪಿ ಜಿಲ್ಲೆಯಿಂದ ಕೂಡ ಮಳೆ ನೀರು ಕೊಯ್ಲು ಮಾಡಿಸ್ಲೇಬೇಕು ಹೊಸ ಮನೆಗೆ ಹೊಸ ಬಿಲ್ಡಿಂಗ್ ಗೆ ಅಂತೆಲ್ಲ ಒಂದಿದೆ. ನಿಮ್ಗಿಲ್ಲ ಅಂದ್ರೆ ಡೋರ್ ನಂಬರ್ ಸಿಗಲ್ಲ, ಲೈಸೆನ್ಸ್ ಸಿಗಲ್ಲ ಅಂತೆಲ್ಲ ಹೇಳ್ಕೊಂಡು. ಬಟ್ ನಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಅದನ್ನ ಮಾಡಿಸ್ತಿದ್ದಾರೆ?
0: ಯಾರು ಮಾಡ್ತಾರೆ? ಮೇನ್ ಬಹಳ ಕಮ್ಮಿ.
1: ಯಾಕೆ ಅದಷ್ಟು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆತಿಲ್ಲ?
0: ಅಲ್ಲ ಮೇಡಮ್, ನಾನು ಹೇಳುದು ಈಗ ಗಂಟೆ ಕಟ್ಟೋರು, ಈಗ ನೋಡಿ ಈಗ ಯಾವ್ದೀಗ ಇದು ಒಂದು ಸಮುದಾಯದ ಸಂಪತ್ತು, ನೀರು ಅನ್ನುವಂಥದ್ದು ಸಮುದಾಯದ ಸಂಪತ್ತು. ಇದಕ್ಕೆ ಫಾರ್ ಎಕ್ಸಾಂಪಲ್ ಯಾರೇ ಒಬ್ಬ ಅಧಿಕಾರಿ ಅಲ್ಲ, ಬರೇ ಸಾರ್ವಜನಿಕರಲ್ಲ, ಯಾರೊಬ್ಬ ರಾಜಕಾರಣಿ ಅಂತಲ್ಲ, ಇದಕ್ಕೆ ಅವರಿಗೆ ಅವ್ರದೇ ಆದ ಆಸಕ್ತಿ ಬೇಕು,
1: ವೈಯಕ್ತಿಕ ಆಸಕ್ತಿ.
0: ಈಗ ನೋಡಿ ನಮ್ಗೆ ನಮ್ ಕುಂದಾ ಪ್ರಕರಣದಲ್ಲಿ ಒಂದು ಗಾದೆ ಇತ್ತು, ಹೊಡೋನಿಗೆ ಕೂತ್ಮಣಿ ಸಾಕಂತ. ಇಚ್ಛಾಶಕ್ತಿಯ ಕೊರತೆ ಇದೆ ನಮ್ಗೆ ಇಚ್ಛೆ ಇದ್ದಿದ್ರೆ, ನಮ್ ಮಾಡ್ಬೇಕನ್ನೋ ಇದ್ದಿದ್ರೆ, ನೀವು ಅದ್ ಹೇಳಿದ್ನಲ್ಲ, ನೀವು ಖುಷಿಯಿಂದ ಮಾಡಿ ಅದರಲ್ಲಿ ಸಿಗುವಂತ ರಿಸಲ್ಟು ಮತ್ತೆ ಆ ಖುಷಿ ಇತ್ತಲ್ಲ ನಿಮ್ಗೆ, ಅದು ಹಣದಿಂದ ತಗೊಂಡ್ ಬರ್ಲಿಕ್ಕಾಗಲ್ಲ. ನಮ್ಮಲ್ಲಿ ಒಂದು ಮತ್ತೊಂದಿದೆ, ಜನಕ್ಕೆ ಹಣ ಆಗ್ಬಿಟ್ಟಿದೆ, ನಾವು ಹಣದಿಂದ ಎಲ್ಲೋದನ್ನು ಪರ್ಚೇಸ್ ಮಾಡಿ ಬಿಡಬಹುದು ಅನ್ನುವಂತ ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ. ಆಕ್ಚುಲಿ ದುರಂತ ಅಂತ ಅನ್ಸ್ತದೆ.
1: ದುಡ್ಡು ಕೊಟ್ಟರೆ ನಂಗೆ ಎಲ್ಲಿ ಸಿಗುತ್ತೆ, ಇಲ್ಲಿ ಇರಲಿಲ್ಲ.
0: ಅವ ಏನೋ ಹೇಳ್ತಾ ಇದ್ದಾನೆ, ಅವನ್ ಇದ್ ಮಾಡ್ಬೇಕಂದ್ರೆ ನಾನು ಬೇರೆ ಆಂಗಲ್ ಅಲ್ಲಿ ಅವನ್ ಇದ್ ಮಾಡ್ತೇನೆ ಅಂತ. ಆ ಕಳಕಳಿ, ಆ ನೈತಿಕತೆ, ಅದೆಲ್ಲ ಬಹಳ ದೂರಕ್ಕೆ ಹೋಗ್ಬೇಕು.
1: ಅಲ್ಲ, ಮೊನ್ನೆ ಒಬ್ರು ನಂಗೆ ಅದೇ ಹೇಳ್ತಾ ಇದ್ರು ಸರ್, ಅವ್ರು ಕುಡಿಯೋ ನೀರ್ ಇಲ್ಲಿದಲ್ಲಂಬ್ರ, ಇಲ್ಲಿ ಬಾಮಿದಲ್ಲಿ ಅಲ್ಲಂಬ್ರ, ಡೆಲ್ಲಿಂದ ತಂದದ ನೀರ್ ಅಂಬ್ರಪ್ಪ ಕುಡುಕೆ, ಹತ್ತು ದುಡ್ಡಿತ್ತು ಅಲ್ಲಿ ತೋರ್ಸ್ಕೊ ಕುಡುದಂಬ್ರು ಸರ್. ನಾನ್ ಅನ್ಕೊಂಡೆ ಇದರಷ್ಟು ಅಮೃತ ಇನ್ನೆಲ್ಲಿದೆ, ಇದನ್ನ ಲೈಕ್ ಮಾಡಿ ಇಟ್ಕೊಂಡ್ರೆ ಇದಕ್ಕಿಂತ ಇನ್ಯಾವ್ದು ಬೇಕು?
0: ನೂರಕ್ಕೆ ನೂರು ಮೇಡಮ್, ನೂರಕ್ಕೆ ನೂರು. ನಮಗೆ ನೋಡಿ, ನೀವೇ ಕುಡಿದ್ ನೋಡಿ, ಇಲ್ಲಿ ಅಥವಾ ನೀವು ಹಾಡಿ ಸೈಡಿಂದ ಅಥವಾ ಫಾರ್ ಎಕ್ಸಾಂಪಲ್ ಗುಡ್ಡ ಸೈಡಿಂದ ನೀರನ್ನು ಕುಡಿದ್ರೆ ಅದರಲ್ಲಿ ಸಿಗುವಂತದ ಇದು, ನಾವೆಲ್ಲಾ ಕಸ್ಕೊಳ್ತಾ ಇದ್ದೇವೆ. ನಮ್ಮ ಈಗಿನ ಇದಕ್ಕೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ.
1: ಚೂರು ಡೈವರ್ಟ್ ಆಗ್ತಿದ್ದ, ಆದ್ರೆ ಇದು ಕೂಡ ನೀರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮಾತಾಡ್ತೀವಿ.
0: ಈಗ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಈಗ ನಾವು ಪೇರೆಂಟ್ಸ್ ಆದವರು ಸಹ, ನಾನೀಗ ಬರುವಾಗಲೂ ಒಂದು ನೋಡಿದೆ, ಮೊದ್ಲು ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋದವರು, ಆ ಮಕ್ಕಳ ಕೈಯಲ್ಲೇ ಬ್ಯಾಗ್ ಕೊಡ್ತಿತ್ತು. ಈಗ ಯಾರು ಪೇರೆಂಟ್ಸ್ ಮಕ್ಕಳ ಕೈಯಲ್ಲಿ ಬ್ಯಾಗ್ ಕೊಡುದಿಲ್ಲ, ಇವ್ರ ಎತ್ಕೊಂಡ್ರೆ ಶಾಲೆಯವ್ರಿ ಬಿಡುದು, ಇವ್ರ ಎತ್ಕೊಂಡ್ರೆ ರಿಕ್ಷರಿ, ಅಲ್ಲಿಯೂ ಸಹ ಸರ್ಕಾರಿ ಶಾಲೆ ಅನ್ನೋದು ಇದನ್ನ ಕಾನ್ಸೆಪ್ಟ್ ಅನ್ನೇ ಕೊಂದು ಬಿಡ್ತಾರಲ್ಲ ಇವ್ರ ಅಂತೇಳಿ ನನ್ಗೆ ಅದು ಅಂತಾರೆ ಬೇಸರ. ಆಕ್ಚುಲಿ
1: ನಿಜ ಅದ್ರೊಟ್ಟಿ ನೀವು ಹಂಗ ಅಂದ್ಕೊಳ್ಳಿ ನೆನಪಾಯ್ತು. ಇನ್ನೊಂದು ನೀರು, ಶುದ್ಧ ನೀರು ಯಾವ್ದು? ನಮ್ ಬಾಮಿದ ಅಲ್ದೆ ಇಲ್ಲಿ ಅಕ್ವಾ ಗಾರ್ಡ್ ಹಾಕಿ ಅದು 24 times ಫಿಲ್ಟರ್ ಆಗಿ ಪ್ಯೂರಿಫೈ ಆಗಿ ಬರುತ್ತಲ್ಲ, ಅದು ಪರಿಶುದ್ಧವಾದ ನೀರು. ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಲಿಕ್ಕೆ ಈಗ ಹೇಮಾ ಮಾಲಿ ನೀವು ಬಂದು ಹೇಳುದಲ್ಲ ಇತ್ತು ಕಾಣೆ, ಅಂತದೆಲ್ಲ ಬಂದಾಗ ಆ ನೀರು ಪರಿಶುದ್ಧ, ನಮ್ಮ ಬಾಮಿ ನೀರು ಪರಿಶುದ್ಧ ಅಲ್ಲ ಅಲ್ದ?
0: ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಏನ್ ಯಾಕಂದ್ರೆ ನಾನು ಈ ಮಾತನ್ನ ನಿಮ್ಗೆ ಹೇಳಲಿಕ್ಕೆ, ನಾನು ಲಾಭ ಮೊನ್ನೆ ನಿಮ್ ಮಾತಾಡುವಾಗ ಹೇಳಿದ್ದೆ, ನಾನು ಆಕ್ಚುಲಿ ನಾನು 1 ತಿಂಗಳು ನೆದರ್ಲೆಂಡ್ ನಲ್ಲಿದ್ದೇನೆ. ಅಲ್ಲ ಡೈರೆಕ್ಟ್ ನಳ್ಳಿ ನೀರನ್ನೇ ಕುಡುದು. ನನ್ನ ಅಣ್ಣ ಯುಕೆ ಅಲ್ಲಿ ಪಕ್ಕಕ್ಕೆ ಇರೋದು ದೊಡ್ಡ, ಅವನಿಗೆ ಕೇಳಿದೆ, ನನ್ಗೆ ಗೊತ್ತಿಲ್ಲ ಅಲ್ಲ ಆಕ್ಚುಲಿ ಈ ನೀರು ಕುಡಿಲಕ್ಕ.
1: ಹೌದು,
0: ಇಲ್ಲೆಲ್ಲ ನೀನು ಹೊರಗಡೆ ಬಾಟ್ಲಿ ತಗೊಂಡ್ ಬಂದದ್ದು ನೀರ್ಗಿಂತ ಇದು ಒಳ್ಳೇದು. ಅಲ್ಲ ನಾನೂರ 500 ರೂಪಾಯಿ ಕೊಟ್ಟರು, ಅಂದ್ರೆ ಯೂರೋ ಪ್ರಕಾರ 400-500 ರೂಪಾಯಿ ಕೊಡಬೇಕು, ನೀನ್ ನಳ್ಳ ನೀರು ಫ್ರೀ ಆಗಿ ಅಂತ. ನಮ್ಗೆ ಇಂಡಿಯಾ ಭಾರತ ಇದ್ರದ್ದು ಬಗ್ಗೆ ಏನಂತ ಗೊತ್ತಾಗಿದ್ದು ನಾನು ಹೊರಗೆ ಹೋದ್ಮೇಲೆ ಅದೇ. ಬಟ್ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಿದ್ರೆ ಜನ ನಂಬುದಿಲ್ಲ. ನಮ್ಗೆ ಏನಾಗಿದೆ, ನಮ್ಗೆ ವಿದೇಶಿ ವ್ಯಾಮೋಹ ಬಂದ್ಬಿಟ್ಟಿದೆ. ನಾವು ಬೇರೆಯವರಿಗೋಸ್ಕರ ಬದುಕ್ತಾ ಇದ್ದೇವೆ.
1: ಅಲ್ಲ ಸರ್, ಮತ್ ನಮ್ ನೀರಿನ ಬೆಲೆ ಗೊತ್ತಿಲ್ಲ, ಬೆಲೆ ಗೊತ್ತಾ ತೇಗಳಿಗೆ ಗೊತ್ತಿತ್ತ? ಈ ಸ್ಪೆಷಲಿ ಬೇಸಿಗೆಯಲ್ಲಿ ಹೊರಗೆ ಟೂರ್ ಹೋಯ್ಕ್ ಸರ್, ಟೂರ್ ಹೋದಾಗ ನನ್ನ ಅನುಭವ ಕೂಡ, ಆ ಟೂರಿಗೆ ಹೋದಾಗೆ ನೀರಿಲ್ಲ ನೀವು ಎಲ್ಲಿ ಹೊರ ಬದುಕುಕತ್ತ ಇಲ್ಲ. ಆ ಬಾಟ್ಲ್ ಕ್ಯಾನಿಗೆ ನಾವು ದುಡ್ಡು ಹಾಕದ್ ಕಾಣೆ, ನೀವು ಕೂಕೊಂಡು ಲೆಕ್ಕ ಹಾಕ್ರೆ ನಿಮ್ಮ ಫ್ಲೈಟ್ ಚಾರ್ಜ್ ಅಷ್ಟು ಆಲ್ಮೋಸ್ಟ್ ನೀವು ನೀರಿಗೆ ಕೊಟ್ಟಿರ್ತ್ರಿ.
0: ಇದು ಇಲ್ಲೇ ಒಂದು ಮೇಡಮ್ ನನಗೊಂದು ವಾಟ್ಸಪ್ ಅಲ್ಲಿ ಒಂದು ಸಂದೇಶ ನೆನಪಾಗ್ತಾ ಇದೆ. ಏನ್ ಕೇಳಿದ್ರೆ, ಈ ನಾವು ನಮ್ಮ ಅಜ್ಜ ಇದೆಲ್ಲ ನೀರಿನ ಯಥೇಷ್ಟತೆಯನ್ನ ನದಿಗಳಲ್ಲಿ ನೋಡ್ತಾ ಇದ್ರು. ನಮ್ ತಂದೆ ಕಾಲಕ್ಕೆ ಬಂದಾವಾಗ ಅದು ಬಾವಿಗೆ ಬಂತು. ನಾವು ಬಂದಾವಾಗ ಏನು ಬಂತು, ನಳ್ಳಿಗಳಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಮಕ್ಕಳ ಕಾಲದಲ್ಲಿ ಬಾಟ್ಲು, ATM. ನಾವು ಇದೇ ತರ ನೀರಿನ ಬಗ್ಗೆ ಇದೇ ತರ ತಾಸಾರ ಮಾಡ್ತಾ ಹೋದ್ರೆ ಕ್ಯಾಪ್ಸೂಲ್ಗಳಲ್ಲಿ ಜೆಸ್ಟ್ ಕಣ್ಣೀರಲ್ಲಿ ನೋಡುವಂತ ಪರಿಸ್ಥಿತಿ ಬಂದಿದೆ. ಇದು ಆಕ್ಚುಲಿ ನಮಗೆ ನಿಜವಾಗ್ಲೂ ನಾವು ಸ್ವರ್ಗದಲ್ಲಿ ಇದ್ದೇವೆ. ಯಾಕೆ ಕೇಳಿದ್ರೆ, ನೀರಿಗೆ ಮೂಲ ಅಂತೇಳಿ ಹೇಳುವಂತಹದ್ದು ಬೇರೆ ಯಾವ್ದಿಲ್ಲ, ನೀರನ್ನು ಸೃಷ್ಟಿಸಲಾಗದ ನೈಸರ್ಗಿಕ ಸಂಪತ್. ನಮ್ಗೆ ಇಲ್ಲಿ ಮಳೆ ಇಷ್ಟು ಚೆನ್ನಾಗಿ ಬಿಡ್ತದೆ, ನಾನು ನಿಮ್ಗೆ ಒಂದು ಚಿಕ್ಕ ಲೆಕ್ಕ ಹೇಳಿದ್ದೆ. ಈ ಲೆಕ್ಕದಲ್ಲಿ ನಮ್ಗೆ ಎಷ್ಟು ನೀರನ್ನ ನಮಗೆ ಯಾವ ಆಂಗಲ್ ನೋಡಿ, ಕೆಲವರು ಹೇಳ್ಬೋದು ನಂಗೆ ಜಾಗ ಇಲ್ಲ ಅಂತ, ಒಂದ್ ಎರಡು ಸಸಿ ನಡ್ಲಿ, ಅದು ನೀರಿನ ಫಿಲ್ಟ್ರೇಟಿಗೆ ಹೆಲ್ಪ್ ಮಾಡುತ್ತೆ. ಒನ್ ಆರ್ ದ ಅದರ್ ವೇ, ನಾನು ಹೇಳುದು ಈಗ ನಾನು 4 ಲೋಟ ನೀರು ಕುಡಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದ್ 2 ಲೋಟ ನೀರನ್ನಾದ್ರೂ ನಾನು ಭೂಮಿ ಕೊಟ್ಟದ್ದಿದ್ರೆ, ಒನ್ ಆರ್ ದ ಅದರ್ ವೇ ಕೊಟ್ಟದ್ದಿದ್ರೆ, ನಾವು ನಮ್ಗೆ ಸಮಸ್ಯೆ
1: ಭೂಮಿಯಲ್ಲಿ ಬದುಕಲು ಯೋಗ್ಯ ನೀನು ಅಂತ.
0: ಹೌದು, 100% ಮೇಡಮ್. ಈಗ ಏನಾಗುತ್ತೆ, ಮೊದಲು ಕೊಡೆನ ನಾವು ಹಿಂಗೆ ಇಟ್ಕೊಂಡು ಹೋಗಿ ಮೈ ಮೇಲೆ ನೀರು ಇಳಬಾರ್ದಂತ, ಈಗ ಕೆಲವೊಂದು ಘೋಷವಾಕ್ಯದಲ್ಲಿ ನಾವು ಕೊಡೆನ ಉಲ್ಟಾ ಇಡ್ತೇವೆ ನೋಡಿ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್. ನಾವು ಏನ್ ಮಾಡ್ಬೇಕು, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ.
1: ಸೊ ಈಗ ಎಂತೆಲ್ಲ ಮಾಡ್ಲಕ್ಕೆ, ಇದನ್ನ ಒಂದ್ಸಲ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರೆ, ನಮ್ ಜನ ಈಗ ಕೇನ್ ತಿಪ್ಪಾರ, ಆಯ್ತಪ್ಪ ಇದು ನಾನು ಮಾಡ್ತೆ ಅಂಬತಾರ ಇದ್ರೆ ಮಾಡ್ಲಕ್ಕಂತ.
0: ಓಕೆ ಮೇಡಮ್, ನನಗೆ ಏನಾಗುತ್ತೆ, ನೀರಿನ ಸಂರಕ್ಷಣೆ ಬಗ್ಗೆ ಒಂದು 6 ಸೂತ್ರಗಳನ್ನ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್, ರೆಡ್ಯೂಸ್ ಯೂಸೇಜ್. ರೆಡ್ಯೂಸ್ ಅಂದ್ರೆ ಮಿತ ಬಳಕೆ ಮಾಡಬೇಕು. ನಮ್ಗೆ ನೀರನ್ನ, ನಮ್ಗೆ ಕೋಸ್ಟಲ್ನವರಿಗಂತೂ ಎಸ್ಪೆಷಲ್, ನನಗೆ ಕೋಸ್ಟಲ್ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಎಷ್ಟು ಬೇಕಾದ ನೀರು ಯೂಸ್ ಮಾಡಬಹುದು, ಯಾಕಂದ್ರೆ ತನ್ನಿಂದ ತಾನೇ ಹರಿದೋಗ್ತದೆ. ನೀರಿನ ಬಳಕೆಯಲ್ಲಿ ಸ್ವಾತಂತ್ರ್ಯ ಇರಲಿ, ಆದ್ರೆ ಸ್ವೇಚ್ಛೆ ಬೇಡ ಅಂತೊಂದು ತಂದಿದ್ದು. ಅವಶ್ಯಕತೆ ಇದ್ದಷ್ಟೇ ನೀರನ್ನ ಮಿತವಾಗಿ ಬಳಸುವುದು. ಫಾರ್ ಎಕ್ಸಾಂಪಲ್ ಹೇಗೆ ಕೇಳಿದ್ರೆ, ಈಗ ಒಂದು ಹೋಟ್ಲಿಗೆ ಹೋಗ್ತೀರಿ, ಒಂದು 4 ಲೋಟ ನೀರು, ನಾವು 4 ಜನ ಕೂತ್ಕೊಂಡು ಹೋಗಿ 4 ಲೋಟ ನೀರು ತಗೊಂಡು ಬಂದು ಕೊಡ್ತಾರೆ. ನಮ್ಗೆ ಬೇಡವಾ, ತಕೊಂಡು ಹೋಗು ಅಂತೇಳಿ ಹೇಳಿದ್ರೆ, ಅವ ಇನ್ನೊಬ್ಬನಿಗೆ ಕೊಡ್ತಾನೆ, ಆ ಆ್ಯಂಗಲಲ್ಲೂ ಸೇವ್ ಮಾಡ್ಬೋದು. ಈಗ ಕೃಷಿಯಲ್ಲೂ ನೋಡಿ, ಈಗ ಈ ಸಲ ಎಲ್ನಿನೋ ಇಯರ್ ಇದೆ, ಎಲ್ನೋ ಇಯರ್ ಇರೋದನ್ನ ಇರಲಿ ಬಿಡ್ಲಿ, ನಾನು ನನ್ನ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ, ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ತುಂತುರು ನೀರಾವರಿಗೆ ಅಥವಾ ಹನಿ ನೀರಾವರಿಗೆ, ಈ ತರದ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ನೀರನ್ನು ಬಿಡುವಂತಹದ್ದು ಕೃಷಿಗೆ. ಮತ್ತೆ ನಾನು ಒಂದು ಬೋರ್ವೆಲ್ ಇದು ಇಲ್ಲಿಯೂ ಹೇಳ್ಬೇಕಂತ ಹೇಳಿದ್ರೆ, ಬೋರ್ವೆಲ್ ಚೆನ್ನಾಗಿ ನೀರು ಬಂತಂದ್ರೆ 24 ಗಂಟೆ ನೀರು ಹರಿಸೋದು, ನಾಳೆಗೆ ಆ ಬೋರ್ವೆಲ್ಲೇ ಫೇಲ್ ಆಗುತ್ತೆ. ಆಕ್ಚುಲಿ ಅಲ್ಲಿ ಅಕ್ಕಿ ಫರ್ನ ನಾವು ಇದು ಮಾಡಿ ತೆಗೆದು ಬಿಡ್ತೇವೆ. ನನಗೇನಾಗಿದೆ, ನಾವು ಈವಾಗ್ಲೂ ನಾನು ಹೇಳ್ತೇನಲ್ಲ, ಎತ್ತಿ ತೆಗೆಯುವ ಕಾನ್ಸೆಪ್ಟು ಅಥವಾ ಇವನ್ನ ನಾನು ಹೇಳಬೇಕೋ ಬೇಡುವ, ರೈತರು ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆ ಉಚಿತ ವಿದ್ಯುತ್ ಅನ್ನುವಂತಹದ್ದು ಮರಕು ಆಗಿದೆ ಆಕ್ಚುಲಿ. ಎಷ್ಟೋ ಜನ
1: ಉಚಿತ ವಿದ್ಯುತ್, ಉಚಿತ ನೀರು, ಈ ಪಂಚಾಯತ್ ಉಚಿತ
0: ಯಾವುದೇ ಇರಲಿ ಮೇಡಮ್, ನಮ್ಗೆ ಉಚಿತ ಅಂತ ಬಂದವಾಗ ನಾವು, ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಪ್ರತಿ ವರ್ಷ ಈ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಸಿ ತಗೊಂಡೋಗಿ ಒಂದ್ ಕಡೆ ಹಾಕುವಂತ, ನಾನು ತೋರಿಸ್ಕೊಳ್ತಾ ಇಲ್ಲ, ನನ್ನ ಇದರಲ್ಲಿ ಹಾಕ್ತೇನೆ ಎಲ್ಲಾ ಫ್ರೂಟ್ ಗಿಡಗಳನ್ನು, ಹೆಸಿನ ಇದ್ರದ್ದು ಅದ್ರದ್ದು. ಒಂದ್ ವರ್ಷ ಇನ್ನು 1-2 ರೂಪಾಯಿ ಜಾಸ್ತಿ ಮಾಡಿದ್ರು. ಆಕ್ಚುಲಿ ಅವರ ಕೊಟ್ಟೆ ಮಾಡಿ ಇದು ಮಾಡ್ಲಿಕ್ಕೆ ಅನುಸರಿದ್ರೆ ಅವ್ರಿಗೆ ಏನೂ ಪೂರೈಸೋದಿಲ್ಲ, 10 ಜನ ತಗೊಂಡೋಗಿಲ್ಲ ಅಂತ, ಮತ್ತು ವಾಪಸ್ ಕಮ್ಮಿ ಮಾಡಿದ್ರು. ನಿಮ್ಗೆ ಪುಕ್ಕಟೆ ಅಂತ ಬರ್ಲಿ, ನಮ್ಗೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ ಆಕ್ಚುಲಿ. ಅದೊಂದು ಇನ್ನ ಯಾವುದು, ಕೃಷಿಗೆ ಬೆಳಿಗ್ಗೆ ಮತ್ತೆ ಸಂಜೆ ಹೋಟ್ಲಲ್ಲಿ ಸಂಜೆ ಇದ್ರ ಹೊತ್ತಲ್ಲಿ ನೀರು ಇದ್ ಮಾಡುವಂತದ್ದು. ರೀಯೂಸ್, ರೀಯೂಸ್ ಇದು ಹೇಗೆ ಕೇಳಿದ್ರೆ ಮೇಡಮ್, ನಮ್ಮ ನಂಗೆ ಹಿಂದಿನವ್ರದ್ದು ನಾನು ತುಂಬಾ ಲೈಕ್ ಮಾಡ್ತೇನೆ ಕೆಲವೊಂದು, ಅವ್ರ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೇಳಿದ್ರೆ ನೋಡಿ, ಒಂದು ಪಾತ್ರ ತೊಳಿತಾರೆ, ಪಾತ್ರ ತೊಳೆಯುವಾಗ ಒಂದು ಗಿಡದ ಹತ್ರ ಹೋಗಿ ತೊಳಿತಾರೆ, ತಿಳ್ಕೊಂಡ ನಾವು ಮಾಡ್ತೇವೆ ಆ ಕೆಲಸ. ಅಥವಾ ಹಳ್ಳಿಯ ಪಾಪ ಎಷ್ಟು ಬಂದ್ರು, ಎಷ್ಟು ಕೆಲಸ, ನಮ್ಮ ತಾಯಿಯೆಲ್ಲ 6-8 ಮಕ್ಕಳಿದ್ರು, ಈಗ 1-2 ಮಕ್ಕಳಿದ್ದವ್ರು. ಈಗ ಯಾರು ಬಂದ್ರು ಅಂತೇಳಿ ಹೇಳಿದ್ರೆ ಒಂದು ಬಕೆಟ್ ನೀರನ್ನ ಯಾವ್ದಾದ್ರು ಗಿಡದ ಹತ್ರ ತಗೊಂಡೋಗಿ ಇಡ್ತಿದ್ರು. ಈ ಕಾನ್ಸೆಪ್ಟ್ ಅನ್ನ ನಾವು ಈಗಲೂ ಮಾಡಬಹುದಲ್ಲ.
1: ಮರಣಕಟ್ಟೆಗೆ ಕೈಕಾಲ್ ತೊಳೆದು,
0: ಮರಣಕಟ್ಟೆಗೆ ಕೈಕಾಲ್ ತೊಳೆದು, ಬೂದಿ ಹಾಕಿ ಪಾತ್ರ ತೊಳೆದು,
1: ಈವನ್ ಮೀಸುದು ಕೂಡ ಮಕ್ಕಳನ್ನ ಮರಿಗಳನ್ನ ಎಲ್ಲ
0: ಒಂದೊಂದು ಸಪರೇಟ್ ಗಿಡಗಳನ್ನ ಇರ್ತಿದ್ದು, ಅದಕ್ಕೆ ಸಪರೇಟ್ ಆಗಿ ನೀರು ಇರುವಂತ ಅವಶ್ಯಕತೆ ಇಲ್ಲ ಆಕ್ಚುಲಿ. ಈಗ ನೋಡಿ ಡಿಟರ್ಜೆಂಟ್ ಅಂತೇಳಿ ಈ ಕಾನ್ಸೆಪ್ಟ್ ಎಲ್ಲ ಈಗೀಗ ಬಂತು. ಮೊದಲು ನಿಮ್ಗೂ ಗೊತ್ತಿರ್ಬೋದು, ಬಟ್ಟೆ ಹೋಗಿ ಅಟ್ಲಕಾಯಿ ಅಂತ ಇತ್ತಿತ್ತು, ಬೂದಿ ಹಾಕಿ ಪಾತ್ರ ತೊಳಿತಿದ್ರು.
1: ಹೌದು,
0: ಈಗ ಇತ್ತ ಕಾನ್ಸೆಪ್ಟ್
1: ಬೂದಿ ಅಂಡ್ ಸಗಣಿ, ಅದೆಂತ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊಂಡು.
0: ಹೌದು, ಈವನ್ ಆ ಸಗಣಿ ಹೇಳಿದ್ರೆ ಪ್ರತಿಯೊಂದು ಪರಿಕಲ್ಪನೆ ಹಿಂದಿನವ್ರದ್ದು ಎಷ್ಟು ಚೆನ್ನಾಗಿತ್ತು.
1: ಮತ್ತೆ ಇನ್ನು ನಂಗೆ ನೆನಪಿದೆ ಸರ್, ನಮ್ಮ ಶಾಣಕ್ಕೆ 20ಗೆ ನಮ್ಗೆ ಪಾತ್ರ ತೊಳಕ್ಕೆ ಈ ಮಾಡಿರುತ್ತಲ್ಲ, ಮಾಡ್ ಮಾಡಲ್ಲಿ ನೀರ್ ಬೀಳುತ್ತಲ್ಲ ಅಂದ್ರೆ ಅದು ನಮ್ದು ಓಲಿ ತೆಂಗಿನ ಗರಿಯಲ್ಲಿ ಮಾಡದಲ್ಲ ಆ ಓಲಿಯಿಂದ ನೀರ್ ಬರುತ್ತಲ್ಲ ಅದಕ್ಕೆ ಬಕೆಟ್ ಹಿಡಿದು ಅದು ಒಳ್ಳೆ ನೀರು ಮಳೆ ಅಷ್ಟು ಬರ್ತಾ ಇರುತ್ತಲ್ಲ ಒಳ್ಳೆ ನೀರು ಅದ್ರಲ್ಲೇ ಪಾತ್ರ ತೊಳೆಯೋದು
0: ಈ ಒಂದು ಮಳೆ ನೀರಷ್ಟು ಪ್ಯೂರ್ ವಾಟರ್ ಬೇರೆ ಯಾವ್ದು.

0: ಮಳೆ ನೀರಷ್ಟು ಪ್ಯೂರ್ ವಾಟರ್ ಇತ್ತಲ್ಲ ನಿಮ್ಗೆ, ಬೇರೆ ಯಾವ್ದು ಅಲ್ವೇ ಅಲ್ಲ. ಇನ್ನೊಂದು ರೀಸೈಕಲ್, ರೀಸೈಕಲ್ ಅಂತ ಹೇಳಿದ್ರೆ ಯೂಸ್ ಮಾಡಿದ್ರೆ ವಾಟರ್. ಫಾರ್ ಎಕ್ಸಾಂಪಲ್, ದೊಡ್ಡ ಫ್ಲಾಟ್ ಗಳಲ್ಲಿ ತುಂಬಾ ಇದುಗಳಿರ್ತವೆ. ಈ ಒಂದು ಜಪಾನ್ ನಲ್ಲಿ ಕಾಮನ್ ಟ್ರೆಂಡ್ ಇದೆ. ಹೇಗೆ ಕೇಳಿದ್ರೆ, ಫ್ಲಶ್ ಇದು ಹ್ಯಾಂಡ್ ವಾಶ್ ಮಾಡೋದು, ಫ್ಲಶ್ ಟ್ಯಾಂಕ್ ಹ್ಯಾಂಡ್ ವಾಶ್ ಮೇಲ್ಗಡೆ, ಫ್ಲಶ್ ಟ್ಯಾಂಕ್ ಕೆಳಗಡೆ ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಎಸ್ ಟಿ ಪಿ ಇಂದ ಈ ತರ ಟ್ರೀಟ್ ಮಾಡಿದ ವಾಟರ್ನ ಫ್ಲೋರ್ ವಾಶಿಗೂ ಅಥವಾ ಗಾರ್ಡನ್ಗೂ ಅಥವಾ ವೆಹಿಕಲ್ಗೂ ಈ ತರದಲ್ಲಿ ನಾವು ಸೇವ್ ಮಾಡಬಹುದು. ಆಕ್ಚುಲಿ ಇನ್ನೊಂದು ಏನ್ ಕೇಳಿದ್ರೆ, ರೆಡ್ಯೂಸ್ ಪೊಲ್ಯೂಷನ್. ಇದು ಸಹ ಬಹಳ ಮುಖ್ಯ ಮೇಡಮ್. ಹಿಂದಿನವ್ರು ಎಷ್ಟು ನೋಡಿ, ನಾವು ಗದ್ದೆಗಳಿಗೆ ಇದು ಮಾಡ್ತಾ ಇದ್ರು, ಯಾರಿಗಾರು ಗೊತ್ತ, ನಾನು ಹಿಡಿದು ಟೊಮಟೊ ಒಂದು ತರಕಾರಿ ಬಿಟ್ಟು ಬೇರೆ ಯಾವ್ದಾದ್ರು ತರಕಾರಿ ತರ್ತಾ ಇದ್ರ ಯಾರು ಜನ?
1: ಖಂಡಿತ ಇರ್ಲಿಲ್ಲ,
0: ಬಹಳ ಕಮ್ಮಿ. ಎಲ್ಲೂ ಇವನ್ನ ಇದ್ರ ದಿನದಲ್ಲಿ ಅಥವಾ ಇದ್ರಲ್ಲಿ ಮಾತ್ರ ಏನೋ ಬಟಾಟಿಯೋ ಅಥವಾ ಬೇರೆ ಅಂತ ಯಾವ್ದೊಂದು ಹಬ್ಬ ಹರಿದಿನಗಳಲ್ಲಿ ತರ್ತಾ ಇದ್ರು ಬಿಟ್ರೆ, ಮತ್ತೆ ಮ್ಯಾಕ್ಸಿಮಮ್ ತರಕಾರಿಗಳನ್ನ ಮನೆಯಲ್ಲೇ ಬೆಳ್ತಾ ಇದ್ರು. ಹಟ್ಟಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ರು, ಸುಡ್ಮಣ್ಣು ಹಾಕ್ತಾ ಇದ್ರು, ಬೂದಿ ಹಾಕ್ತಾ ಇದ್ರು, ದರ್ಲಿ ಹಾಕ್ತಾ ಇದ್ರು. ಎಲ್ಲೋ ಇವನ್ ಎಲ್ಲೋ ಒಂದ್ ಚೀಲ ಸುಪಲನೋ ಒಂದ್ ಚೀಲನೋ ಯೂರಿಯಾ ತಗೊಂಡು ಬಂದ್ರೆ ದೊಡ್ಡದವ್ರದ್ದು. ಆಕ್ಚುಲಿ ಈಗ ಇವನ್ ಯಾವ್ದು ತರಕಾರಿನೂ ಆಗುದಿಲ್ಲ, ಬಟ್ ನಾವು ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೇವೆ. ಈ ಆಂಗಲ್ ಅಲ್ಲಿ ಏನಾಗುತ್ತೆ, ನಮ್ದು 1% ನೀರು ಇರುವುದಲ್ಲ, ಈ 1% ನೀರಿಗೋಸ್ಕರ ರೆಡ್ಯೂಸ್ ಪೊಲ್ಯೂಷನ್ ಅಲ್ಲಿ ನಾವು ಇದನ್ನ.
1: ಸೊ ನಮ್ ತರಕಾರಿ ಎಲ್ಲ ಮನೆಯಲ್ಲೇ ಬೆಳೆಯೋದ್ರಿಂದ ನೀರು ಹಿಡಿದಿಟ್ಕೊಳತ್ತ ಅಥವಾ ಹಿಂಗ?
0: ಡೆಫಿನೆಟ್ಲಿ ಮೇಡಮ್, ಯಾವುದೇ ಒಂದು ಗಿಡ ಮಾಡ್ಲಿ, ಯಾವುದೇ ಇದು ಮಾಡ್ಲಿ, ಗಿಡ ಹಾಕುದ್ರಿಂದ ಅಲ್ಲಿ ನೀರು ಇನ್ಫಿಲ್ಟ್ರೇಷನ್ಗೂ ಹೆಲ್ಪ್ ಮಾಡೇ ಮಾಡುತ್ತೆ. ಒಂದು ನಮ್ಮ ಈಗ ನಾವು ತರಕಾರಿ ಬೆಳ್ಕೊಂಡು ತಿನ್ನೋದ್ರಿಂದ, ನಾನು ನಿಮ್ಗೆ ಹೇಳಿದೆ ಆಕ್ಚುಲಿ, ನಮ್ಮ ಈಗ ಆಹಾರವೇ ಔಷಧಿ ಆಗಬೇಕು, ಬಿಟ್ರೆ ನಮ್ಮ ಔಷಧಿ ಆಹಾರ ಆಗಬಾರ್ದು.
1: ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಸರ್ ನೀವು. ಇದೊಂದು ಇವತ್ತು ಔಷಧಿಯ ಆಹಾರ,
0: ನಮ್ಮ ಆಹಾರ ಏನ್ ಕೇಳಿದ್ರೆ ನಮ್ಮ ಔಷಧಿ ಆಹಾರ ಹಾಗಾಗಬಾರ್ದು ಅನ್ನೋದು ಇದು. ಮತ್ತೆ ರೀಚಾರ್ಜ್, ರೀಚಾರ್ಜ್ ಬಗ್ಗೆ ನಾನು ಹೇಳಿದ್ದೇನೆ ಆಕ್ಚುಲಿ. ಏನ್ ಕೇಳಿದ್ರೆ, 1 mm ಮಳೆ ಒಂದು ಚದರ ಮೀಟರ್ ಬಿದ್ರೆ ಒಂದು ಇದೆ, ಅದೇ ಲೆಕ್ಕದಲ್ಲಿ ಒಂದು ಚಿಕ್ಕ ಸಂಸಾರಕ್ಕೆ ನಮಗೆ ಬೇಕಿರುವುದು 2 lakh liters ನೀರು. ಬರೇ ನಮಗಿಲ್ಲ ಬೀಳುವ ಮರೆಯ 90% ತಗೊಂಡಿದ್ರು, 70,000 liters ಪ್ರತಿಯೊಂದು ಮನೆಯಿಂದ ಸೇವ್ ಮಾಡಬಹುದು. ಬೇರೆ ಏನು ಮಾಡುದು ಬೇಡ, ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದಾಗ
1: ಅಷ್ಟೇ.
0: ಈಗ ಬರೇ ನಲ್ಲಿ ಅವರಿಗೆ ಓಕೆ, ಕೆಲವರು ಹೇಳ್ಬೋದು ನನಗೆ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, 4 ಸಸಿ ನಡಲಿ. ಈಗ ಎಷ್ಟೋ ಮನೆಯಲ್ಲಿ ಇಂಟರ್ಲಾಕ್ ಹಾಕಿರ್ತಾರೆ, ಇಂಟರ್ಲಾಕರ್ ಸಮ್ ಎಕ್ಸ್ಟೆಂಟ್ ಅಲ್ಲಿ ರೀಚಾರ್ಜ್ ಆಗುತ್ತೆ. ಸೀದಾ ಕಾಂಕ್ರೀಟ್ ಹಾಕಿರ್ತಾರೆ, ಮಳೆಗಾಲದಲ್ಲಿ ಪೈಪ್ ತೆಗೆದು ಚರಂಡಿ ಕೊಡ್ತಾರೆ, ಚರಂಡಿಯು ಕಾಂಕ್ರೀಟು.
1: ಎಲ್ಲೂ ಹಿಂಗೋದಿಲ್ಲ ನೀರು,
0: ಎಲ್ಲೂ ನೀರು ಹಿಂಗ್ಲೇ ಇದೆ. ಏನಾಗಿದೆ? ಇಲ್ಲ ಸರ್, ನಮ್ಗೆ ಮತ್ತೊಂದು ಕಂಪ್ಲೇಂಟ್ ಬರೋದಿತ್ತು ಸರ್, ಅವ್ರು ಬೋರ್ವೆಲ್ ಮಾಡಬಾರ್ದು. ಯಾಕೆ? ನಮ್ದಿಲ್ಲ, ನಾವು ಇದನ್ನ ಮಾಡ್ಕೊಂಡಿದ್ದೇವೆ, ನಮ್ದು ಬಾವಿ ನೀರು ಹೋಗ್ತದೆ. ಈಗ ನೋಡಿ, ಒಂದಿಷ್ಟು ದೊಡ್ಡ ಏರಿಯಾ ನ್ಯಾಚುರಲಿ ತನ್ನಂತಾನ ರೀಚಾರ್ಜ್ ಮಾಡ್ಕೊಳ್ತಾ ಇರ್ತವೆ. ಒಂದು ಮನೆ ಇರುವ ಜಾಗದಲ್ಲಿ 10 ಬಂದಿರ್ತದೆ, ಅಲ್ಲೊಂದಿಷ್ಟು ಜನ ಜಾಗಿ ಆಗಿದೆ, ಅಷ್ಟೊತ್ತಿಗೆ ಅದು ಶೇರ್ ಆಗಿ ಹೋಗಲೇಬೇಕಲ್ಲ. ಇದು ಪ್ರತಿಯೊಬ್ಬರು, ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅವರು ರೀಚಾರ್ಜಿಗೆ ಒತ್ತು ಕೊಡ್ಬೇಕು. ಆಕ್ಚುಲಿ ರೀಚಾರ್ಜಿಗೆ ಒತ್ತು ಕೊಟ್ಟಿಲ್ಲ. ಕೃಷಿ ಈಗ ನೋಡಿ, ಕೃಷಿ ಮಾಡೋದ್ರಿಂದನು ಸಹ, ಈ ಕೃಷಿ ಮಾಡೋದ್ರ ಬಗ್ಗೂ ಯಂಗ್ಸ್ಟರ್ಸ್ ನಾನು ಹೇಳುದು, ಕೃಷಿ ಬಗ್ಗೆ ಒಲವು ತೋರಿಸಿದ್ರೆ ಗ್ಯಾರಂಟಿ ಇದನ್ನ ಚೇಂಜ್ ಮಾಡಬಹುದು ನಾವು,
1: ಈ ಸಮಸ್ಯೆಗಳನ್ನ ಬದಲಾಯಿಸಬಹುದು.
0: ಡೆಫಿನೆಟ್ಲಿ ಮಾಡಬಹುದು. ಆಕ್ಚುಲಿ ಒಂದು ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ ಮೇಡಮ್, ನನಗೆ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಎಡಿಷನಲ್ ಚಾರ್ಜ್ ಇರುವುದನ್ನ ಸಾಧಾರಣ ಇಬ್ರು ಇಂಜಿನಿಯರ್ ಇರೋದು, ಕೆಲವೊಬ್ರು ಒಂದು ಯಂಗ್ ಜನರೇಷನ್ಸ್ ಸ್ವಲ್ಪ ಕೃಷಿ ಹತ್ತ ಬರ್ತಾ ಇದ್ದಾರೆ, ಬೇರೆ ಬೇರೆ ಫ್ರೂಟ್ಗಳನ್ನ ಬೇರೆ ಬೇರೆ ಜಾಗ ತಗೊಂಡು ಇದು ಮಾಡುವಂತದ್ದು, ಅದು ಬರಲೇಬೇಕು. ಆಕ್ಚುಲಿ ಆಗ ಬಂದಾವಾಗ ಮಾತ್ರ ಏನಾದ್ರು ಕ್ರಾಂತಿ ಆದಿತ್ತು. ಆಕ್ಚುಲಿ ನಮ್ಗೆ ನಾವೇ ಮಾಡ್ಕೊಂಡ ಪ್ರಮಾದ ಅನ್ಸುತ್ತೆ. ಯಾಕೆ ಕೇಳಿದ್ರೆ, ನಮ್ಗೆ ಇಷ್ಟು ಚೆನ್ನಾಗಿ ಮಳೆ ಬೀಳೋದ್ರಿಂದ, ಮಳೆ ಇಲ್ಲದೇ ಇದ್ದಿದ್ರೆ ನಮ್ಗೆ, ಯಾಕೆಂದ್ರೆ ನೀರಿಗೆ ಸೋರ್ಸ್ ಅನ್ನುವಂಥದ್ದು ಮಳೆ.
1: ಕೆಲವ್ದು ಒಪ್ಪಕ್ ಸರ್ ಅಂದ್ರೆ, ಕೆಲವ್ರದ್ದು ಹಳಿ ಬದಿ ಮನೆ ಎಲ್ಲ ಇರುತ್ತಲ್ಲ, ಅವ್ರಿಗೆ ಒಂಚೂರು ಉಪ್ಪು ನೀರು, ಒಗ್ಗರ್ ನೀರು, ಅದೆಲ್ಲ ಮಿಕ್ಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ಕುಡಿಲಿಕ್ಕೆ ಒಂಚೂರು ಪ್ರಾಬ್ಲಮ್ ಕೆಲವರು ಹಳಿ ಬದಿ ಹೆಂಗಿಪ್ಪರಿಗೆ. ಅದು ಬಿಟ್ರೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಮತ್ತೆ ಬಳಕೆ ನೀರಿಗಂತೂ ಸಮಸ್ಯೆಯೇ ಇಲ್ಲ.
0: ಸಮಸ್ಯೆನೇ ಇಲ್ಲ ಮೇಡಮ್, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ನೋಡಿ, ಒಂದೊಂದ್ಸಲ ಏನ್ ಮಾಡ್ತೇವೆ, ಇವನ್ ಬಾವಿ ಪಕ್ಕದಲ್ಲೇ ಪಿಟ್ಟುಗಳನ್ನ ತೆಗಿತೇವೆ. ಇದೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಇದು ಮಾಡಬೇಕು, ನಾವು ಅಲ್ಲಿ ಮಾಡಬೇಕಾ ಅಥವಾ ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ. ನಾವು ಇನ್ನೊಬ್ಬರ ಬಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್, ನಮ್ಮ ಪಕ್ಕದಲ್ಲೇ ಒಂದು ರೋಡ್ ಮಾಡಿರ್ತಾರೆ, ರೋಡ್ ಮಾಡಿಕೊಂಡು ಮಳೆಗಾಲದಲ್ಲಿ ನೀರು ಬಂದು ತೊಯ್ದು ಹೋಗ್ತಾ ಇರ್ತದೆ ಅಂತ ನಮ್ಮ ಕಣ್ಣೆದ್ರೆ ನೋಡ್ತಾ ಇರ್ತೇವೆ ನಾವು. ಏನೋ ಎಲ್ಲೋ ಒಂದು ಫೋಟೋ ತಗೊಳ್ಳಿಕ್ಕೆ ಹೋಗ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಒಂದು 1/2 hour ಅದಕ್ಕೆ ಸ್ಪೆಂಡ್ ಮಾಡಿದ್ರೆ, ಈಗಿನ ಯಂಗ್ಸ್ಟರ್ಸ್ಗಳು ಇದ್ರಗಳು ಅಲ್ಲಿ ಆ ರೋಡ್ಗಳನ್ನ ಚರಂಡಿ ಬಿಡಿಸಿ ಕೊಟ್ಟದಿದ್ರೆ, ಅಥವಾ ಸರ್ಕಾರ ಬರಬೇಕು ಅಥವಾ ಇದು ಬರಬೇಕು, ಅವರೇ ಬರಬೇಕು, ಇವರೇ ಬರಬೇಕು ಅನ್ನೋದು ಕಾಯೋದಕ್ಕಿಂತ, ನಾನು ಹೇಳುದು ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಬೇಷನ್ಸೋದಕ್ಕಿಂತ ನಮಗೆ ತೃಪ್ತಿ ಸಿಕ್ಕಿದ್ರೆ ಸಾಕು. ಆ ಕಳಕಳಿ ಬಂದದಿದ್ರೆ ನಮ್ಗೆ ಆಕ್ಚುಲಿ ಸಮಸ್ಯೆ ಇಲ್ಲ.
1: ಅಲ್ಲ, ನಾ ಮೊನ್ನೆ ಒಬ್ಬ ರಿಲೇಟಿವ್ ಮನೆಗೆ ಹೋಗಿದ್ದೆ, ಅವ್ರ ಮನೆ ಬಾಮಿ ಎಲ್ಲ ಹುಡುಕ್ತಿದ್ದೆ, ಬಾಮಿ ಇಲ್ಲ.

0: ಜಲ್ ಜೀವನ್ ಮಿಷನ್ ಅದೊಂದು ಹಾಕೊಂಡಿತ್ತಲ್ಲ, ನನ್ ಕೇಂದ್ರೆ ನಿಮ್ಮ ಕುಡಿಯೋ ನೀರು ಎಲ್ಲಿಂದ ನಿಮ್ಗೆ, ಬಳಸೋ ನೀರು ಕುಡಿಯೋ ನೀರು ಎಲ್ಲ ಪಂಚಾಯತ್ ನೀರು, ಬಾವಿ ಇಲ್ಲೇ ಅಥವಾ ಯಾವ್ದು ಇಲ್ಲೇ ನಿಮ್ ಬೇರೆ ನೀರಿನ ಮೂಲ ಇಲ್ಲ, ಜಾಗ ಇತ್ತು ಇಲ್ಲ, ಪಂಚಾಯತ್ ನೀರು ಬತ್ತಲ್ಲ ಮತ್ತೆಂತಕ್ಕೆ. ಯಾಕೆಂದ್ರೆ ಒಂದಿನ ಪಂಚಾಯತ್ ನೀರು ಬತ್ತಿಲ್ಲ, ಆಗ ಹಂಗಲಾತಿಲ್ಲೇ ಅಂತಂದ್ರು. ಹಂಗಾರೆ ಎಂತ ಮಾಡ್ತ್ರು, ಅಟ್ ಲೀಸ್ಟ್ ನಮ್ಗೊಂದು ನೀರಿನ ಸ್ವಾತಂತ್ರ್ಯ ಅಂತ ಇರ್ಕಲ್ದ ಸರ್.
1: ಅಲ್ಲ ಅದೇಳಿದ್ ಮೇಡಮ್, ಅಷ್ಟೊತ್ತಿಗೆ ಏನ್ ಕೇಳಿದ್ರು ಕೂಡ, ಮತ್ತೆ ಮತ್ತೆ ಕೇಳಿದ್ರೆ ಏನ್ ಹೇಳ್ತಾರೆ, ನಾವೇನ್ ಟ್ಯಾಕ್ಸ್ ಕಟ್ಟುದಿಲ್ಲ,
0: ಗವರ್ಮೆಂಟ್ ಅವ್ರು ಕೊಡ್ಲಿ,
1: ಈಗ ಗವರ್ಮೆಂಟ್ ಅವ್ರು ಕೊಡ್ಲಿ, ಅವ್ರು ಕೊಡ್ಬೇಕು ಬದ್ಧತೆ. ನಾಳೆ ಭೂಮಿಯಲ್ಲೇ ನೀರಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಇಲ್ಲಿ ಕೊಡ್ತದೆ?
0: ಕರೆಕ್ಟ್.
1: ದುಡ್ಡಿನಿಂದ ಟ್ಯಾಕ್ಸಿನಿಂದ ನಾವು ನೀರನ್ನ ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಮಸ್ಯೆಗೆ ನಾವೇ ಇದನ್ನ ಪರಿಹಾರ ಕಂಡ್ಕೊಳ್ಬೇಕೇ ವಿನ ನಾವು ಇನ್ನೊಬ್ಬರಿಗೋಸ್ಕರ ಕಾಯಿ. ನಮ್ ಪ್ರಕೃತಿ ಈಗ ನೋಡಿ, ನೀರು ಕೊಟ್ಟಿದ್ದು ಪ್ರಕೃತಿ, ಈಗ ಏನೀಗ ನಾವು ನೀರು ಬಳಸ್ತಾ ಇದ್ದೇವೆ, ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ, ಏನೂ ಇಲ್ಲ, ನಮ್ಮ ಪಾತ್ರ ಏನು ಇಲ್ಲ. ಅದೇ ನೀರು ಕೊಟ್ಟಿದೆ, ನ್ಯಾಚುರಲ್ ಇರುವ ನೀರನ್ನ ನಾವೇ ತೆಗೆದು ಇಡ್ತೇವೆ. ನಮ್ಗೆ ಸಮಸ್ಯೆ ಆದಾಗ ಮಾತ್ರ ನಾವು ಕೂಗಾಡ್ತೇವೆ
0: ಅಷ್ಟೇ,
1: ಅಷ್ಟೇ ಮಾಡ್ತಾ ಇರೋದು ಬಿಟ್ಟದಿದ್ರೆ. ಇನ್ನೊಂದು ಮೇಡಮ್, ರೆಸ್ಪೆಕ್ಟ್ ವಾಟರ್. ಇದು ಯಾಕೆ ಕೇಳಿದ್ರೆ, ರೆಸ್ಪೆಕ್ಟ್ ವಾಟರ್ ನಾನು ಹೇಳಲೇಬೇಕು. ನೀರಿನಿಂದ ನಾವು ಚಾ ಮಾಡ್ತೇವೆ,
0: ನಿಜ,
1: ಕಾಫಿ ಮಾಡ್ತೇವೆ, ತಂಪು ಪಾನೀಯ ಮಾಡ್ತೇವೆ, ಇದು ಯಾವುದ್ರಿಂದ ನೀರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ಯಾವ್ದನ್ನ ಚೊಲ್ಲಿದ್ರೆ ನಾವು ಬೇರೆಯವನ್ನ ಶಿಕ್ಷಿಸ್ತೇವೆ, ದಂಡಿಸ್ತೇವೆ. ಅದು ನೀರು ಚೆಲ್ಲಿದ ಅಂತೇಳಿ ಹೇಳ್ಕೊಂಡು ಅಲ್ಲಿ ಗಲೀಜಾಯ್ತು ಅಂತೇಳಿ ಜೋರು ಮಾಡಿರ್ಬಹುದು, ಬಿಟ್ರೆ
0: ನೀರ್ ಎಂತಕ್ ಚೊಲ್ದೆ
1: ಅಂತೇಳಿ ಯಾರಾದ್ರು ಇದ್ ಮಾಡಿದ್ದಿತ್ತ?
0: ಖಂಡಿತ ಇಲ್ಲಪ್ಪ. ಅಸಡ್ಡೆ
1: ಇಷ್ಟು ನಾವು ನೀರಿನ ಬಗ್ಗೆ. ಮತ್ತೆ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು, ನಾವು ವಿದ್ಯಾವಂತರೇ, ವಿದ್ಯಾವಂತರಕ್ಕಿಂತಲೂ ಯಾವ್ದೋ ಒಂದು ಬಾವಿ ಮಾಡಿದ್ರೆ ಯಾರು ಆಚೀಚೆ ಕಾಣಲ್ಲ, ಒಂದು ಕಸ ತೆಗೆದು ಹಾಕೋದಿಲ್ಲ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳುವಂತ, ಇದರಿಂದ ಹೊರಗೆ ಬರದೇ ಇದ್ರೆ ಈಗ ನಮ್ಮ ಯಂಗ್ ಜನರೇಷನ್, ಈವನ್ ಯಂಗ್ ಜನರೇಷನ್ ಅನ್ನೋದಕ್ಕಿಂತನೂ ಸ್ವಲ್ಪ ಓಲ್ಡ್, ನಮ್ಮ ಅಜ್ಜಿ ಕಂಡಾಗಿದ್ದವರು ಸಹ ನಮ್ಮಿದಕ್ಕೆ ಖುಷಿಯಾಗಿ ನಮ್ಗೆ ಹೇಳೋಕಾಗದೆ, ನಾವು ಹೇಳಿದ್ರೆ ಅವ್ರು ಏನೋ ಬೇಜಾರು ಮಾಡ್ಕಂತಾರೆ ಅಂತ ಹೇಳಿ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದು. ಮೊದಲು ನೋಡಿ, ನಾವು ಒಂದು ಮನೆಯಲ್ಲಿರುವಾಗ ಹಿರಿಯವರು ನಮ್ಗೆ ತಪ್ಪಿತ್ತಂದ್ರೆ ತಪ್ಪಿತ್ತಂದ ಹೇಳ್ಕೊಂಡೆ ಅವರು ಅದನ್ನ ಸರಿ ಆಗೋಲಾರಿ ಬಿಡ್ತಾ ಇಲ್ಲ ಇತ್ತು, ಅವರು ಈಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ಒಂಥರ ಮರಕ ಅನ್ಸುತ್ತೆ ನಂಗೆ. ಆಕ್ಚುಲಿ ನಾವು ನಮ್ಮ ಪೇರೆಂಟ್ಸ್ಗೆ ಗೌರವ ಕೊಟ್ರೆ, ನಾವು ನಮ್ಮ ನೀರಿಗೆ ಗೌರವ ಕೊಟ್ರೆ, ನಾವು ನಮ್ಮ ಜಲಕ್ಕೆ ಗೌರವ ಕೊಟ್ರೆ ನಮ್ಮ ಮಕ್ಕಳು ಕೊಡ್ತಾರೆ. ನಾವು ಕೊಡದಿದ್ದರೆ ಅವ ನಮ್ಮ ಮಕ್ಳು ಯಾಕೆ ಕೊಡ್ತಾರೆ ಹೇಳಿ?
0: ಎಕ್ಸಾಕ್ಟ್ಲಿ. ಈಗ ನೀರಿನ ಅಸಡ್ಡೆ ಅಂದ್ರಲ್ಲ ಸರ್, ಅದೊಂದು ಹೇಳೋದ್ರೆ ನಂಗೆ ನೆನಪಾಯ್ತು. ಮನೆ ಕಟ್ತ್ರಿ, ಈಗ ನಂಬದಂಗೆ ನಂಬದಿ ಮನೆ ಕಾಣ್ಕ ಅರಮನೆ, ಅದನ್ನ ನಾವು ಪುಣೆ ಮುಂಬೈ ಹೋದಾಗ ಅದಕ್ಕೆಲ್ಲ ಅರಮನೆ ಅಂತಿದ್ರೆ ಅದು ಒಂದ್ ಎರಡು ಬೆಡ್ರೂಮ್ ಇದ. ನಾ ಹೇಳೋದು ನೀವು ನಂಬದಿ ಬನ್ನಿ ಕಾಣಿ, ಅರಮನೆ ನಮ್ಮಲ್ಲಿ ಇಪ್ಪದಂತ. ಒಬ್ರೊಬ್ರು ಮನೆ ಇಬ್ರೆ ಇಪ್ಪದ ಇಲ್ಲ ಒಬ್ರು ಇಪ್ಪದ, ಅದಕ್ಕೆ ಅಂತ ಅರಮನೆ ಕಟ್ಟಿ ಇಂಟೀರಿಯರ್ ಹಾಂಗಂಬ್ರು, ಬಾಮಿ ಹಿಂಗಂಬ್ರು, ಮತ್ತೊಂದು ಹಾಂಗಂಬ್ರೆಲ್ಲ ಮಾಡಿದವರು ಎಲ್ಲೂ ನೀರಿಗಾಗಿ ಎಂಥದ್ದು ಮಾಡುದಿಲ್ಲ ಸರ್. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಮಾಡಿದಾರ, ಒಂದು 50,000 ಈಗ ಪೈಪಿಂಗ್ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ನೀರಿಗೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವ ಎಂಥದ್ದು ಮಾಡುದಿಲ್ಲ. ನಾನು ಕೇಂಬುದು ನೀವು ಅಷ್ಟಪ್ಪ ಮಾಡ್ದ, ನಾಳೆ ಕುಡುಕು ನೀರು ನಿಮ್ ಬ್ಯಾಡ್ದ? ಆ ಬಾಮೆ ನೀರಿಲ್ಲ ನಿಮ್ಗೆ ಇಪ್ಪಕ್ಕಾಗ್ತ ಈ ಮನೆಗೆ? ನೀವು ನೀರಿ ದುಡ್ಡು ಹಾಕೋಕೆ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಅಂತ ಯಾಕೆ ಯೋಚನೆ ಮಾಡಲ್ಲ? ಮಾತೇಣೆ ಸುಮ್ಮನೆ ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ಇದು ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ನೀರು ಇರುತ್ತಪ್ಪ ಭೂಮಿನ ಬತ ಅದೇವ್ರು ಕೊಟ್ಟಂಗಿರತ್ ಅಂತ ಹೇಳೋರು ಯಾಕೆ ಇವತ್ ನಾನೊಂದ್ ಇಷ್ಟು ಏನೋ ಖರ್ಚು ಮಾಡಿ ಏನೋ ಒಂದ್ ಮಳೆ ನೀರ್ಕೊ ನಂಗ್ ಮಾಡ್ಕೊಂಡ್ ಬತ್ತಿಲ್ಲ, ಯಾರೋ ಮಾಡಿ ಕೊಡ್ತ್ರು, ಮಾಡಿಸ್ಕೊಂಡ್ರೆ ಇದು ನಂಗೆ ಒಳ್ಳೇದು. ಅದೇನ್ ಸರ್ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ನೀರಿಗೆ ಬೆಲೆ ಇಲ್ಲ. ಒಂದಿನ ಮಾತ್ರ ಬೆಲೆ ಗೊತ್ತಾಗ್ತಲ್ಲ, ಅದು ಮಾತ್ರ ಭೀಕರ. ಅದು
1: 100% ಮೇಡಮ್, 100%. ಆಕ್ಚುಲಿ ನಮ್ಗೆ ಅದ್ ಹೇಳಿದ್ನಲ್ಲ, ನಾವು ಭೂಮಿ ತಾಯಿ ಅಂತೇವೆ, ಪ್ರಕೃತಿ ಇದಂತೇಳಿ ಹೇಳ್ತೇವೆ. ನಾವು ನಮ್ಮಿಗಿನ ಯಂಗ್ ಜನರೇಷನ್ ಪ್ರಕೃತಿ ಜೊತೆ ಮಕ್ಕಳನ್ನ ಬಿಡ್ತಾ ಇಲ್ಲ. ಎಷ್ಟೋ ಮಕ್ಕಳಿಗೆ ಮರ್ಕೋಕೆ ಗೊತ್ತಿಲ್ಲ ಮೇಡಮ್, ನಗ್ಲಿಕ್ಕೆ ಗೊತ್ತಿಲ್ಲ. ಈಗ ನೋಡಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ. ನಾವು ನೀವು ಶಾಲೆಗೆ ಹೋಗುವಾಗ ಯಾವುದೇ ಒಂದು ಶಬ್ದಕ್ಕೆ ಮೀನಿಂಗ್ ನೋಡ್ಬೇಕಿದ್ರೆ ಯಾರೋ ಮನೆಯಲ್ಲಿ ಡಿಕ್ಷನರಿಯೋ ಯಾರ್ದೇನಿತ್ತೋ ಅಂತೇಳಿ ನೋಡ್ಬೇಕಿತ್ತು, ಈಗ ಫಿಂಗರ್ ಟಿಪ್ ಅಲ್ಲಿ ನಿಮ್ಗೆ ಬರ್ತದೆ. ಮತ್ತೆ ಅದು ಬಂದಿದ್ದೇ ಪ್ರಾಬ್ಲಮ್ ಅಂತೇಳಿ ಅದು ನೋಡ್ಕೊಂಡು ಹೋಗ್ಲಿಕ್ಕೂ ಟೈಮ್ ಇಲ್ಲ. ನಾವು ಆ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಆಕ್ಚುಲಿ ನಾನು ಇದನ್ನು ಮಾತಾಡ್ತ, ಈಗ ನೋಡಿ ನಮ್ಮ ತಂದೆ ತಾಯಿಗಳಿಗೆ ನಮ್ಗೇನ್ ಜಾಬ್ ಆಗತ್ತಾ ಏನಾಗತ್ತಾ ಅಂತೇಳಿ ಅವ್ರು ಏನು ಚಿಂತೆ ತಗೊಂಡವ್ರಲ್ಲ.
0: ನಿಜ,
1: ನಮ್ಗೆ ಪೆಟ್ಟು ಸಹ ಕೊಟ್ಟು ನಮ್ನ ಸಾಕದವ್ರು. ಬಟ್ ಅವ್ರು ನಾವು ಬಹಳ ಪ್ರೀತಿಯಿಂದ ಕಾಣ್ತೇವೆ. ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತೇವೆ, ಒಂದು ಪೆಟ್ಟು ಹೊಡೆಯುವುದಿಲ್ಲ. ಅವ್ರಿಗೆ ಏನು ಇದಾಗ್ಬೇಕು ಭಯ ಅನ್ನೋದೇ ಇಲ್ಲಲ್ಲ ಮೇಡಮ್. ನಮ್ಮ ಇವಾಗಲೂ ನೀವು ನಮ್ಮ ಸಾಧಾರಣ ಒಂದು ಹೈಸ್ಕೂಲ್ ಟೀಚರ್ಸಿಗೆ ನಾವು ಈಗ ಎದುರು ಸಿಕ್ಕ ಅಂತಾರೆ, ಹೀಗೆ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತೇವೆ ನಾವು. ಈಗಲೂ ಭಯ ಇದೆ, ಆ ಭಯ ಹೋಗಿದೆ. ನಾನು ಹೇಳುದು, ನನಗೆ ಈಗಲೂ ನನ್ನ ತಾಯಿ ಹೇಳಿದ್ದೊಂದು ಮಾತು ನೆನಪು ಬರೋದು, ನೀನು ಯಾರಿಗೆ ಹೆದರದಿರು ತೊಂದಿರಲಿಲ್ಲ ಮಗ, ನಿನ್ನ ನೆರಳಿಗಾದ್ರೂ ನೀನು ಹೆದರು ಅಂತ. ನಾವು ಏನು ದೊಡ್ಡ ದೊಡ್ಡದು ಏನು ಮಾಡುವಂಥದ್ದು ಬೇಡ ಮೇಡಮ್, ನಾವು ಇನ್ನೊಬ್ರಿಗೆ ತೊಂದರೆ ಮಾಡಿದೆ, ನಮ್ಮನ್ನು ನಾವು ನೋಡಿಕೊಂಡು, ಎರಡನೇ ನಮ್ಮ ಪೇರೆಂಟ್ಸ್ ನೋಡಿ, ಮೂರನೇ ನಮ್ಮ ಸಮಾಜಕ್ಕೆ ಹೋಗಲಿ, ಈ ಕೆಲಸನ ಪ್ರತಿಯೊಬ್ಬ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ನೀರಿನ ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇರುವಂಥದ್ದು ಇದು ಮಾಡ್ತಾ ಇಲ್ಲ. ನಾವು ನಮಗೇನು ಬೇಕೇಳಿ, ಕೆಲವೊಂದು ವಿಚಾರ ಹೇಳ್ಬೋದು, ಬಟ್ ನಮಗೆ ಬೇಕೇ ಇಲ್ಲ. ನಮಗೆ ಒಂಥರ ಅವನು ಹೊರಗಿದ್ದ ಅಂತ ಹೇಳಿದ್ರು ಕೂಡ ಅವನ ಒಂದು ನೋಡುವ ರೀತಿಯೇ ಬೇಡಿ. ಕೃಷಿಕ ಅಂತ ಹೇಳಿದ್ರೆ ಅವನು ಬಹಳ ಸಸಾರ.
0: ಕೃಷಿಕನಿಗ ಅಯ್ಯೋ ಕೃಷಿಕ ಗದ್ದೆ ಕೆಲಸ ಮಾಡುದ ಹೆಣ್ಣು ಸಿಕ್ಕೋದಿಲ್ಲ.
1: ಅಲ್ಲಲ್ಲ, ಆಕ್ಚುಲಿ ಎಷ್ಟು ಜನ ಅದು ಯಾಕೋ, ಇವನ್ ಒಬ್ಬ ಇಂಜಿನಿಯರ್ ಓದ್ದವನು ಬೆಂಗಳೂರಲ್ಲಿ ಎಷ್ಟು ಪರದಾಡ್ತಾ ಇದ್ದಾನೆ ಇದರಲ್ಲಿ ಹೊರಗಡೆ ಅಂತ ನೋಡಿದ್ರೆ, ನಾನು ಹೇಳೋದು ಯಂಗ್ಸ್ಟರ್ಸ್ ಅಲ್ಲಿ ಹೋಗಿ ಒದ್ಕೊಂಡು ಸುಮ್ಮನೆ ಇದು ಮಾಡೋದಕ್ಕಿಂತ ಒಂದು ಇಷ್ಟು ಗುಂಪು ಕಟ್ಕೊಂಡು ನಾವು ಇದನ್ನ ಇದು ಮಾಡ್ತೇವೆ ಅಂತ ಅದೆಲ್ಲ ಹಾಕುವ ಎಫರ್ಟ್ಸ್ ನ ಒಂದು 10% ಬೇರೆ ಕಡೆ ಅವ್ರು ಹಾಕಿದ್ರೆ ಗ್ಯಾರಂಟಿ ಹೆಚ್ಚು ಮಾಡ್ತಾರೆ.
0: ಸೊ ಹಾಂಗಾಗಿ ನೀರಿಗಾಗಿ ಒಂಚೂರಾದ್ರೂ ಮನಸ್ಸು ಮಾಡಿ ಅಂತ. ಅಲ್ಲ, ಈಗ ಮಳಿ ಹೆಂಗ್ ಬತ್ತಿತ್ತು ನಿಜವಾಗ್ಲೂ ಚಿಂತೆ ಆಗುವಂತ ವಿಷಯ. ಸೊ ಇರೋ ನೀರನ್ನ ನಾವು ಹೆಂಗೆ ಸೇವ್ ಮಾಡ್ಕೊಳ್ಬಹುದು? ಯಾರು ನೀರ್ ಕೊಡುದಿಲ್ಲ, ನಾಳೆ ಒಂದಿನ ಬತ್ತತ್ತು ಯಾರ ಹತ್ರ ನೀರ್ ಇಲ್ಲ ಕೊಡುಕೆ. ಸೊ ನೀರೇ ಕೊಡುದಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ತಂದುಕೊಳ್ಳದೆ, ಆ ಸ್ಥಿತಿ ತಂದುಕೊಳ್ಳದೆ ಒಂದ್ ಒಳ್ಳೆ ರೀತಿಯಲ್ಲಿ ಈಗೇನು ಸ್ವರ್ಗದಲ್ಲಿ ಇದ್ದೀವಿ ಅಂತ ಸರ್ ಆಗಿಂದ ಹೇಳ್ತಾ ಇದ್ರಲ್ಲ, ಆ ತರ ಸ್ವರ್ಗದಲ್ಲಿ ನಾವ್ ಇರ್ಕಂದ್ರೆ ಆ ನೀರನ್ನ ನಾವ್ ಹೆಂಗ್ ಸೇವ್ ಮಾಡ್ಬೇಕು? ಪರ್ಸನಲ್ ಆಗಿ ನಾನು ಏನ್ ಮಾಡಬಹುದು? ವೈಯಕ್ತಿಕವಾಗಿ ನಾನು ನೀರನ್ನ ಹೆಂಗ್ ಎಷ್ಟು ಸೇವ್ ಮಾಡಬಹುದು? ಸ್ನಾನಕ್ಕೆ ನಾನು ಮೂರ್ ಬಕೆಟ್ ಹಾಕೊಂಡು ಹೋಯ್ಕೊಂಡು ಮೀತ ಇದ್ರೆ ನಂಗೆ ಒಂದ್ ಬಕೆಟ್ಗೆ ನಿರ್ಸುಕಾತ ಸ್ನಾನ ಖಂಡಿತ ಆಗ್ತ. ಆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಇದೆಲ್ಲದ್ರಲ್ಲಿ ನಾನು ಎಲ್ಲೆಲ್ಲ ನೀರನ್ನ ಸೇವ್ ಮಾಡಬಹುದು? ಮಕ್ಳಿಗೆ ನೀರ್ ಬಗ್ಗೆ ಎಂತ ಎಜುಕೇಶನ್ ನಾನು ಕೊಡಬಹುದು? ಇದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಸರ್ ಅದಂಗೆ ಎರಡು ಗಿಡ ನೆಡಿಯಲ್ಲ, ಎರಡು ಮರನಾರು ಬೆಳೆಸಿಯಲ್ಲ. ಸೊ ಅದು ಮಾಡ್ಕೊಂಡ್ರೆ ನಾನು ಎಂತ ಮಾಡ್ಬೋದು? ಕೃಷಿ ಮಾಡೋಕತ್ತ ಅದನ್ ಕಂಬ ರೀಚಾರ್ಜ್ ಮಾಡೋದು, ಜಲ ಮರುಪೂರಣ. ನಮ್ಮನೆಗೆ ಬಾವಿ ಇತ್ತು, ಬೋರ್ವೆಲ್ ಇತ್ತು, ಇಲ್ಲ ಇಂಗು ಗುಂಡಿ ಮಾಡ್ತೇವೆ ನಾವು. ಸೊ ಏನಾದ್ರೂ ಒಂದು ಸಣ್ಣ ಸ್ಟೆಪ್ ತಗೊಂಡ್ರೆ ಈ ನೀರು ಬೇರೆಯವರಿಗಲ್ಲ, ನಮಗೋಸ್ಕರ ನಾವು ಉಳಿಸ್ಕೊಂಬುದು.
1: ಆಕ್ಚುಲಿ ನಮ್ಮ ಈ ನೆಲ, ಜಲ, ಗಾಳಿ ನಮಗೆ ಪ್ರಕೃತಿ ಸಿಕ್ಕಿದ ಮೇಡಮ್ ಸಾಲ ರೂಪದಲ್ಲಿ. ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಇದು ನಮಗೆ ಸಾಲ. ಯೂಸ್ವಲಿ ಸಾಲ ಅಂತ ಬಂದವಾಗ ನಾವು ಬಡ್ಡಿ ಕೊಡಬೇಕಾಗತ್ತೆ, ಇದು ಬಡ್ಡಿ ಬೇಡ. ಅಟ್ಲೀಸ್ಟ್ ಅದೇ ಸ್ಥಿತಿಯಲ್ಲಾದ್ರೂ ನಾವು ಇದು ಕೊಟ್ಟರೆ ಅದೇ ದಡ್ಡು ಕೊಡುಗೆ. ಅಸಲು ಹಾಗೆ ವಾಪಸ್ ಮಾಡ್ರೆ ಅದೇ ದಡ್ಡು ಕೊಡುಗೆ, ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ.
0: ಆಯ್ಲಿ ಸರ್, ತುಂಬಾ ಖುಷಿ ಆಯ್ತು ನೀವು ಎಷ್ಟು ಬ್ಯುಸಿ ಆದ್ರೂ ನನ್ನೊಂದು ಕರೆದಾಗ, ಸರ್ ಬನ್ನಿ ಸರ್ ಒಂಚೂರು ನೀರ್ ಬಗ್ಗೆ ಮಾತಾಡು ಅಂದಾಗ ನೀವು ಟೈಮ್ ಮಾಡ್ಕೊಂಡು ಬಂದ್ರೆ ನನ್ನ ಫೇವ್ರೆಟ್ ಟಾಪಿಕ್, ನನ್ನ ಮನಸ್ಸಿಗೆ ತುಂಬಾ ತುಂಬಾ ಹತ್ರ. ನಾಳೆ ನೀರಿಗೋಸ್ಕರ ಎಂತರು ಮಾಡ್ಕೊ, ಎಂತರು ನೀರ್ ಇರಕ್ಕೆ ನಮ್ ಭೂಮಿ ಮೇಲೆ ಅನ್ನೋ ಒಂದು ತುಡಿತ ನಂಗಂತೂ ವೈಯಕ್ತಿಕವಾಗಿ ತುಂಬಾ ಇದೆ ಸರ್. ಹಂಗಾಗಿ ನಾನು ಈ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ ಜೊತೆ ಮಾತಾಡಿದವರು. ಪ್ರಿಯ ಕೇಳುಗರೆ, ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಹಿರಿಯ ಭೂವಿಜ್ಞಾನಿಗಳು, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ಜಿಲ್ಲೆ ರಜತಾದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
1: ಮೇಡಮ್ ನನಗೆ ಇಲ್ಲಿ ಬಂದು, ನಾನು ಇಲ್ಲಿ ಹಳೆ ವಿದ್ಯಾರ್ಥಿ.
0: ಹಾ, ಇದನ್ನ ನಾವು ಹೇಳಲ್ಲ, ಭಂಡಾರಕರ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ. ಓಕೆ, ಥ್ಯಾಂಕ್ ಯು.
1: ಯಾಕೆ ಹೇಳಿದ್ರು ಮೇಡಮ್, ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ತಂಡದವರಿಗೆ ಅನಂತ ಧನ್ಯವಾದವನ್ನು ನೀಡ್ತೇನೆ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಯನ್ನು ನೋಡಿಯೂ, ಜಿಯೋಲಜಿಸ್ಟ್ ಭೂ ವಿಜ್ಞಾನಿಯನ್ನು ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟು ಕೇಂದ್ರ ಈಚೆಗೆ ಮೇಕೆ ನಾಚಿಕೆ ಮೇ ಬಿಡ್ಬೇಡಿ. ದಯವಿಟ್ಟು ಬೇಡ್ಕಂತೋ ಏನಂದ್ರೆ, ನೀರನ್ನು ಉಳಿಸೋಕೆ ನಮ್ಮಿಂದ ನಿಮ್ಮಿಂದ ಎಷ್ಟು ಸಣ್ಣ ಮಟ್ಟಕ್ಕೆ ಹತ್ಕಾಣಿ, ದಯವಿಟ್ಟು ಮಾಡಿ ಮತ್ತೆ ಮಕ್ಕಳಿಗೆ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ. ಫಸ್ಟ್ ನಾವು ತಕೊಂಡ್ಕ ಮತ್ತೆ ಮಕ್ಕಳಿಗೆ ಮೂಡಿಸ್ಕೊ. ನೀರು ಇವತ್ತು ಉಳಿಸ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತರು. ಸರಿ ಹಂಗಾರೆ ಹೋಯ್ ಬತ್ತೋ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ಕೋಕ. ಪ್ರಿಯ ಕೇಳುಗ್ರೆ, ಈಗ ಡಾಕ್ಟರ್ ಮೇಧಾ ಹೆಗಡೆ ಅವರಿಂದ ಭಾವಗೀತೆ.

0: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಟ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೆ ಚಂದ.
1: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗ ಆಟದ ಕುಂದಾಪುರ ಕನ್ನಡ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ನಡೆದ ನಾಲ್ಕನೆಯ ಯುದ್ಧ. ಉಭಯ ದೇಶಗಳ ನಡುವೆ ಸುಧಾರಿಸಲಾರದಷ್ಟು ಸಂಬಂಧ ಹಳಸಿದೆ ಎನ್ನುವುದಕ್ಕೆ ಈ ಯುದ್ಧಗಳೇ ನಿದರ್ಶನ. ಮುಂದಿನ ಜನಾಂಗ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಈ ಯುದ್ಧದ ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಬಹುದು. ಏಕೆಂದರೆ ಈ ಯುದ್ಧ ಅಷ್ಟು ರೋಚಕವಾಗಿತ್ತು. ಕಾರ್ಗಿಲ್ ಈ ಹಿಂದೆ ಒಂದು ಜಿಲ್ಲಾ ಕೇಂದ್ರದ ಹೆಸರಾಗಿ ಉಳಿದಿತ್ತು ಅಷ್ಟೆ. ದೇಶವಾಸಿಗಳಿಗೆ ಆ ಹೆಸರು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ಎಂದ ಕೂಡಲೇ ದೇಶವಾಸಿಗಳ ನರನಾಡಿಗಳಲ್ಲಿ ಅದೇನೋ ಅವ್ಯಕ್ತ ಭಾವನೆಗಳ ಸಂಚಾರವಾಗುತ್ತದೆ. ಹಲವು ತೆರನಾದ ಭಾವನೆಗಳು ಉಕ್ಕಿ ಹರಿಯುತ್ತವೆ. ವಂಚನೆ, ಉದ್ವಿಗ್ನತೆ, ಕೋಪ, ದುಃಖ, ನಿರ್ಧಾರ, ಸಾಹಸ, ಪರಾಕ್ರಮ, ವಿಜಯ, ಸಂಭ್ರಮ, ಹೀಗೆ ಹತ್ತು ಹಲವು ಭಾವನೆಗಳು ಅನುರಣಿಸುತ್ತವೆ. ಮೇ 8ರಿಂದ ಜುಲೈ 14ರವರೆಗಿನ ಆ 74 ದಿನಗಳು ದೇಶಾದ್ಯಂತ ಪೂರ್ತಿ ಕಾರ್ಗಿಲ್ ಯುದ್ಧದ್ದೇ ಸುದ್ದಿ. ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಯುದ್ಧದ ಸುದ್ದಿಗಳಿಗೆ ಆದ್ಯತೆ. ಏನಾಯಿತು ಈ ಕಾರ್ಗಿಲ್ನಲ್ಲಿ? ಇದರಲ್ಲಿ ಪಾಕ್ ಶತ್ರುಗಳೆಷ್ಟು ಮಂದಿ ಸತ್ತರು? ಭಾರತೀಯ ಸೇನೆ ಹೊಸದಾಗಿ ಯಾವ ಪ್ರದೇಶ ವಶಪಡಿಸಿಕೊಂಡಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜೊತೆಗೆ ಹೋರಾಟದಲ್ಲಿ ಹುತಾತ್ಮರಾದ ಯೋಧರ ಸುದ್ದಿ ಕೇಳಿ ಕಣ್ಣೀರು ಮಿಡಿದವರೆಷ್ಟೋ. ಯುದ್ಧ ಮುಗಿಯುವವರೆಗೆ ದೇಶ ತನ್ನೆಲ್ಲ ಮಾಮೂಲು ಸಮಸ್ಯೆಗಳನ್ನು ಬದಿಗಿಟ್ಟು ಕಾರ್ಗಿಲ್ ಕದನದ ಸುದ್ದಿಗಳಿಗಾಗಿ ಕಣ್ಣು ಕಿವಿ ತೆರೆದು ಕುಳಿತಿದ್ದಂತೂ ನಿಜ. ಹಿಂದೆಂದು ಕಾಣದಂತಹ ಏಕತೆ ಈ ಯುದ್ಧದ ಸಂದರ್ಭದಲ್ಲಿ ಕಂಡುಬಂತು. ಇದೇನು ನಾವಾಗಿ ಬಯಸಿದ ಯುದ್ಧವಲ್ಲ. ಕಾಲು ಕೆರೆದು ಜಗಳ ತೆಗೆದು ನಾವಾಗಿ ಯುದ್ಧವನ್ನು ಮೈಮೇಲೆ ಎಳೆದುಕೊಂಡಿದ್ದೂ ಅಲ್ಲ. ನಿಜವಾಗಿ ಹೇಳುವುದಾದರೆ, ಲಾಹೋರ್ಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಸ್ ಯಾತ್ರೆ ಕೈಗೊಂಡ ಬಳಿಕ ಉಭಯ ದೇಶಗಳ ನಡುವೆ ಹೊಸದೊಂದು ಭಾಯಿ ಭಾಯಿ ಶಕೆಯೇ ಆರಂಭವಾಗಬಹುದೆಂದು ಭಾವಿಸಲಾಗಿತ್ತು. ಜಂಗ್ ನ ಹೋನೆ ದೆಂಗೆ, ಅಂದ್ರೆ ಯುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಎಂದು ವಾಜಪೇಯಿ ಅವರು ಫೆಬ್ರವರಿ 21ರಂದು ಲಾಹೋರ್ನಲ್ಲಿ ಪ್ರಧಾನಿ ನವಾಜ್ ಷರೀಫ್ ಭೇಟಿಯ ಬಳಿಕ ಘೋಷಿಸಿದ್ದರು. ಅದರಂತೆಯೇ ಅವರು ನಡೆದುಕೊಂಡರು. ಆದರೆ ಆಗಿದ್ದೇ ಬೇರೆ. ಇಡೀ ಜಗತ್ತೇ ಬದಲಾವಣೆಯ ಹಾದಿ ತುಳಿಯುತ್ತಿದ್ದರೂ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧದ ತನ್ನ ದ್ವೇಷ ಭಾವನೆ ತೊರೆಯಲಿಲ್ಲ. ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅದು ಮರೆಯಲಿಲ್ಲ. ವಾಜಪೇಯಿ ತೋರಿದ ಸ್ನೇಹ ಹಸ್ತಕ್ಕೆ ಕೈಚಾಚಿ ಕುಲುಕಿದ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಅತ್ತ ಲಾಹೋರ್ನಲ್ಲಿ ನವಾಜ್ ಷರೀಫ್ ವಾಜಪೇಯಿ ಅವರ ಕೈ ಕುಲುಕುತ್ತಿರುವಾಗ ಇತ್ತ ಕಾರ್ಗಿಲ್, ಬಟಾಲಿಕ್, ದ್ರಾಸ್, ಮುಷ್ಕೋ ಕಣಿವೆ ಯುದ್ಧಕ್ಕೂ ಗಡಿ ನಿಯಂತ್ರಣ ರೇಖೆ ಅತಿಕ್ರಮಿಸಿ ಪಾಕ್ ಸೈನಿಕರು ಮುಜಾಹಿದ್ದೀನ್ ಬಾಡಿಗೆ ಬಂಟರು ಅಡಗುದಾಣ ರಚಿಸಿಕೊಳ್ಳತೊಡಗಿದ್ದರು. ಯುದ್ಧಕ್ಕೆ ಸಿದ್ಧತೆ ಸಾಗಿತ್ತು. ಭಾರತದ ಸ್ನೇಹಕ್ಕೆ ಪಾಕ್ ನೀಡಿದ ಬೆಲೆ ಇದು. ಭಾರತ ಮಾನಸಿಕವಾಗಿ ಯುದ್ಧಕ್ಕೆ ಖಂಡಿತ ಸಿದ್ಧವಾಗಿರಲಿಲ್ಲ. ಅತಿಕ್ರಮಣಕಾರಿಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಮ್ಮ ಸೇನೆಯ ಮೇಲೆ ದಾಳಿ ನಡೆಸಿದಾಗ ಇಡೀ ದೇಶವೇ ಆಘಾತಗೊಂಡಿತು. ಅನಿರೀಕ್ಷಿತ ದಾಳಿಗೆ ನಮ್ಮ ಕೆಲವು ಸೈನಿಕರು ಪ್ರಾರಂಭದಲ್ಲಿ ಬಲಿಯಾದರು. ಆದರೆ ಅನಂತರ ನಡೆದದ್ದೇ ಬೇರೆ. ಮೈ ಕೊಡವಿ ಮೇಲೆದ್ದ ನಮ್ಮ ಸೈನ್ಯ ಶತ್ರುಗಳನ್ನು ಸದೆಬಡಿದು ಗಡಿಯಾಚೆ ತೊಲಗಿಸುವವರೆಗೂ ವಿಶ್ರಮಿಸಲಿಲ್ಲ. ಸೀಮಿತ ಯುದ್ಧೋಪಕರಣ, ಪ್ರತಿಕೂಲ ಹವೆ, ಪಾಕ್ ವೈರಿಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯಾವುದಕ್ಕೂ ನಮ್ಮ ಯೋಧರು ಹೆದರಿ ಕಂಗೆಡಲಿಲ್ಲ. ಕೊರೆಯುವ ವಿಪರೀತ ಚಳಿಯಲ್ಲಿಯೂ ಒಂದಿಂಚು ಹುಲ್ಲು ಬೆಳೆಯದ ಪ್ರದೇಶದಲ್ಲಿ ನಮ್ಮ ಯೋಧರು ಅವಿರತವಾಗಿ ಶತ್ರು ಪಡೆಯ ವಿರುದ್ಧ ಸೆಣಸಿದರು. ಕೊನೆಗೂ ಜಯಲಕ್ಷ್ಮಿ ಒಲಿದಿದ್ದು ನಮಗೆ. ಸಾಧನಗಳ ಕೊರತೆಗಳು ನಮ್ಮ ವೀರ ಯೋಧರನ್ನು ಕಾಡಲಿಲ್ಲ. ಧೈರ್ಯ, ಪರಾಕ್ರಮ, ದೃಢ ನಿರ್ಧಾರಗಳೇ ಅವರ ಪ್ರಬಲ ಅಸ್ತ್ರಗಳಾದವು. ಆ ಅಸ್ತ್ರಗಳ ಮುಂದೆ ಪಾಕಿಗಳ ಬೇಳೆ ಬೇಯಲಿಲ್ಲ. ಬಹುಶಃ ಜಗತ್ತಿನಲ್ಲೇ ಇದೊಂದು ಕಠಿಣತಮ ಯುದ್ಧ ಆಗಿರಬಹುದು. ದುರ್ಗಮ ಪರ್ವತದೆತ್ತರವನ್ನು ಕಷ್ಟಪಟ್ಟು ಏರಿ ಹೋರಾಡಿದ ನಮ್ಮ ಇನ್ಫೆಂಟ್ರಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಕೆಲವು ಬಾರಿ ಇಡೀ ರಾತ್ರಿ ಯುದ್ಧ ಮಾಡಬೇಕಾಗಿ ಬಂದರೆ ಇನ್ನು ಕೆಲವು ಸಲ 36 ಗಂಟೆಗಳ ಕಾಲ ಅವಿರತವಾಗಿ ಶತ್ರು ಪಡೆಯೊಂದಿಗೆ ಸೆಣಸಿದ ಸಂದರ್ಭಗಳೂ ಉಂಟು. ಭೂ ಸೈನ್ಯದ ಜೊತೆ ಆರ್ಟಿಲರಿ ಹಾಗೂ ವಾಯುದಳ ಕೂಡ ಹೋರಾಡಿತು. ಸೇನೆಯ ವೈದ್ಯಾಧಿಕಾರಿಗಳು ಅಸುರಕ್ಷಿತ ಬಂಕರ್ಗಳಲ್ಲಿ ಗಾಯಗೊಂಡು ಕುಸಿದು ಬಿದ್ದಿದ್ದ 584ಕ್ಕೂ ಹೆಚ್ಚು ಯೋಧರ ಶುಶ್ರೂಷೆಯಲ್ಲಿ ಹಗಲಿರುಳು ಶ್ರಮಿಸಿದರು.
ಭಾರತ ಸೇನೆ ಇದುವರೆಗೆ ಕಂಡ ಅತ್ಯಂತ ಕಠಿಣ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಒಂದೋ ಹೋರಾಡಬೇಕಿತ್ತು, ಇಲ್ಲವೇ ಹೋರಾಡುತ್ತಾ ಮಡಿಯಬೇಕಾಗಿತ್ತು. ಬೇರೆ ಅವಕಾಶವೇ ಅಲ್ಲಿರಲಿಲ್ಲ. ಹಿಮ್ಮೆಟ್ಟುವ ಸಾಧ್ಯತೆಯಂತೂ ಇರಲೇ ಇಲ್ಲ. ಜುಲೈ 14ರಂದು ವಿಜಯ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಾಗ ನಮ್ಮ ತ್ರಿವರ್ಣ ಧ್ವಜ ರಕ್ತದಲ್ಲಿ ಸಂಪೂರ್ಣ ತೊಯ್ದು ಕೆಂಪಾಗಿತ್ತು.

0: ಜುಲೈ 26 ಕಾರ್ಗಿಲ್ ವಿಜಯ ದಿವಸ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವ್ಯಕ್ತಿಗಳ ಕಥೆಗಳು ಈಗ ರೇಡಿಯೋ ಕುಂದಾಪುರದ ಈ ಬಾನುಲಿ ನಾಟಕದ ಮೂಲಕ ನಿಮ್ಮ ಮುಂದೆ.
1: ಸಾವಿರದ 1999 ಕಾರ್ಗಿಲ್ ಪರ್ವತಗಳು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದವು. ದೇಶದ ರಕ್ಷಣೆಗಾಗಿ ಅನೇಕ ಯುವಕರು ತಮ್ಮ ಜೀವವನ್ನೇ ಅರ್ಪಿಸಿದರು. ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಹನೀಫ್ ಉದ್ದೀನ್. ಕೇವಲ 25 ವರ್ಷದ ಈ ಯುವ ಅಧಿಕಾರಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ದೇಶಕ್ಕಾಗಿ ಮೀಸಲಿಟ್ಟರು. ಹನೀಫ್ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗಲೇ ತಂದೆ ನಿಧನರಾದರು. ತಾಯಿಯೇ ಅವರ ಬದುಕಿನ ಆಧಾರವಾದರು.
2: ಹನೀಫ್ ಮಗನೇ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು.
3: ಅಮ್ಮ, ನಾನು ದೊಡ್ಡವನಾಗಿ ನಿಮಗೆ ಹೆಮ್ಮೆ ತರುತ್ತೇನೆ.
2: ನಂಗೆ ಗೊತ್ತು ಮಗನೇ, ನೀನು ಒಳ್ಳೆ ಮನುಷ್ಯನಾಗುತ್ತೀಯ.
1: ದೆಹಲಿ ನಗರದ ಶಿವಾಜಿ ಕಾಲೇಜಿನಲ್ಲಿ ಹನೀಫ್ ಶಿಕ್ಷಣ ಪಡೆದರು. ಕಂಪ್ಯೂಟರ್ ಶಿಕ್ಷಣದಲ್ಲಿಯೂ ಆಸಕ್ತಿ ಹೊಂದಿದ್ದರು. ಸಂಗೀತವು ಅವರ ಜೀವಾಳವಾಗಿತ್ತು.
3: ಹನೀಫ್, ನಿನಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಭವಿಷ್ಯ ಇದೆ. ಹೌದು ತೌಸಿಫ್, ಆದರೆ ದೇಶ ಸೇವೆ ಮಾಡುವ ಆಸೆ ನನ್ನ ಮನಸ್ಸನ್ನು ಬಿಡುತ್ತಿಲ್ಲ.
4: ಅಂದರೆ ಸೇನೆಗೆ ಸೇರುತ್ತೀಯ?
3: ದೇಶ ಕರೆಯುತ್ತಿದ್ದರೆ ಹೋಗಲೇಬೇಕು ತೌಸಿಫ್.
1: ಹನೀಫ್ ಅವರ ಅಣ್ಣ ಸಮೀರ್ ಬರೆದ ಒಂದು ಹಾಡನ್ನು ಅವರು ಆಗಾಗ ಗುನುಗುತ್ತಿದ್ದರು. ಆ ಹಾಡಿನ ಅರ್ಥ ಜೀವನದ ಸಂಪೂರ್ಣ ಸತ್ಯ ಒಂದು ಕ್ಷಣದಲ್ಲಿದೆ. ಆ ಕ್ಷಣವನ್ನು ಬದುಕಿ ಬಿಡಿ, ನಾಳೆಯನ್ನು ಯಾರೂ ಕಂಡಿಲ್ಲ.
5: ಏಕ್ ಪಲ್ ಮೇ ಹೇ ಸತ್ ಸಾರಿ ಜಿಂದಗಿ ಕಾ, ಇಸ್ ಪಲ್ ಮೇ ಜೀ ಲೋ ಯಾರೋ ಯಹಾ ಕಲ್ ಕಿಸ್ನೇ ದೇಖಾ.
1: ಹನೀಫ್ ಭಾರತೀಯ ಸೇನಾ ಅಕಾಡೆಮಿಗೆ ಸೇರಿದರು. ಕಠಿಣ ತರಬೇತಿಯ ನಂತರ ಅಧಿಕಾರಿ ಆದರು.
3: ಕೆಡೆಟ್ ಹನೀಫ್ ಉದ್ದೀನ್.
6: ಎಸ್ ಸರ್.
3: ದೇಶ ಮೊದಲು, ನಂತರ ಉಳಿದದ್ದು.
6: ಸರ್, ಐ ಶಾಲ್ ಸರ್ವ್ ದ ನೇಷನ್ ವಿತ್ ಆಲ್ ಮೈ ಸ್ಟ್ರೆಂತ್.
1: ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಹಿಮಚ್ಛಾದಿತ ಪರ್ವತಗಳಲ್ಲಿ ಹನೀಫ್ ಮತ್ತು ಅವರ ತಂಡ ಶತ್ರುಗಳನ್ನು ಎದುರಿಸುತ್ತಿದ್ದರು.
6: ಸರ್, ಶತ್ರುಗಳು ಮೇಲ್ಭಾಗದಲ್ಲಿ ಅಡಗಿದ್ದಾರೆ.
7: ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಮುಂದಕ್ಕೆ ಸಾಗೋಣ. ಜೈ ಹಿಂದ್, ಮುಂದೆ ಬನ್ನಿ.
1: ದೇಶದ ರಕ್ಷಣೆಗೆ ಹೋರಾಡುತ್ತಿದ್ದಾಗ ಹನೀಫ್ ಶತ್ರುಗಳ ಗುಂಡಿಗೆ ಬಲಿಯಾದರು. ಆದರೆ ಅವರ ಶೌರ್ಯವನ್ನು ಶತ್ರುಗಳು ಮರೆತಿಲ್ಲ. ಕ್ರೂರವಾಗಿ ಅವರ ದೇಹವನ್ನು ಹಾನಿಗೊಳಿಸಲಾಯಿತು. ಅನೇಕ ದಿನಗಳ ನಂತರ ಅವರ ಪಾರ್ಥಿವ ಶರೀರ ಪತ್ತೆಯಾಯಿತು.
2: ನನ್ನ ಮಗ ಮರಳಿ ಬಂದಿದ್ದಾನೆ, ಆದರೆ ತ್ರಿವರ್ಣ ಧ್ವಜದಲ್ಲಿ ಹೊತ್ಕೊಂಡು. ನನಗೆ ದುಃಖವಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಇದೆ.
1: ಒಬ್ಬ ತಾಯಿಯ ಕಣ್ಣೀರು ಒಂದು ದೇಶದ ಹೆಮ್ಮೆ ಆಯಿತು.

0: ಈಗ ಇನ್ನೋರ್ವ ಕಾರ್ಗಿಲ್ ಯುದ್ಧದ ವೀರ ಮರಣೆಯ ಕತೆ ಕೇಳಿ.
1: ಪ್ರಿಯ ಜಲಜ, ನಾನು ಊರಿನಿಂದ ಬಂದ ಮೇಲೆ ನನಗೆ ಕಾಗದ ಬರೆಯಲು ಆಗ್ಲೇ ಇಲ್ಲ. ಬೇಜಾರ್ ಮಾಡಬೇಡ, ನಾನು ನಾಳೆ ಒಂದು ವಿಚಿತ್ರವಾದ ಅಪಾಯ ಭರಿತ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಮುಂದೇನಾಗ್ತದೋ ನನಗೂ ತಿಳಿದಿಲ್ಲ, ಆದರೆ ದೇಶದ ಕರ್ತವ್ಯ ನನ್ನನ್ನು ಕರೆಯುತ್ತಿದೆ. ನೀನು ಧೈರ್ಯದಿಂದಿರು, ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನೊಂದಿಗಿದೆ.
2: ಜೂನ್ 2ಕ್ಕೆ ಬರೆದ ಆ ಪತ್ರ ತನ್ನ ಪತ್ನಿ ಜಲಜಾಲ ಕೈ ಸೇರುವ ವೇಳೆಗೆ ಇನ್ನೊಂದು ವಾಹನವು ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಪತ್ರ ಬಂದ ದಿನವೇ ಅವರ ಪಾರ್ಥಿವ ಶರೀರವು ಮನೆಗೆ ತಲುಪಿತ್ತು.
3: ವಿಶ್ವನಾಥನ್ ಅವರ ಪತ್ರ ಬಂದಿದೆಯೇ?
4: ಮೇಡಮ್, ಪತ್ರ, ನಾವು ನಿಮ್ಗೊಂದು ಸುದ್ದಿ ಹೇಳಬೇಕಾಗಿದೆ.
2: ತೊಲೋಲಿಂಗ್ ಪರ್ವತದಲ್ಲಿ ವಿಶ್ವನಾಥನ್ ಅವರ ಮೂವರು ಆತ್ಮೀಯ ಸ್ನೇಹಿತರು ಹುತಾತ್ಮರಾಗಿದ್ದರು. ಅವರ ಮೃತದೇಹಗಳನ್ನು ಕೆಳಗೆ ತರುವುದು ತನ್ನ ಕರ್ತವ್ಯ ಎಂದು ಅವರು ನಿರ್ಧರಿಸಿದರು.
1: ನಮ್ಮ ಸ್ನೇಹಿತರು ಅಲ್ಲಿ ಉಳಿಯಬಾರದು, ಯಾವ ಬೆಲೆ ಕೊಟ್ಟಾದರೂ ಸರಿ ನಾವು ಅವರನ್ನು ಹಿಂದಕ್ಕೆ ಕರೆತರುತ್ತೇವೆ.
5: ಸರ್, ಶತ್ರುಗಳು ಎತ್ತರದ ಬಂಕರ್ ನಲ್ಲಿ ಇದ್ದಾರೆ.
1: ಅದಕ್ಕಾಗಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ, ಮುಂದೆ ಸಾಗೋಣ.
2: 18 ಗ್ರನೇಡಿಯರ್ಸ್ ಪಡೆಯೊಂದಿಗೆ ವಿಶ್ವನಾಥನ್ ಮುನ್ನಡೆದರು. ಪರ್ವತದ ಮೇಲಿಂದ ಶತ್ರುಗಳು LMG ಯಂತ್ರಗನ್ನಿಂದ ಗುಂಡಿನ ಮಳೆ ಸುರಿಸುತ್ತಿದ್ದರು.
5: ಸರ್, ಮೊದಲ ಬಂಕರ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಎರಡನೆಯ ಬಂಕರ್ ಕೂಡ ವಶವಾಗಿದೆ, ಮೂರನೆಯ ಬಂಕರ್ ಕೂಡ ನಮ್ಮದೇ. ಸರ್,
4: ಸರ್, ಸರ್, ನಿಮ್ಮ ತೊಡೆಗೆ ಗುಂಡು ತಗಲಿದೆ.
6: ನನಗೆ ಗುಂಡು ತಾಗಿತ್ತೆಂದು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ, ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಭಾರತ್ ಮಾತಾ ಕೀ ಜೈ.
2: ತೀವ್ರವಾಗಿ ಗಾಯಗೊಂಡ ವಿಶ್ವನಾಥನ್ ಅವರನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ

0: ಸರ್, ಸರ್ ಧೈರ್ಯವಾಗಿರಿ ಸರ್, ನಿಮಗೇನು ಆಗಲ್ಲ ಸರ್.
1: ಇದು ನನ್ನ ದೇಶ, ನನ್ನ ಸೈನಿಕ.
2: ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆಸ್ಪತ್ರೆ ತಲುಪುವ ಮುನ್ನವೇ ಆ ವೀರ ಹೃದಯದ ಬರಿತ ನಿಂತಿತ್ತು.
3: ಕೊಚ್ಚಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವನಾಥನ್ ವಿಭಿನ್ನನಾಗಿದ್ದ. ಅವನಲ್ಲಿ ಅಪಾರ ಶಿಸ್ತು, ಸಮರ್ಪಣೆ ಮತ್ತು ದೇಶಪ್ರೇಮ ಇತ್ತು. ಅವನು ದೊಡ್ಡ ಸಾಧನೆ ಮಾಡುತ್ತಾನೆಂದು ನಮಗೆ ಶಾಲೆಯಲ್ಲಿದ್ದಾಗಲೇ ಗೊತ್ತಿತ್ತು.
4: ನನ್ನ ಮಗ ಮರಳಿ ಬಂದ, ಆದ್ರೆ ಮಾತನಾಡಲಿಲ್ಲ. ಅವನು ಧರಿಸಿದ್ದ ರಕ್ತದ ಕಲೆಗಳಿದ್ದ ಸಮವಸ್ತ್ರವನ್ನು ನಾನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ. ಅದು ಕೇವಲ ಯೂನಿಫಾರ್ಮ್ ಅಲ್ಲ, ಅದು ನನ್ನ ಮಗನ ತ್ಯಾಗದ ಸಂಕೇತ.
2: ಕರ್ತವ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರಂತಹ ವೀರರು ಇರುವವರೆಗೂ ಭಾರತ ಸುರಕ್ಷಿತವಾಗಿರುತ್ತದೆ. ಅವರು ಬರೆದ ಕೊನೆಯ ಪತ್ರದ ಪದಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ದೇಶ ಮೊದಲು, ಉಳಿದದ್ದು ನಂತರ. ಬನ್ನಿ, ಈ ಅಮರ ಯೋಧನಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು. 1999 ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಅವರು ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಯೋಧರಲ್ಲಿ ಒಬ್ಬರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು 10 ಮೇ 1980 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸಿದರು. ಅವರು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. 1999 ಜುಲೈ 3-4 ರಾತ್ರಿ ಟೈಗರ್ ಹಿಲ್ ಮೇಲಿನ ಶತ್ರುಗಳ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ನೀಡಲಾಯಿತು. ಹಿಮದಿಂದ ಆವೃತವಾದ ನೇರವಾದ ಬಂಡೆಗಲ್ಲನ್ನು ಏರಿ ಮೇಲಕ್ಕೆ ಹೋಗುವ ಅಪಾಯಕಾರಿ ಕಾರ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಸ್ವಯಂ ಪ್ರೇರಿತರಾಗಿ ಮುಂಚೂಣಿಯಲ್ಲಿ ನಿಂತರು. ಶತ್ರುಗಳ ತೀವ್ರ ಗುಂಡಿನ ದಾಳಿಯಿಂದ ಗಾಯಗೊಂಡರೂ ಕೂಡ ಅವರು ಹಿಂತಿರುಗಲಿಲ್ಲ. ಮೇಲಕ್ಕೆ ಏರಿ ಶತ್ರುಗಳ ಬಂಕರ್ ಮೇಲೆ ದಾಳಿ ನಡೆಸಿ ತಮ್ಮ ಸಹಯೋಧರಿಗೆ ದಾರಿ ಮಾಡಿಕೊಟ್ಟರು. ಅವರ ಧೈರ್ಯದಿಂದ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಕಾರ್ಯ ಉತ್ತಮವಾಗಿ ನಡೆಯಿತು. ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಅವರು ಬದುಕುಳಿದರು ಮತ್ತು ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅವರು ಪರಮವೀರ ಚಕ್ರದ ಜೀವಂತ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ.
5: ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಪಾಂಡೆ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಭಾರತೀಯ ಸೇನೆಯ 11ನೇ ಗೋರ್ಖಾ ರೈಫಲ್ಸ್ ಪಡೆಯ ಅಧಿಕಾರಿಯಾಗಿದ್ದ ಅವರು 1999 ಕಾರ್ಗಿಲ್ ಯುದ್ಧದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರ ಸಾಹಸಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಗೌರವವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಜನನ ಜೂನ್ 25, 1975 ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಆಯಿತು. ಸೇನಾ ಸೇರ್ಪಡೆ 1997 ಭಾರತೀಯ ಸೇನೆಗೆ ಅಧಿಕಾರಿಯಾಗಿ ಸೇರಲ್ಪಟ್ಟರು. ಅವರು ಬಾಲ್ಯದಿಂದಲೇ ದೇಶ ಸೇವೆಯ ಕನಸು ಕಂಡಿದ್ದರು. ತಮ್ಮ ಎಸ್ಎಸ್ಬಿ ಸಂದರ್ಶನದಲ್ಲಿ ನಾನು ಪರಮವೀರ ಚಕ್ರ ಗೆಲ್ಲಲು ಸೇನೆಗೆ ಸೇರಲು ಬಯಸುತ್ತೇನೆ ಎಂದು ಹೇಳಿದ್ದರು. ಕಾರ್ಗಿಲ್ ಯುದ್ಧದಲ್ಲಿನ ಸಾಹಸ ಹೀಗಿದೆ. 1999 ಜುಲೈ 2 ಮತ್ತು ಜುಲೈ 3 ರಾತ್ರಿ ಬಟಾಲಿಕ್ ವಲಯದ ಕಾಲುಬಾರ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮನೋಜ್ ಪಾಂಡೆ ತಮ್ಮ ಪಡೆಯನ್ನು ಮುನ್ನಡೆಸಿದರು. ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ನಡೆಸಿ ಅನೇಕ ಸ್ಥಾನಗಳನ್ನು ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡಿದ್ದರೂ ಹೋರಾಟ ಮುಂದುವರಿಸಿ ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡಿದರು. ಕೊನೆಗೆ ಯುದ್ಧ ಭೂಮಿಯಲ್ಲೇ ವೀರ ಮರಣ ಹೊಂದಿದರು. ಅವರ ಸಾಹಸದಿಂದ ಭಾರತೀಯ ಸೇನೆಗೆ ಮಹತ್ವದ ವಿಜಯ ದೊರೆಯಿತು. ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅವರ ಈ ಮಾತು ಅವರ ನಿರ್ಭಯತೆ, ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಜೈ ಹಿಂದ್
6: ಜವಾನ.
2: 1999 ಕಾರ್ಗಿಲ್. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದ ಹಿಮ ಪರ್ವತಗಳು, ಉಸಿರಾಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ. ಆದರೂ ಭಾರತೀಯ ಸೈನಿಕರು ಅಲ್ಲಿ ನಿಂತಿದ್ದರು ದೇಶದ ಗಡಿಯನ್ನು ಕಾಯಲು.
1: ಇಂದು ಜಯಪ್ರಕಾಶ್ನ ಕಾಗದ ಬರ್ಬೋದೇನು?
6: ಅಪ್ಪ ಬಂದ್ಮೇಲೆ ನನಗೆ ಹೊಸ ಪುಸ್ತಕ ತರ್ತೀನಿ ಅಂತ ಹೇಳಿದ್ದಾರೆ.
0: ನನ್ ಮಗ ಗಡಿಯಲ್ಲಿದ್ರು ನಮ್ಮನ್ನೇ ನೆನ್ಸ್ಕೊಳ್ತಾನೆ. ಓ, ನನ್ ಮಗನ ಕಾಗದ ಬಂದಿದೆ. ಏನ್ ಬರ್ತಿದ್ದಾನೆ? ಓ, ಪ್ರಿಯ ಅಮ್ಮ ಅಪ್ಪ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಹಿಮ, ಗಾಳಿ ಮತ್ತು ಕಲ್ಲುಗಳ ನಡುವೆಯೂ ನಮ್ಮ ಮನಸ್ಸು ಮಾತ್ರ ಭಾರತದ ತ್ರಿವರ್ಣ ಧ್ವಜದ ಕಡೆಗೆ ನೋಡುತ್ತದೆ. ನಮ್ಮ ಬಗ್ಗೆ ಚಿಂತಿಸಬೇಡಿ, ಹಾಗಂತ ಬರ್ತಿದ್ದಾನೆ.
1: ಓ, ನನ್ನ ಮಗ ಎಷ್ಟು ಧೈರ್ಯಶಾಲಿ.
7: ರೇಡಿಯೋ ಕುಂದಪುರ ಸುದ್ದಿಗೆ ಸ್ವಾಗತ. ಕಾರ್ಗಿಲ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
0: ಸೈನಿಕರೇ, ನಮ್ಮ ಗುರಿ ಟೈಗರ್ ಹಿಲ್. ಏನೇ ಆಗ್ಲಿ, ಹಿಂಜರಿಯುವ ಪ್ರಶ್ನೆ ಇಲ್ಲ.
2: ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
0: ಎ ದಿಲ್ ಮಾಂಗೆ ಮೋರ್,
2: ಈ ಮಾತು ಭಾರತೀಯ ಯುವ ಜನತೆಗೆ ಧೈರ್ಯದ ಸಂಕೇತವಾಯಿತು. ಅತಿ ಕಠಿಣ ಶಿಖರವನ್ನು ಏರುತ್ತಿದ್ದಾಗ ಅನೇಕ ಗಾಯಗಳಾದರೂ ಯೋಗೇಂದ್ರ ಸಿಂಗ್ ಯಾದವ್ ಹೋರಾಟವನ್ನು ಮುಂದುವರಿಸಿದರು.
8: ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಅವರು ಭಾರತದ ಅತ್ಯುನ್ನತ ಸೈನಿಕ ಶೌರ್ಯ ಪ್ರಶಸ್ತಿಯಾದ ಪರಮ್ ವೀರ ಚಕ್ರ ಅನ್ನು ಮರಣೋತ್ತರವಾಗಿ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಅವರ ಅಸಾಮಾನ್ಯ ಸಾಹಸ ಮತ್ತು ದೇಶಭಕ್ತಿ ಅವರನ್ನು ಭಾರತದ ಯುವಕರಿಗೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರ ಜನನ 9 ಸೆಪ್ಟೆಂಬರ್ 1974 ಪಲಂಪುರ್ ಹಿಮಾಚಲ ಪ್ರದೇಶದಲ್ಲಿ ಆಯಿತು. ಅವರು 1997 ಭಾರತೀಯ ಸೇನೆಯ 13 ಜಂಬು ಮತ್ತು ಕಾಶ್ಮೀರ ರೈಫಲ್ ಪಡೆಯ ಅಧಿಕಾರಿಯಾಗಿ ನೇಮಕಗೊಂಡರು. ಕಾರ್ಗಿಲ್ ಯುದ್ಧದ ವೇಳೆ 5,140 ಮತ್ತು 4,875 ಎಂಬ ಅತ್ಯಂತ ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಶತ್ರುಗಳ ತೀವ್ರ ಪ್ರತಿರೋಧದ ನಡುವೆಯೂ ತಮ್ಮ ಸೈನಿಕರನ್ನು ಮುನ್ನಡೆಸಿ ವಿಜಯ ಸಾಧಿಸಿದರು. 5,140 ವಶಪಡಿಸಿಕೊಂಡ ನಂತರ ಅವರು ರೇಡಿಯೋದ ಮೂಲಕ ಹೇಳಿದ ಏ ದಿಲ್ ಮಾಂಗೆ ಮೋರ್ ಎಂಬ ಮಾತು ಕಾರ್ಗಿಲ್ ಯುದ್ಧದ ಸಂಕೇತ ವಾಕ್ಯವಾಗಿ ಪ್ರಸಿದ್ಧವಾಯಿತು. 1999 ಜುಲೈ 7 4,875 ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಂ ವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು.
9: ಜೈ ಹಿಂದ್.
7: ಶಹೀದ್. 1999 ಮೇ ತಿಂಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಭಾರತದ ಗಡಿಯನ್ನು ಕಾಪಾಡುತ್ತಿದ್ದ ಯೋಧರ ಮೇಲೆ ಒಂದು ದೊಡ್ಡ ಸವಾಲು ಎದುರಾಯಿತು. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳು ಅತಿಕ್ರಮಣ ಮಾಡಿದ್ದರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದ ಗೌರವವನ್ನು ಉಳಿಸಿದ ವೀರ ಯೋಧರ ಸ್ಮರಣಾರ್ಥ ಇಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ.
1: ರವಿಯಿಂದ ಪತ್ರ ಬಂದಿದ್ಯಾ?
0: ಹೌದು, ನಿನ್ನೆ ಬಂದಿತ್ತು. ಅವನು ಕ್ಷೇಮವಾಗಿದ್ದಾನೆ.
6: ಅಪ್ಪ ಅಪ್ಪ, ಅಣ್ಣ ಯಾವಾಗ ಮನೆಗೆ ಬರ್ತಾನೆ?
0: ಪತ್ರದಲ್ಲಿ ಹೀಗಿದೆ ನೋಡು. ಅಮ್ಮ, ಅಪ್ಪ, ನಾನು ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ.
1: ದೇವರು ಅವನನ್ನು ಕಾಪಾಡಲಿ.
7: ಇದು ಆಕಾಶವಾಣಿ. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳ ಅತಿಕ್ರಮಣ ಪತ್ತೆಯಾಗಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
1: ಅಯ್ಯಯ್ಯೋ, ನಮ್ಮ ರವಿ ಅಲ್ಲೇ ಇರಬಹುದಲ್ವಾ?
0: ಚಿಂತಿಸಬೇಡ, ನಮ್ಮ ಮಗ ಧೈರ್ಯಶಾಲಿ.
10: ಸೈನಿಕರೇ, ನಮ್ಮ ದೇಶದ ಗೌರವ ನಿಮ್ಮ ಕೈಯಲ್ಲಿ. ನಾವು ಈ ಶಿಖರವನ್ನು ಮರಳಿ ವಶಪಡಿಸಿಕೊಳ್ಳಲೇಬೇಕು.
11: ಜೈ ಹಿಂದ್
12: ಸರ್. ನಾವು ಹಿಂದೆ ಸರಿಯುವುದಿಲ್ಲ
13: ಸರ್. ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧ.
12: ಮುಂದೆ ಸಾಗಿರಿ.
14: ಕವರ್ ತೆಗೆದುಕೊಳ್ಳಿ, ಮುಂದೆ ಸಾಗಿರಿ.
15: ಸರ್, ನಾವು ಶಿಖರದ ಸಮೀಪದಲ್ಲಿದ್ದೇವೆ.
16: ಭಾರತದ ಧ್ವಜ ಹಾರಿಸೋಣ.
17: ಸೈನಿಕರೇ, ನಾವು ಜಯ ಗಳಿಸಿದ್ದೇವೆ.
18: ಭಾರತ್ ಮಾತಾ ಕೀ ಜೈ. ಜೈ ಹಿಂದ್.
7: ಇದೀಗ ಬಂದ ವಿಶೇಷ ಸುದ್ದಿ. ಜುಲೈ 26, 1999 ಭಾರತೀಯ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿದೆ. ದೇಶಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ವಿಜಯದ ಹಿಂದೆ ಅನೇಕ ಯೋಧರ ತ್ಯಾಗ ಅಡಗಿದೆ.
6: ಅವರ ಶೌರ್ಯ, ಧೈರ್ಯ ಮತ್ತು ದೇಶ ಪ್ರೇಮ ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ. ಇಂತಹ ವೀರರನ್ನು ಹೆತ್ತ ಭಾರತ ಮಾತೆಗೆ ನಮ್ಮ ದೊಡ್ಡ ನಮಸ್ಕಾರ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ಅವರ ಆದರ್ಶಗಳನ್ನು ನಾವು ಅನುಸರಿಸೋಣ. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಜಯದ ನೆನಪು ಮಾತ್ರವಲ್ಲ, ಅದು ದೇಶಭಕ್ತಿ, ತ್ಯಾಗ ಮತ್ತು ಕರ್ತವ್ಯದ ಸಂಕೇತವಾಗಿದೆ. ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ,
9: ಜೈ ಹಿಂದ್, ವಂದೇ ಮಾತರಂ.
8: ಟೈಗರ್ ಹಿಲ್ಸ್, ತೊಲೋಲಿಂಗ್ ಹಿಮ ಪರ್ವತಗಳು, ಸಿಖ್ಖರು, ಪಂಜಾಬಿಗಳು, ಗೂರ್ಖರು, ಬಿಹಾರಿಗಳು, ನಾಗಾಗಳು, ಬಂಗಾಳಿಗಳು, ಮಲಯಾಳಿಗಳು, ಮರಾಠರು, ಜಾಟರು, ಕನ್ನಡಿಗರು, ತಮಿಳರು, ಹೀಗೆ ಎಲ್ಲರ ರಕ್ತದಿಂದ ತೊಯ್ದಿವೆ ಈ ರಕ್ತದ ಕಲೆಗಳ ಮೇಲೆ. ಮತ್ತೆ ಚಳಿಗಾಲದಲ್ಲಿ ಹಿಮ ಹರಡಿಕೊಳ್ಳಲಿದೆ, ಆದರೆ ಅವರೆಲ್ಲರ ತ್ಯಾಗ, ಬಲಿದಾನಗಳು ಎಂದಿಗೂ ಅಳಿಯಲಾರವು. ಭಾರತಕ್ಕೆ ಅದೆಂತಹ ಅದಮ್ಯ ಶಕ್ತಿ ಇದೆ ಎಂದು ಚರಿತ್ರೆ ಓದಿದ ಮುಂದಿನ ಪೀಳಿಗೆ ಖಂಡಿತ ಆಶ್ಚರ್ಯಚಕಿತವಾಗದೇ ಇರದು. ಭಾರತದ ಆತ್ಮಶಕ್ತಿ ಸುಪ್ತವಾಗಿರಬಹುದು, ಆದರೆ ಸಮಯ ಬಂದಾಗ ಅದು ಜಾಗೃತವಾಗಿ ಇಡೀ ದೇಶವನ್ನು ಬಡಿದಬ್ಬಿಸಬಲ್ಲದೆಂಬುದಕ್ಕೆ ಕಾರ್ಗಿಲ್ ಕದನ ಒಂದು ಜ್ವಲಂತ ಸಾಕ್ಷಿ. ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಅರ್ಧ ಶತಮಾನದ ಹಿಂದೆ ಸ್ಥಾಪಿಸಲಾದ ಒಂದು ಪ್ರತಿಮೆ ಇದೆ. ಯುದ್ಧದಲ್ಲಿ ಹೋರಾಡಿ ಕೆಳಗೆ ಕುಸಿಯುತ್ತಿರುವ ಯೋಧನೊಬ್ಬನ ಪ್ರತಿಮೆಯದು. ಅದರ ಕೆಳಗೊಂದು ವಾಕ್ಯ: ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ. ಈ ಕೆತ್ತನೆ ಈಗ ಮಳೆಗೆ ತೊಯ್ದು ಚಳಿ ಗಾಳಿಗೆ ತುಯ್ದು ಮಸುಕಾಗಿದೆ. ಬರೆಹ ಮಸುಕಾದರೇನು, ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಯೋಧರ ವೀರಗಾಥೆ ಇಂದಿಗೂ ಅಕ್ಷರಶಃ ಈ ಮಾತನ್ನು ಮತ್ತೆ ನೆನಪಿಸುತ್ತಿದೆ. ಕಾರ್ಗಿಲ್ ಕದನ ಭೂಮಿಯಿಂದ ಹೆಣವಾಗಿ ಹುಟ್ಟೂರಿಗೆ ಪೆಟ್ಟಿಗೆಯಲ್ಲಿ ಬಂದ ಪ್ರತಿಯೊಬ್ಬ ಯೋಧರು ನಮ್ಮೆಲ್ಲರ ನಾಳೆಗಳಿಗಾಗಿ ತಮ್ಮ ಈ ದಿನಗಳನ್ನು ಬಲಿದಾನ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತೊಂದು ತೇಲಿ ಬರುತ್ತಿದ್ದುದು ನಿಮಗೆ ನೆನಪಿರಬಹುದು. ದೇ ಡಿಂಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇಯರ್ ಲೈಫ್ಸ್ ಇನ್ ಕಾರ್ಗಿಲ್, ಬಟ್ ಫಾರ್ ಅವರ್ಸ್. ಅದರ ಹಿಂದೆಯೇ ಇನ್ನೊಂದು ವಾಕ್ಯ ತೇಲಿ ಬರುತ್ತಿತ್ತು: ದೇ ಡೈ ಫಾರ್ ಅ ಸ್ಟ್ರೇಂಜರ್ ಅಂಡ್ ದಟ್ ಸ್ಟ್ರೇಂಜರ್ ಇಸ್ ಯು. ನಿಜ, ಕಾರ್ಗಿಲ್ ಕದನದಲ್ಲಿ 406 ಹೆಚ್ಚು ವೀರ ಯೋಧರು ನಮಗಾಗಿ, ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗಲೂ ಹುತಾತ್ಮರಾಗುತ್ತಲೇ ಇದ್ದಾರೆ. 18,000 ಅಡಿ ಎತ್ತರಕ್ಕೆ ತಲುಪಿ ವೈರಿ ಪಡೆಯನ್ನು ಚೆಂಡಾಡುವುದು ಅಷ್ಟು ಸುಲಭವೇನಲ್ಲ. ಭಾರತೀಯ ಸೈನ್ಯ ಇದುವರೆಗೆ ಕಾದಾಡಿದ ಕದನಗಳಲ್ಲಿ ಕಾರ್ಗಿಲ್ ಸಮರ ಅತ್ಯಂತ ಕಠಿಣವಾದುದು. 1955 ಹಾಗೂ 1971 ಈ ಬಾರಿ ಇನ್ಫೆಂಟ್ರಿಯನ್ನು ಬೆಂಬಲಿಸುವ ಟ್ಯಾಂಕುಗಳಿರಲಿಲ್ಲ. ಗತಪ್ರಾಣನಾಗಿ ಬಿದ್ದಾಗ ವಾಯುದಳದ ನೆರವು ಕೋರುವಂತಿರಲಿಲ್ಲ. ಯುದ್ಧರಂಗದಿಂದ ತಪ್ಪಿಸಿಕೊಂಡು ಸುರಕ್ಷಿತ ತಾಣಕ್ಕೆ ತಲುಪುವ ಪ್ರಶ್ನೆಯೇ ಈ ಬಾರಿ ಇರಲಿಲ್ಲ. ಹಾಗೆಂದೇ ಈ ಬಾರಿ ಯುದ್ಧಕ್ಕೆ ತೆರಳಿದ ಸೈನಿಕರೊಬ್ಬೊಬ್ಬರದ್ದು ಒಂದೊಂದು ಸಾಹಸಗಾಥೆ. ಆ ಎಲ್ಲಾ ಹುತಾತ್ಮರ ಕಥೆ ಬರೆದರೆ ಒಂದು ದೊಡ್ಡ ಪುಸ್ತಕವೇ ಆಗುವುದರಲ್ಲಿ ಅನುಮಾನವಿಲ್ಲ. ಆದರಲ್ಲಿ ಪ್ರಾತಿನಿಧಿಕವಾಗಿ ಕೆಲವೇ ಕೆಲವು ವೀರರ ಯಶೋಗಾಥೆಯನ್ನು ನೀಡಲಾಗಿದೆ. ಇವರಲ್ಲದೆ ರಾಷ್ಟ್ರದೇವಗೆ ಪ್ರಾಣದೀವಿಗೆಯಾಗಿ ತಾಯ್ನಾಡಿಗಾಗಿ ತಲೆಯೊಡ್ಡಿದವರು ಇನ್ನೆಷ್ಟು.

ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲಿ ಕಾರ್ಗಿಲ್ ವಿಜಯ ದಿವಸದ ವಿಶೇಷ ಬಾನುಲಿ ನಾಟಕವನ್ನ ಕೇಳಿದಿರಿ. ಇದರಲ್ಲಿ ಪಾತ್ರ ವಹಿಸಿದವರು ಸಿಂಚನಾ, ಕೀರ್ತಿ, ಸಮೀಕ್ಷಾ, ಶ್ವೇತಾ, ಶ್ರಾವ್ಯ, ಧನುಷ್, ಲಂಕೇಶ್, ಅನ್ವಿತಾ, ಸತ್ಯನ್, ಮೀನಾಕ್ಷಿ ಎನ್ಎಸ್, ಜ್ಯೋತಿ ಸಾಲಿಗ್ರಾಮ. ಈ ಬಾನುಲಿ ನಾಟಕದ ನಿರ್ದೇಶಕರು ಮೀನಾಕ್ಷಿ ಎನ್ಎಸ್, ಭಂಡಾರ್ಕಾರ್ಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು. ಕಾರ್ಯಕ್ರಮ ನಿರ್ಮಾಣ ಜ್ಯೋತಿ ಸಾಲಿಗ್ರಾಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: હોય બનીએ અજીકાથી કેમ્બા, હોય બનીએ અજીકાથી કેમ્બા.
1: પ્રિય કેળુગરે નમસ્કાર. ಅಜ್ಜಿಕತಿ ಕೆಂಕೆ ರೇಡಿಯೋ ಕುಂದಾಪುರ 89.6 ಎಫ್ಎಂ ಟ್ಯೂನ್ ಮಾಡ್ಕೊಂಡು ಕೂಕೊಂಡು ಕಾಯ್ತಾ ಇಪ್ಪು ನಿಮ್ಗೆಲ್ಲ ಅಜ್ಜಿಕತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವೀಗ ಕೇಂತಿಪ್ಪದು ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನನ್ನ ಜೊತೆಗೆ ಚಂದ ಚಂದದ ನೀತಿ ಕಥೆ ಹೇಳಕ್ಕೆ ಒಂದಿಷ್ಟು ಮಕ್ಕಳು ಬಂದು ನನ್ನೊಟ್ಟಿಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಕೂಕೊಂಡಿರು. 2025-26 ಸಾಲಿನ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಪ್ರೀತಿಯ ಮಕ್ಕಳೇ, ತಮ್ಗೆಲ್ಲರಿಗೂ ಕೂಡ ಹೊಸ ಶೈಕ್ಷಣಿಕ ವರ್ಷಕ್ಕೆ ಪ್ರೀತಿಯ ಸ್ವಾಗತ. ಈ ವರ್ಷದ ನಿಮ್ಮೆಲ್ಲರ ಶೈಕ್ಷಣಿಕ ಬದುಕು ಉಜ್ವಲವಾಗಿರಲಿ ಅಂತ ಆಶಿಸ್ತಾ, ತಮ್ಗೆಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ, ಒಂದು ಸಣ್ಣ ಚಿಂತನೆಯೊಂದಿಗೆ ಇವತ್ತಿನ ಅಜ್ಜಿ ಕಥೆ ಕಾರ್ಯಕ್ರಮ ಶುರು ಮಾಡುವ. ಅಕ್ಕ, ಮಣ ಮಾತಿಗಿಂತ ತೊಲೆ ಕೆಲಸ ಲೇಸು ಅಂತ ಒಂದು ಗಾದೆ ಇತ್ತು. ಇದೇ ರೀತಿ ಆಡುವವನು ಮಾಡಲಾರ, ಮಾಡುವವನು ಆಡಲಾರ ಅಂಬ ಗಾದೆಯೂ ಇತ್ತು. ಹಂಗಾಗಿ ಕೆಲವರು ತಾನು ದೊಡ್ಡ ಸಾಧಕನ ಹಾಗೆ ಈ ಸಮಾಜದಂಗೆ ಗುರುತಿಸ್ಕಂತರು. ಆದರೆ ಬರೀ ಮಾತಂಗೆ ಅರಮನೆ ಕಟ್ತರು ಬಿಟ್ಟರೆ ಬೇರೇನೂ ಕೆಲಸ ಆಯಿಪ್ಪುದಿಲ್ಲ. ಇಡೀ ಸಮಾಜಕ್ಕೆ ಇಂತಹವರಿಂದ ಯಾವುದೇ ಲಾಭ ಇಪ್ಪುದಿಲ್ಲ. ಆದ್ದರಿಂದ ಮಣಗಟ್ಟಲೆ ಮಾತಾಡುವುದಕ್ಕಿಂತ ತೊಲೆಯಷ್ಟಾದರೂ ಕೆಲಸ ಮಾಡುವುದೇ ಸೂಕ್ತ ಅಲ್ದ? ಅದಕ್ಕೆ ನಮ್ಮ ಹಿರಿಯರು ಹೇಳುದು, ಮಾತೆ ಮುತ್ತು, ಮಾತೆ ಮೃತ್ಯು, ಮಾತು ಬೆಳ್ಳಿ, ಮೌನ ಬಂಗಾರ. ಈ ರೀತಿ ಪ್ರತಿ ವಾರ ಚಂಚಣ್ ಮಕ್ಕಳನ್ನ ರೇಡಿಯೋ ಎದುರು ಕೂರಿಸ್ಕೊಂಡು ಏನಾದರೂ ಸಚ್ಚಿಂತನೆ ಮಾಡ್ತಾ ನಮ್ಮ ಸಮಾಜವನ್ನು ಉನ್ನತ ಮಟ್ಟಕ್ಕೇರಿಸೋದೇ ನಮ್ಮ ಈ ಅಜ್ಜಿಕತೆ ಕಾರ್ಯಕ್ರಮ. ಇವತ್ತು ಐತವಾರ, ಹೆಂಗೂ ಮಕ್ಕಳಿಗೆ ಶಾಲೆಗೆ ರಜೆ ಇರುತ್ತಲ್ಲ, ಅವರಿಗೆ ನಮ್ಮ ರೇಡಿಯೋ ಕುಂದಾಪುರದಂಗೆ ಪ್ರಸಾರ ಆಪು ಅಜ್ಜಿಕತೆನ ಕೇಳಿಸಿ, ಜೊತೆಗೆ ನೀವು ಅವರೊಟ್ಟಿಗೆ ಕೂಕೊಂಡು ಕೇಳಿ. ಅಜ್ಜಿಕತೆ ಕೇಂತ ಕೇಂತ ಅವರಿಗೆ ನಾನು ಒಂದು ಕತೆ ಹೇಳ್ಕೊಂಬ ಆಸೆ ಮೂಡಿಯೇ ಮೂಡತ್ತೆ. ಅಂದಂಗೆ ರೇಡಿಯೋ ಕುಂದಾಪುರದಂಗೆ ಪ್ರತಿ ವಾರ ಪ್ರಸಾರ ಆಪು ಈ ಅಜ್ಜಿ ಕತೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಅಜ್ಜ ಅಜ್ಜಿಯಂದಿರ ಬಾಯಿಂದ ಕತೆ ಕೆಂಬು ಭಾಗ್ಯ ಸಿಕ್ಕದೇ ಇಪ್ಪು ಈಗಿನ ಮಕ್ಕಳಿಗೆ, ಕತೆ ಹೇಳುವ ಅಜ್ಜ ಅಜ್ಜಿ ಎಲ್ಲಿದ್ರ ಅಂಥೇಳಿ ಹುಡುಕ್ತಾ ಇಕಂಕೂ ಆತಿಲ್ಲ. ಅದಕ್ಕೆ ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋಕೆ ಶುರು ಮಾಡಿದ್ದು. ಈ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಕತೆ ಹೇಳೋಕೆ ಭಾಗವಹಿಸುವ ಮಕ್ಕಳೇ ಮುಂದೆ ಕತೆ ಹೇಳು ಅಜ್ಜ ಅಜ್ಜಿ ಹತ್ರ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡುವ ಅಪ್ಪ ಅಬ್ಬಿ, ಅಜ್ಜ ಅಜ್ಜಿ, ಮಾಸ್ಟರ್ ಟೀಚರ್ ಬಗೆಯರು ಈ ಜನರೇಷನ್ಗೆ ಸಿಕ್ಕಿಬಿಡ್ತರು. ಹಿಂಗಾಯ್ತಂದ್ರೆ ಚಂಡ್ ಚಂಡ್ ಮಕ್ಕಳಿಗೆ ಕತೆ ಹೇಳಿಕೊಡುವರು ಯಾರು ಇಲ್ಲ ಅಂಬ ಕೊರಗೂ ದೂರ ಆತಲ್ದ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 ಎಫ್ಎಂ ರೇಡಿಯೋ ಕುಂದಾಪುರದಂಗೆ ನಾವು ಶುರು ಮಾಡಿದ್ದು ಈ ಅಜ್ಜಿ ಕತೆ ಕಾರ್ಯಕ್ರಮ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆಕ್ಕಿಂತ ಖುಷಿ ಪಡುವ ಕಾರ್ಯಕ್ರಮ. ಇವತ್ತು ನೀವು ಕೇಂತ ಇಬ್ಬದು ಅಜ್ಜಿ ಕತೆ ಕಾರ್ಯಕ್ರಮದ 57ನೇ ಸಂಚಿಕೆ. ಕಳೆದ 56 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂದ್ರ ಖುಷಿ ಪಟ್ಟಿರಿ. ಈ ವಾರ ನಮ್ಮ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಕೆಲವು ಮಕ್ಕಳ ಕತೆ ಹೇಳೋಕೆ ರೆಡಿಯಾಗಿ ಬಂದು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಬಹಳ ಖುಷಿಯಿಂದ ಕೂಕೊಂಡಿರು. ಇನ್ನು ತಡ ಮಾಡದೆ ಈಗಲೇ ಶುರು ಮಾಡುವ ಅಜ್ಜಿ ಕತೆ.
0: ಅಜ್ಜಿ

0: ನೀವು ಕೇಂತಿದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾಸ್ ಜಪ್ತಿ. ಎಷ್ಟೋ ಸಲ ನಾವು ನಮ್ ಜೀವನದಂಗೆ ಇನ್ನೊಬ್ಬರ ಜೀವನದ ಸಾಧನೆಯನ್ನ ಕಂಡು ಸ್ಫೂರ್ತಿ ಪಡೋದಿರುತ್ತೆ. ಜೀವನದಂಗೆ ಯಾರು ತುಂಬಾ ಬಡತನದಿಂದ ಮೇಲ್ ಬತ್ತರೋ ಅವರೇ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆತರು. ಜೀವನದಂಗೆ ಏನಾದರೂ ಸಾಧನೆ ಮಾಡ್ಕೊಂಬರಿಗೆ ಮಾತ್ರ ಇದು ಸಾಧ್ಯ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿನ ಎಲ್ಲ ಅನುಭವಿಸ್ತಾ ಶ್ರೀಮಂತಿಕೆಯ ಜೀವನ ನಡೆಸುವುದಕ್ಕಿಂತಲೂ ಜೀರೋದಿಂದ ಹೀರೋ ಆಗಿ ಶ್ರೀಮಂತಿಕೆಯ ಜೀವನ ನಡೆಸುವುದೇ ನಿಜವಾದ ಸಾಧನೆ. ಈ ತರ ಸಾಧನೆ ಮಾಡ್ಕಾದ್ರೆ ಕನ್ಸಿರ್ಕ್ ಯಾರ ಹತ್ರ ಕನ್ಸಿರುತ್ತೋ ಅವ್ರು ಮಾತ್ರ ಆ ಕನ್ಸನ್ನ ನನಸು ಮಾಡೋಕ್ಕೋಸ್ಕರ ಊಟ ನಿದ್ದೆಯ ಪರಿವೇ ಇಲ್ಲದೆ ಇರುವೆ ಹಂಗೆ ದುಡಿತರು. ಕನ್ಸೇ ಇಲ್ಲದೆ ಇದ್ದವರು ಚಾಪಿ ಹಾಸ್ಕೊಂಡು ಮನ್ಕಂತರು. ಅದಕ್ಕೆ ನಮ್ಮ ಹಿರಿಯರು ಹೇಳುದು, ಮುಂದೆ ಗುರಿ ಇರ್ಕ ಹಿಂದೆ ಗುರು ಇರ್ಕ ಅಂಥೇಳಿ. ನಾನು ಇಷ್ಟೆಲ್ಲ ವಿಷಯ ಹೇಳದೆ ಅಂತಕ್ಕಂದ್ರೆ ಇಲ್ಲೊಂದು ಸ್ಫೂರ್ತಿ ಅಂಬು ನೀತಿ ಕಥೆ ಅಂತ ಕೇಳಿ. ಈ ನೀತಿ ಕಥೆನ ಹೇಳುಕೆ ಈಗ ನಮ್ಮ ಜೊತೆಗೆ ರೆಡಿ ಇಪ್ಪದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣೆಯ 5ನೇ ತರಗತಿಯ ಕೀರ್ತಿಕಾ. ಹಂಗಾರೆ ಸತ್ತಿಲಿ ಚಿನ್ ಹಂಗಾರೆ ಸ್ಫೂರ್ತಿ ಅಂಬು ಈ ಕತಿ ಎಂತ ಅದು ಹೆಂಗಿತ್ತು ಅಂಬುದನ್ನ ಕೇಂಬ ಬನ್ನಿ.
1: ಚಿತ್ರವತಿ ಎಂಬ ಕಾಡಿನಲ್ಲಿ ಓರ್ವ ಋಷಿ ವಾಸವಾಗಿದ್ದರು. ಅಲ್ಲಿಗೆ ಅನ್ಯಮಿತ್ರ, ಪ್ರೇರಕ ವರ್ಮ, ನಿತ್ಯ ಶರ್ಮ ಎಂಬ ಮೂವರು ಯುವಕರು ಬಂದರು. ಋಷಿಯ ಆಶೀರ್ವಾದವನ್ನು ಪಡೆದುಕೊಂಡರು. ಗುರುಗಳೇ, ನಮಗೆ ಜೀವನದಲ್ಲಿ ಉದ್ಯೋಗ ದೊರಕದೆ ಬೇಸರವಾಗಿದೆ, ಏನು ಮಾಡಲಿ, ತಾವೇ ನಮಗೆ ಒಂದು ದಾರಿಯನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆಗ ಋಷಿಗಳು ಅವರಿಗೆ ಮಹಾಭಾರತದ ಕಥೆಯನ್ನು ಹೇಳಿ ಅವರಲ್ಲಿದ್ದ ದುಃಖವನ್ನು ಕಡಿಮೆ ಮಾಡಿ ಧೈರ್ಯವನ್ನು ತುಂಬಿ ಬದುಕನ್ನು ಹೇಗೆ ಸಾಗಿಸಬೇಕೆಂದು ನೀತಿಯನ್ನು ಕಲಿಸಿದರು. ಹೀಗೆ ಅನ್ಯಮಿತ್ರ, ಪ್ರೇರಕ ವರ್ಮ, ನಿತ್ಯ ಶರ್ಮ ಸ್ಫೂರ್ತಿಯನ್ನು ಪಡೆದರು. ಅನ್ಯಮಿತ್ರನು ಬಲಿಷ್ಠನಾಗಿದ್ದರಿಂದ ಭೀಮನ ಧೈರ್ಯ ಬಲದಿಂದ ಸ್ಫೂರ್ತಿಗೊಂಡನು. ಒಂದು ದಿನ ನಗರದಲ್ಲಿ ಮಲ್ಲಯುದ್ಧದ ಸ್ಪರ್ಧೆ ಇತ್ತು. ಆ ಪಂದ್ಯದಲ್ಲಿ ಗೆದ್ದು ಹಣವನ್ನು ಸಂಪಾದಿಸಿಕೊಂಡನು. ತನ್ನ ಬಲದಿಂದ ಬದುಕನ್ನು ಕಟ್ಟಿಕೊಂಡನು. ಪ್ರೇರಕ ವರ್ಮನು ಕರ್ಣನ ಚಾರಿತ್ರ್ಯದಿಂದ ಸ್ಫೂರ್ತಿಗೊಂಡನು. ಒಳ್ಳೆಯ ಗೆಳೆಯರನ್ನು ಸಂಪಾದಿಸಿದನು. ಅವರ ಬೆಂಬಲದಿಂದ ಬದುಕಿನಲ್ಲಿ ಮುಂದೆ ಬಂದು ಶ್ರೀಮಂತನಾದನು. ಹೀಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಂಡನು. ಕೊನೆಯವನಾದ ನಿತ್ಯ ಶರ್ಮನು ಕೃಷ್ಣನಿಂದ ಪ್ರೇರಕನಾಗಿ ಸಮಾಜದ ಸೇವೆಯನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿ ಮುಂದೆ ಸಮಾಜದಲ್ಲಿ ಉತ್ತಮ ನಾಯಕನಾಗಿ ಉತ್ತಮ ಸೌಲಭ್ಯಗಳನ್ನು ಮಾಡಿಕೊಟ್ಟನು. ಸಾಲು ಮರಗಳನ್ನು ನಡೆಸಿ ದೇವಸ್ಥಾನ, ಆಸ್ಪತ್ರೆ, ವಿದ್ಯಾಮಂದಿರಗಳನ್ನು ಕಟ್ಟಿಸಿ ಉತ್ತಮ ಆಡಳಿತಗಾರನಾದನು. ಹೀಗೆ ಮೂವರು ತಮ್ಮ ಗುರುಗಳ ಬಳಿ ಬಂದರು. ಕೈ ಮುಗಿದು ನಿಂತರು. ಗುರುಗಳೇ, ಬದುಕಿನ ವರ್ಮ ಅರಿಯದೆ ನಾವು ಸಾಯುವ ಅಂಚಿಗೆ ಬಂದಿದ್ದೆವು. ತಮ್ಮ ಮಾರ್ಗದರ್ಶನದಿಂದ ನಮ್ಮ ಬದುಕು ಹಸೀನವಾಯಿತು ಎಂದು ಅವರ ಪಾದಸ್ಪರ್ಶವನ್ನು ಮಾಡಿದರು. ಆಗ ಗುರುಗಳಿಗೆ ಬಹಳ ಆನಂದವಾಯಿತು. ಈ ಕಥೆಯ ನೀತಿ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿನ ಮಾರ್ಗದರ್ಶನ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ದಿವ್ಯ ದರ್ಶನ.
0: ಕೆಪಿಎಸ್ ಕೊಕ್ಕರ್ಣೆಯ ಕೀರ್ತಿಕಾ ಹೇಳಿದ ಸ್ಫೂರ್ತಿ ಎಂಬ ಕಥೆನ ಕೇಳ್ರಲ್ಲ, ಮುಂದೆ ಗುರಿ ಇರ್ಕ ಹಿಂದೆ ಗುರು ಇರ್ಕ ಇವೆರಡೂ ನಮ್ಮ ಹತ್ರ ಇದ್ದ ನಮ್ಮಲ್ಲಿ ಬುದ್ಧಿವಂತಿಕೆ, ಮನೋಬಲ, ಆತ್ಮಬಲ, ಪರಿಶ್ರಮ ಇದ್ರೆ ಏನನ್ ಬೇಕಾದರೂ ಸಾಧಿಸಬಹುದಲ್ದ. ಈ ಕತೆ ನಿಜವಾಗಿಯೂ ಸ್ಫೂರ್ತಿ ಕೊಟ್ಟೆ ಕೊಡುತ್ತಲ್ದ. ಒಂದು ಒಳ್ಳೆ ನೀತಿ ಕತೆ ಹೇಳಿದ ಕೆಪಿಎಸ್ ಕೊಕ್ಕರ್ಣೆಯ ಕೀರ್ತಿಕಾಳಿಗೆ ಧನ್ಯವಾದಗಳು. ಈಗ ನೀವು ಕೇಂತಿಬ್ಬದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ರೇಡಿಯೋ ಕುಂದಾಪುರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ನಾನಿದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಪ್ರತಿಯೊಬ್ಬ ಅಪ್ಪ ಅಬ್ಬಿಗೂ ತನ್ನ ಮಕ್ಕಳು ಶಾಲೆಗೆ ಹೋಯ್ಕ, ಓದಿ ಬರ್ದ ಜಾಬ್ ತಕ್ಕಂಡ ದೊಡ್ಡ ವ್ಯಕ್ತಿ ಆಯ್ಕ, ಊರಿಗೆ ಒಳ್ಳೆ ಹೆಸರು ತರ್ಕ, ಹಿಂಗೆ ಬೇರೆ ಬೇರೆ ಆಸೆ ಇದ್ದೇ ಇರತ್ತೆ. ಆದರೆ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಂಡೆ ಉಡಾಪೆ ತೋರ್ರೆ, ಓದ್ದೆ ಬರೀದೆ ಬರೀ ಪಣಕ್ ಮಾಡ್ಕೊಂಡೆ ಊರು ತುಂಬ ಬಳಿತಾ ಇದ್ರೆ ಅವರಿಗೂ ಬೇಜಾರಾಯೇ ಹತ್ತಲ್ದ. ಎಂತಕ್ಕಂದ್ರೆ ನನ್ನ ಮಗು ಜೀವನದಂಗೆ ಸಕ್ಸಸ್ ಕಾಣಕ ಅಂಬುದೇ ಪ್ರತಿ ಅಪ್ಪ ಅಬ್ಬಿ ಆಸೆ ಆಗಿರುತ್ತೆ. ನಮ್ಮ ಹಿರಿಯರು ನಮಗೆ ಬೈಬಹುದು, ಹೊಡಿಬಹುದು, ಆದರೆ ಈ ಬೈಗುಳ ಮತ್ತು ಬಡ್ಗಿಯ ಹಿಂದೆ ಯಾವುದೇ ರೀತಿಯ ದ್ವೇಷ ಇಪ್ಪುದಿಲ್ಲ. ಅವರು ನಮ್ ಒಳ್ಳೇದಕ್ಕೆ ಹೇಳುದು ಅಂತ ಅರ್ಥ ಮಾಡ್ಕೊಂಡು ಅವ್ರು ಹೇಳದನ್ನ ನಾವು ಪಾಲಿಸಿದ್ರೆ ಖಂಡಿತ ನಾವು ಜೀವನದಂಗೆ ಯಶಸ್ವಿ ಆಯಾತ್. ಅದಕ್ಕೆ ನಾವು ನಮ್ಮ ಹಿರಿಯರು ಹೇಳದ ಮಾತನ್ನ ಕೇಳ್ಕು ಅಂತ ಹೇಳುದು. ನಾನು ಇಷ್ಟೆಲ್ಲ ಹೇಳೋದನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಸೋಕೆ ಇಲ್ಲೊಂದು ಶ್ರಮಕ್ಕೆ ತಕ್ಕ ಫಲ ಅಂತ ಒಂದು ಚಂದದ ನೀತಿ ಕಥೆ ಇತ್ತು ಕೇಳಿ. ಈ ಕಥೆನ ಈಗ ನಿಮ್ಗೆ ಹೇಳೋಕೆ ರೆಡಿ ಪರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರ ಇಲ್ಲಿನ 8ನೇ ತರಗತಿಯ ವಿಶ್ವಾಸ್. ಎಲ್ಲದಕ್ಕೂ ಉಡಾಫೆ ತೋರ್ತಿದ್ದ ಒಬ್ಬ ಮೇಷ್ಟ್ರ ಮಗ ತನ್ನ ಜೀವನದಂಗೆ ಸಕ್ಸಸ್ ಕಂಡದ ಹೆಂಗೆ ಅಂತ ವಿಶ್ವಾಸ ಹೇಳುವ ಈ ಕಥೆನ ಕೇಂದ್ರ ತಿಳ್ಕೊಂಬ ಬನ್ನಿ.
2: ನಾನು ಹೇಳಲಿರುವ ಕಥೆಯ ಹೆಸರು ಶ್ರಮಕ್ಕೆ ತಕ್ಕ ಫಲ. ಒಂದು ಚಿಕ್ಕ ಗ್ರಾಮ, ಅಲ್ಲೊಂದು ಪ್ರಾಥಮಿಕ ಶಾಲೆ. ಅಲ್ಲಿ ಶಂಕರಪ್ಪ ಎಂಬ ಶಿಕ್ಷಕರಿದ್ದರು. ಮಕ್ಕಳಿಗೆ ಅವರನ್ನು ಕಂಡರೆ ತುಂಬಾ ಪ್ರೀತಿ. ಆಟ ಹಾಗೂ ಪಾಠ ಎರಡರಲ್ಲೂ ತಮ್ಮ ಶಾಲೆಯ ಮಕ್ಕಳು ತುಂಬಾ ಮುಂದಿರಬೇಕೆಂದು ಸದಾ ಶ್ರಮಿಸುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆಯೇ ಊರ ಮಧ್ಯದಲ್ಲಿರುವ ದೇವಸ್ಥಾನದಲ್ಲಿ ವಯಸ್ಕರಿಗೆ ಪಾಠ ಹೇಳಿಕೊಡುತ್ತಿದ್ದರು. ಊರ ಜನ ಕೂಡ ಶಂಕರಪ್ಪರವರನ್ನು ತುಂಬಾ ಗೌರವದಿಂದ ಕಾಣುತ್ತಿದ್ದರು. ಶಂಕರಪ್ಪ ಮಾಸ್ಟರಿಗೊಂದು ಮಗನಿದ್ದನು. ಅವನ ಹೆಸರು ಮಂಜುನಾಥ. ತನ್ನ ಮಗ ದೊಡ್ಡ ವಿದ್ವಾಂಸನಾಗಬೇಕೆಂದು ಅವರು ಬಯಸಿದ್ದರು. ಆದರೆ ಮಗ ಇದಕ್ಕೆ ತದ್ವಿರುದ್ಧ. ಅವನು ಶುದ್ಧ ಸೋಮೇರಿ. ಅವನಿಗೆ ವಿದ್ಯೆ ಹತ್ತಲಿಲ್ಲ. ಊರಿಗೆಲ್ಲ ಪಾಠ ಹೇಳುವ ಮಾಸ್ಟರರ ಮಗನೇ ದಡ್ಡ ಎಂದು ಜನ ಆಡಿಕೊಳ್ಳುತ್ತಿದ್ದರು. ಇದರಿಂದ ಅವರು ತುಂಬಾ ನೊಂದುಕೊಂಡರು. ಒಂದು ದಿನ ಹತಾಶೆ ಹಾಗೂ ಕೋಪದಿಂದ ಮಗನ ಬಟ್ಟೆ ಬರೆಗಳನ್ನು ಕಟ್ಟಿ ಹೊರಗೆ ಎಸೆದು, ನನ್ನ ಮನೆಯಲ್ಲಿ ನಿನಗೆ ಸ್ಥಳವಿಲ್ಲ, ಎಲ್ಲಾದರೂ ಹೋಗಿ ಬದುಕಿಕೋ ಎಂದು ಮಗನನ್ನು ಹೊರಹಾಕಿದರು. ಮಂಜುನಾಥನು ಮನೆ ಬಿಟ್ಟು ಅಲೆಯುತ್ತಾ ಅವನ ಊರಿನ ದೇವಸ್ಥಾನದ ಬಳಿ ಬಂದನು. ಅಲ್ಲೊಬ್ಬ ಜ್ಯೋತಿಷಿ ಕಣ್ಣಿಗೆ ಬಿದ್ದನು. ಯಾಕೆ ನನ್ನ ಅದೃಷ್ಟ ಪರೀಕ್ಷಿಸಿಕೊಳ್ಳಬಾರದು ಎಂದು ಅವನಿಗೆ ಅನಿಸಿತು. ಜ್ಯೋತಿಷ್ಯರ ಬಳಿ ಬಂದು, ನಾನೊಬ್ಬ ದೊಡ್ಡ ವಿದ್ವಾಂಸನಾಗಬೇಕಾದರೆ ಏನು ಮಾಡಬೇಕೆಂದು ಕೇಳಿದನು. ಆಗ ಆತನು ಮಂಜುನಾಥನನ್ನು ಅಪಾದ ಮಸ್ತಕ ನೋಡಿ, 3 ತಿಂಗಳು ಪ್ರತಿದಿನ 1,000 ಬಾರಿ ದೇವರ ನಾಮ ಜಪಿಸು, ನಿನ್ನ ಬಯಕೆ ಈಡೇರುತ್ತದೆ ಎಂದು ಹೇಳಿದರು. ಊರಾಚೆ ಇರುವ ಬಂಡೆಯ ಮೇಲೆ ಕುಳಿತು ಮಂಜುನಾಥನು ಪ್ರತಿದಿನ ದೇವರ ಧ್ಯಾನ ಮಾಡಲು ತೊಡಗಿದನು. ಊರಿನ ಹಿರಿಯರೊಬ್ಬರಿಗೆ ಇವನನ್ನು ನೋಡಿ ಕರುಣೆ ಉಂಟಾಯಿತು. ಇವನಿಗೆ ಸರಿಯಾದ ದಾರಿ ತೋರಿಸಬೇಕು, ಸುಮ್ಮ ಸುಮ್ಮನೆ ಈ ಹುಡುಗ ಹಾಳಾಗಿ ಹೋಗುತ್ತಾನೆ, ಹೀಗೆಂದು ಅವರಿಗೆ ಅನ್ನಿಸಿತು. ಒಂದು ದಿನ ಆ ಹಿರಿಯರು ಮಂಜುನಾಥನು ಜಪ ಮಾಡುತ್ತಿದ್ದ ಬಂಡೆಯ ಸಮೀಪ ಕುಳಿತರು. ಪಕ್ಕದಲ್ಲಿದ್ದ ಮರಳನ್ನು ಕೈಯಲ್ಲಿ ಹಿಡಿದು ಹರಿಯುವ ಹೊಳೆಗೆ ಎಸೆಯಲು ಆರಂಭಿಸಿದರು. ಮಂಜುನಾಥನು ಆ ಹಿರಿಯವರನ್ನು ಕುತೂಹಲದಿಂದ ನೋಡಿದನು. ಅವರ ಬಳಿ ಬಂದು, ಸ್ವಾಮಿ, ಏಕೆ ತಾವು ಹರಿಯುವ ಹೊಳೆಗೆ ಮರಳು ಎಸೆಯುತ್ತಿದ್ದೀರಿ ಎಂದು ಕೇಳಿದನು. ಆಗ ಹಿರಿಯರು, ಮಗು, ನಾನೊಂದು ಸೇತುವೆಯನ್ನು ಮರಳಿನಿಂದ ನಿರ್ಮಿಸಲು ಜನರು ಹೊಳೆ ದಾಟಲು ಅನುಕೂಲ ಮಾಡಿಕೊಡೋಣ ಎಂದು ಉತ್ತರಿಸಿದರು. ಮಂಜುನಾಥನಿಗೆ ಆಶ್ಚರ್ಯವಾಯಿತು. ಹರಿಯುವ ಹೊಳೆಗೆ ಕೈಯಿಂದ ಮರಳು ಎಸೆದು ಸೇತುವೆ ನಿರ್ಮಿಸಲು ಸಾಧ್ಯವೇ? ಇವರೆಂತಹ ಮೂರ್ಖರು ಎಂದುಕೊಂಡು, ಸ್ವಾಮಿ, ಮರಳಿನಿಂದ ಸೇತುವೆ ನಿರ್ಮಿಸಲು ಹೇಗೆ ಸಾಧ್ಯ? ನಿಮ್ಮ ಕೈಯಿಂದ ಎಸೆಯುವ ಮರಳು ನೀರಲ್ಲಿ ಹಾಗೆ ಹರಿದು ಹೋಗುತ್ತದೆಯಲ್ಲ ಎಂದನು. ಆಗ ಹಿರಿಯರು, ಏಕೆ ಸಾಧ್ಯವಿಲ್ಲ? ಅಕ್ಷರ ಕಲಿಯದೆ, ಶಾಸ್ತ್ರ ಓದದೆ ವಿದ್ವಾಂಸನಾಗಲು ಸಾಧ್ಯವಾಗಿರುವಾಗ ಹೊಳೆಗೆ ಮರಳಿನಿಂದ ಸೇತುವೆ ನಿರ್ಮಿಸಲು ಸಾಧ್ಯವಾಗುವುದಿಲ್ಲವೇಕೆ ಎಂದರು. ಮಂಜುನಾಥನು ಹಿರಿಯರ ಮಾತಿನಿಂದ ಗಲಿಬಿಲಿಗೊಂಡನು. ಸ್ವಾಮಿ, ತಾವು ಏನು ಹೇಳುತ್ತಿರುವಿರಿ? ದಯಮಾಡಿ ಅರ್ಥವಾಗುವಂತೆ ಹೇಳಿ ಎಂದರು. ನೋಡು ಮಂಜುನಾಥ, ನೀನು ವಿದ್ವಾಂಸನಾಗಬೇಕಾದರೆ ಅಕ್ಷರ ಕಲಿಯಬೇಕು, ಪುಸ್ತಕಗಳನ್ನು ಓದಬೇಕು. ಕಷ್ಟಪಡದೆ ಕೇವಲ ಜಪ ಮಾಡಿದರೆ ವಿದ್ವಾಂಸನಾಗಲು ಹೇಗೆ ಸಾಧ್ಯ? ನಾನು ಮರಳನ್ನು ಹರಿಯುವ ನೀರಿಗೆ ಎಸೆದು ಸೇತುವೆ ನಿರ್ಮಾಣ ಮಾಡುವುದು, ನೀನು ಕಷ್ಟಪಡದೆ ವಿದ್ವಾಂಸನಾಗುವುದು, ಎರಡೂ ಒಂದೇ ಅಲ್ಲವೇ ಎಂದು ಹೇಳಿ ಆ ಹಿರಿಯರು ಹೊರಟು ಹೋದರು. ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಯಿತು. ಮರುದಿನದಿಂದಲೇ ಅವನು ಜಪ ಮಾಡುವುದನ್ನು ನಿಲ್ಲಿಸಿ ಓದಲು ಆರಂಭಿಸಿದನು. ಅವನಿಗೆ ಓದು ಬರಹದ ಬಗೆಗೆ ಆಸೆ ಉಂಟಾಯಿತು. ಆ ನಂತರದ ದಿನಗಳಲ್ಲಿ ಅವನು ದೊಡ್ಡ ವಿದ್ವಾಂಸನಾದನು. ಈ ಕಥೆಯ ನೀತಿ ಏನೆಂದರೆ, ಕಷ್ಟಪಟ್ಟರೆ ಸುಖ ಸಿಗುವುದು. ಧನ್ಯವಾದಗಳು.
0: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ವಿಶ್ವಾಸ್ ಹೇಳಿದ ಶ್ರಮಕ್ಕೆ ತಕ್ಕ ಫಲ ಎಂಬ ಕತೆ ಕೇಳ್ರಲ್ಲ, ನಮ್ಮ ಹಿರಿಯರು ಹೇಳೋ ಬುದ್ಧಿ ಮಾತನ್ನ ನಾವು ಯಾಕೆ ಕೇಳ್ಕ ಅಂತ ಗೊತ್ತಾಯ್ತಲ್ಲ. ಶಂಕರಪ್ಪ ಮೇಷ್ಟ್ರ ಮಗನ ಹಾಗೆ ನಾವು ನಮ್ಮ ಯೋಚನೆ ದಿಕ್ಕನ್ನ ಬದಲಿಸಿ ಹಿರಿಯರ ಉದ್ದೇಶವನ್ನ ಅರ್ಥ ಮಾಡ್ಕೊಂಡ್ರೆ ಜೀವನದಂಗೆ ಸಕ್ಸಸ್ ಕಾಮಕ್ಕೆ ಖಂಡಿತ ಸಾಧ್ಯ ಇತ್ತು. ಎಲ್ಲವೂ ನಮ್ ಕೈಯಂಗೆ ಇಪ್ಪುದಲ್ದ. ಒಂದು ಒಳ್ಳೆ ಚಿಂತನೆಯ ನೀತಿ ಕಥೆ ಹೇಳಿದ ವಿಶ್ವಾಸ್ಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮನುಷ್ಯನ ಆಸೆಗಳಿಗೆ ಮಿತಿ ಎಂಬುದಿಲ್ಲ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ಹೀಗೆ ಆಸೆಗಳ ಪಟ್ಟಿ ಬೆಳೀತಾ ಹೋತ್. ಇದನ್ನ ಪುರಂದರದಾಸರೆ ಈ ರೀತಿ ಹೇಳಿ ನಮ್ಮೆಲ್ಲರನ್ನ ಎಚ್ಚರಿಸಿರು. ನಾವೆಲ್ಲರೂ ಬದುಕಂಗೆ ಏನೇನೋ ಆಸೆ ಇಟ್ಕಂತ, ಆದ್ರೆ ಅವೆಲ್ಲವೂ ಕೈಗೂಡುದಿಲ್ಲ. ಜೀವನದಂಗೆ ಅಕಸ್ಮಾತ್ ನಾವು ಅನ್ಕೊಂಡದ್ದು ಒಂದು ಆಸೆ ಕೈಗೂಡದೆ ಇದ್ರೆ ನಮ್ಮ ಪ್ರತಿಕ್ರಿಯೆ ಹೆಂಗಿರುತ್ತಂತ ಗೊತ್ತಾಯ್ಕಾದ್ರೆ ನರಿ ಮತ್ತೆ ದ್ರಾಕ್ಷಿ ಎಂಬ ಈ ಕಥೆನ ಕೇಂಬ. ಈಗ ಈ ಕಥೆ ಹೇಳೋಕೆ ನಮ್ ಜೊತೆಗೆ ರೆಡಿ ಪರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ 6ನೇ ತರಗತಿಯ ಸಂಜಯ್. ಹಂಗಾರೆ ಸಂಜಯ್ ಹೇಳುವ ನರಿ ಮತ್ತು ದ್ರಾಕ್ಷಿ ಎಂಬ ಕಥೆನ ಈಗ ಕೇಂಬಾಕ.
3: ನರಿಯೊಂದು ತುಂಬಾ ಹಸಿದಿತ್ತು. ಅದು ಆಹಾರವನ್ನು ಹುಡುಕುತ್ತಾ ಅಲ್ಲಿ ಮತ್ತು ಇಲ್ಲಿ ಅಲೆದಾಡಲು ಪ್ರಾರಂಭಿಸಿತು. ತುಂಬಾ ಸಮಯ ಹುಡುಕಿದ ನಂತರವೂ ನರಿಗೆ ತಿನ್ನಲು ಏನೂ ಸಿಗಲಿಲ್ಲ. ಆಗ ನರಿಯ ಕಣ್ಣುಗಳು ಹತ್ತಿರದ ತೋಟದ ಮೇಲೆ ಬಿದ್ದಿತ್ತು. ತೋಟವು ತುಂಬಾ ಸುಂದರ ಮತ್ತು ಹಸಿರು ಬಣ್ಣದಾಗಿತ್ತು. ನರಿಯು ತೋಟದ ಕಡೆಗೆ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು. ನರಿಯು ತನಗೆ ತೋಟದಲ್ಲಿ ಏನಾದರೂ ತಿನ್ನಲು ಸಿಗುತ್ತದೆ ಎಂದು ಯೋಚಿಸುತ್ತಾ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು. ನರಿಯು ತೋಟವನ್ನು ತಲುಪಿದ ತಕ್ಷಣ ತೋಟವು ದ್ರಾಕ್ಷಿಯಿಂದ ತುಂಬಿರುವುದನ್ನು ನೋಡಿತು. ಎಲ್ಲಾ ದ್ರಾಕ್ಷಿಗಳು ಸಂಪೂರ್ಣವಾಗಿ ಮಾಗಿದ್ದವು. ದ್ರಾಕ್ಷಿಯನ್ನು ನೋಡಿ ನರಿಗೆ ತುಂಬಾ ಸಂತೋಷವಾಯಿತು. ದ್ರಾಕ್ಷಿಯ ವಾಸನೆಯಿಂದ ದ್ರಾಕ್ಷಿಗಳು ಎಷ್ಟು ರಸಭರಿತ ಮತ್ತು ಸಿಹಿಯಾಗಿರುತ್ತದೆ ಎಂಬ ಕಲ್ಪನೆ ನರಿಗೆ ಸಿಕ್ಕಿತು. ನರಿಯು ತುಂಬಾ ಆತುರ ಮತ್ತು ಆಸೆಯಿಂದ ದ್ರಾಕ್ಷಿಯನ್ನು ತಿನ್ನಲು ಜಿಗಿಯಿತು. ಆದರೆ ಅದು ನರಿಗೆ ಕೈಗೆ ಎಟುಕಲಿಲ್ಲ. ಮತ್ತೆ ಯಾಕೆ ಪ್ರಯತ್ನಿಸಬಾರದು ಎಂದು ನರಿಯು ಯೋಚಿಸಿತು. ನರಿಯು ಮತ್ತೆ ಜಿಗಿಯಿತು. ಈ ಬಾರಿಯೂ ನರಿಯು ದ್ರಾಕ್ಷಿಯನ್ನು ತಲುಪಲು ವಿಫಲವಾಯಿತು. ನರಿಗೆ ದಣಿವಾಯಿತೇ ಹೊರತು ಎಷ್ಟೇ ಜಿಗಿದರೂ ದ್ರಾಕ್ಷಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. ನರಿಯು ವೈಫಲ್ಯವನ್ನು ಮರೆಮಾಡಲು ದ್ರಾಕ್ಷಿಗಳು ಹುಳಿ ಎಂದು ಹೇಳಿತು. ಆದ್ದರಿಂದ ನಾನು ಅವುಗಳನ್ನು ತಿನ್ನಬಾರದೆಂದಿತು. ಈ ಕಥೆಯ ನೀತಿ ಏನೆಂದರೆ ಸರಿಯಾದ ಪ್ರಯತ್ನವಿಲ್ಲದೆ ನಾವು ಏನನ್ನಾದರೂ ಪಡೆಯಲು ಸಾಧ್ಯವಾಗುವುದರಿದ್ದರೆ ನಾವು ಆ ವಿಷಯದ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ರೂಪಿಸಬಾರದು ಎಂದು ನರಿ ಮತ್ತು ಉಳಿದ ರಾಕ್ಷಿಗಳ ಕಥೆ ನಮಗೆ ಕಲಿಸುತ್ತದೆ. ಧನ್ಯವಾದಗಳು.
0: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ ಸಂಜಯ್ ಹೇಳಿದ ನರಿ ಮತ್ತು ದ್ರಾಕ್ಷಿ ಎಂಬ ಕಥೆ ಕೇಳ್ರಲ್ಲ, ನಾವು ಆಸೆ ಪಟ್ಟಿದ್ದು ಸಿಗದೆ ಇದ್ರೆ ನಮ್ಮ ಪ್ರತಿಕ್ರಿಯೆ ಹೆಂಗಿರುತ್ತಂತ ಗೊತ್ತಾಯ್ತಲ್ಲ. ನಮ್ಮ ಆಸೆಯ ವಸ್ತು ನಮಗೆ ಸಿಕ್ಕಲಿಲ್ಲ ಅಂತ, ಅದು ಯಾರಿಗೂ ಸಿಕ್ಕಾಗ ಅಂಥೇಳಿ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿ ಅದು ಯಾರಿಗೂ ಸಿಗದೆ ಇಪ್ಪಂಗೆ ಮಾಡೋದು ಖಂಡಿತ ಒಳ್ಳೇದಲ್ಲ ಅಲ್ದಾ? ಒಂದೊಳ್ಳೆ ಚಿಂತನೆಯ ನೀತಿ ಕಥೆ ಹೇಳಿದ ರಟ್ಟಾಡಿಯ ಸಂಜಯ್ಗೆ ಧನ್ಯವಾದಗಳು. ಈಗ ನೀವು ಕೇಳ್ತಿದ್ದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ಇದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಬುದ್ಧಿವಂತ ಶಕ್ತಿಶಾಲಿಗಿಂತಲೂ ಮಿಗಿಲು ಅಂತ ಒಂದ್ ಮಾತಿತ್ತು. ಹಂಗಯೇ ಬುದ್ಧಿವಂತನಾದವನ ಬದುಕು ಯಾವತ್ತೂ ಬೆಳಕಿನಿಂದ ಕೂಡಿಪ್ಪುದು. ಬುದ್ಧಿವಂತನಿಗೆ ಸೋಲೆಂಬುದಿಲ್ಲ, ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದರಿಂದ ಎಲ್ಲರ ಗಮನವನ್ನ ಸುಲಭವಾಗಿ ಸೆಳೆಯೋಕೆ ಸಾಧ್ಯ ಆತ್. ಇದನ್ನ ಸಾಬೀತುಪಡಿಸೋಕೆ ನಮ್ಮ ಪುಟಾಣಿಗಳ ಕಥಾ ಪ್ರಪಂಚದಂಗೆ ಅಕ್ಬರ್ ಬೀರ್ಬಲ್ಲ ಮತ್ತೆ ತೆನಾಲಿ ರಾಮಕೃಷ್ಣನ ಸಾಕಷ್ಟು ಬುದ್ಧಿವಂತಿಕೆ ಕಥೆಗಳಿಪ್ಪದು ನಿಮ್ಗೆಲ್ಲರಿಗೂ ಗೊತ್ತೇ ಇತ್ತು. ಅಂತಹ ಕಥೆಗಳಲ್ಲಿ ಚಿತ್ರಗಾರ ಅಂಬು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಒಂದು ಕತೆ ಇತ್ತು. ಈ ಕಥೆನ ಈಗ ನಿಮ್ಗೆ ಹೇಳೋಕೆ ನಮ್ ಜೊತೆಗೆ ರೆಡಿ ಇಪ್ಪದು ಸರ್ಕಾರಿ ಪದವಿ ಪೂರ್ವ

0: ಅವನು ಎಲ್ಲ ಚಿತ್ರಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ. ಬಳಿಕ ಅವನಿಗೆ ಜಿಂಕೆಯು ಇದ್ದ ಚಿತ್ರ ಬಹಳ ಹಿಡಿಸಿತು. ಏನೋ ಅದನ್ನೇ ನೋಡುತ್ತಾ ಕುಳಿತು ಬಿಟ್ಟ. ರಾಯ ರಾಮಕೃಷ್ಣನ ಒಂದು ಚಿತ್ರವನ್ನು ಮೇಲಿಂದ ಮೇಲೆ ನೋಡುತ್ತಿದ್ದನ್ನು ಗಮನಿಸಿ ರಾಮಕೃಷ್ಣ, ಏನಯ್ಯ ಬಹಳ ಹೊತ್ತಿನಿಂದ ಒಂದೇ ಚಿತ್ರವನ್ನು ನೋಡುತ್ತಿದ್ದೆ, ಅದೇನು ಆ ಚಿತ್ರದಲ್ಲಿ ವೈಶಿಷ್ಟ್ಯ ಎಂದು ಕೇಳಿದ. ರಾಮಕೃಷ್ಣ ಉತ್ತರಿಸುತ್ತಾ, ಸ್ವಾಮಿ ಹೇಳಿ ಕೇಳಿ, ಇದು ಜಿಂಕೆಯ ಚಿತ್ರ. ಇವರೆಗೆ ನೋಡಿದ ಜಿಂಕೆಗೆ ಎರಡು ಕಿವಿಗಳಿವೆ, ಆದರೆ ಈ ಚಿತ್ರದಲ್ಲಿ ಜಿಂಕೆ ಒಂದೇ ಕಿವಿ ಇದೆಯಲ್ಲ, ಏಕೆ ಎಂದು ನೋಡುತ್ತಿದ್ದೇನೆ ಎಂದು ಹೇಳಿದ. ದೊರೆಯು ತಾನೊಮ್ಮೆ ಆ ಚಿತ್ರ ನೋಡಿದ. ಬಳಿಕ ತನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ಮಂತ್ರಿಗೂ ಅದನ್ನು ನೋಡಲು ಕೊಟ್ಟ. ಎಲ್ಲರೂ ಜಿಂಕೆಯ ಚಿತ್ರ ಒಂದು ತರಹ ಇದೆ ಎಂದು ಅಭಿಪ್ರಾಯಪಟ್ಟರು. ಚಿತ್ರಕಾರನಿಗೂ ಹಾಗೆ ಅನಿಸುತ್ತಾದರೂ ಅವನು ಅದನ್ನು ಒಪ್ಪಿಕೊಳ್ಳಲಾರದ ಸ್ಥಿತಿಯಲ್ಲಿದ್ದ. ಒಪ್ಪಿಕೊಂಡರೆ ಅವಮಾನವಾಗುತ್ತೆಂಬುದು ಅವನಿಗೆ ಸಮಸ್ಯೆಯಾಗಿತ್ತು. ಚಿತ್ರಗಾರ ರಾಯನಿಗೆ, ಸ್ವಾಮಿ ನಾನು ಬರೆದ ಈ ಚಿತ್ರದಲ್ಲಿ ಹಲವು ಸಂಕೇತಗಳಿವೆ. ಈ ಜಿಂಕೆ ನಮ್ಮಿದ್ದರಿಗಾದರೂ ನಿಂತಿದ್ದಲ್ಲಿ ಬಳಕೆ ಹೊರಳಿರುವುದರಿಂದ ಇನ್ನೊಂದು ಕಿವಿ ಕಾಣುವುದಿಲ್ಲ. ಇಂತಹ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಚಿತ್ರಕಲೆಯಲ್ಲಿ ಅಪಾರ ಪರಿಶ್ರಮ ಹೊಂದಿರಬೇಕು ಎಂದು ಹೇಳಿದ. ರಾಮಕೃಷ್ಣನಿಗೆ ಚಿತ್ರಕಾರರ ಮಾತು ಕೇಳಿ ಅವಮಾನವಾದಂತಾಯಿತು. ಸ್ವಾಮಿ ನಾನು ಅಂತಹ ಚಿತ್ರಕಲಾವಿದನೂ ಅಲ್ಲ, ಚಿತ್ರಕಲೆಯಲ್ಲಿ ಪರಿಶ್ರಮವೂ ಇಲ್ಲ, ಏನು ನನಗುಂಟಾದ ಅನುಮಾನ ಪರಿಹರಿಸಿಕೊಳ್ಳಲು ಕೇಳಿದನಷ್ಟೇ. ತಾವು ಒಪ್ಪುದಾದರೆ ನಾಳೆ ನಾನೊಂದು ಚಿತ್ರ ಬರೆದು ತರುತ್ತೇನೆ, ಆಗಷ್ಟೇ ನನ್ನ ಮಾತಿನ ಅರ್ಥ ತಿಳಿಯುವುದು, ನನಗೂ ಆದುದರಿಂದ ಹೆಸರು ಬರುವುದು ಎಂದು ಅಪ್ಪಣೆ ಬೇಡಿದ. ರಾಯನು ಒಪ್ಪಿದ. ಆದರೆ ಆಸ್ಥಾನಕ್ಕೆ ಬಂದಿದ್ದ ಚಿತ್ರಗಾರ ತೆನಾಲಿ ರಾಮಕೃಷ್ಣನು ಏನು ಗೊತ್ತು ಚಿತ್ರಕಲೆ ಎಂದು ಉದಾಸೀನನಾದ. ಮಾರನೇ ದಿನ ರಾಮಕೃಷ್ಣ ಎರಡು ಚಿತ್ರಗಳನ್ನು ಬರೆದು ತಂದು ಅರಮನೆಯ ಗೋಡೆಗಳಿಗೆ ತಗುಲಿಸಿ ಮೇಲೊಂದು ಪರದೆ ಎಳೆದು ರಾಜ ಚಿತ್ರಗಾರನ ಹಾಗೂ ಮಂತ್ರಿಗಳನ್ನು ಬರವಿಗಾಗಿ ಕಾದ. ಅವರೆಲ್ಲ ಬಂದ ಬಳಿಕ ಪಟಗಳ ಮೇಲಿನ ಪರದೆ ಸರಿಸಿದ. ರಾಮಕೃಷ್ಣ ಬರೆದ ಚಿತ್ರ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಒಂದು ಚಿತ್ರದಲ್ಲಿ ಕುದುರೆಯೊಂದರ ಕಾಲು, ಬಾಲ, ಕಿವಿ, ಮುಖ, ದೇಹ ಇತ್ತು. ಅವರೆಲ್ಲ ಬೇರೆ ಬೇರೆಯಾಗಿ ಎಲ್ಲೆಂದರಲ್ಲಿ ಚಿತ್ರಿಸಿದ. ಇನ್ನೊಂದು ಚಿತ್ರದಲ್ಲಿ ಒಬ್ಬ ಸವಾರನ ತಲೆ, ಕೈ, ಕಾಲು, ಶರೀರ ಹಾಗೂ ಅವನ ಪೇಟ ಇವುಗಳು ಬೇರೆ ಬೇರೆಯಾಗಿ ಚಿತ್ರಿಸಿದ. ರಾಮಕೃಷ್ಣ, ಏನಯ್ಯ ನಿನಗೂ ಚಿತ್ರ ಬರೆಯಲು ಬರುತ್ತದೆಯೇ, ಈ ಚಿತ್ರ ಹೇಳುವುದಾದರೂ ಏನು ಎಂದು ರಾಯ ಕೇಳಿದ. ಇದು ಕುದುರೆ ಸವಾರನ ಚಿತ್ರ ಪ್ರಭು ಎಂದು ರಾಮಕೃಷ್ಣ ಮೂವರು ಮಿಕಮಿಕ ನೋಡಿದರು. ಏನಪ್ಪ ನಮಗೊಂದು ಅರ್ಥವಾಗುತ್ತಿಲ್ಲ ಎಂದರು. ರಾಮಕೃಷ್ಣ, ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ. ಒಂದು ಕಡೆ ಕುದುರೆ, ಇನ್ನೊಂದು ಕಡೆ ಸವಾರ, ಇಬ್ಬರ ಅಂಗಗಳು ಒಂದೊಂದು ಬಿಡದಂತೆ ಚಿತ್ರಿಸಿದ್ದೇನೆ. ಯಾವ ಯಾವ ಅಂಗಗಳು ಎಲ್ಲಿರಬೇಕೋ ಅವೆಲ್ಲ ಇಬ್ಬರಿಗೂ ಇವೆ ನೋಡಿ ಬೇಕಾದರೆ ಎಂದು ಹೇಳಿದ. ಚಿತ್ರಗಾರನು ರಾಮಕೃಷ್ಣ ತನ್ನನ್ನೇ ಬೊಟ್ಟು ಮಾಡಿ ಈ ಚಿತ್ರ ವಿವರಣೆಯನ್ನು ಕೊಡುತ್ತಿದ್ದಾನೆಂಬುದು ತಿಳಿಯಿತು. ಆಗ ಅವನೆಲ್ಲ ರಾಯನಿಗೆ, ಸ್ವಾಮಿ ರಾಮಕೃಷ್ಣ ಬರೆದ ಚಿತ್ರ ನೋಡಿದ ಮೇಲೆ ನನಗೂ ನನ್ನ ಚಿತ್ರದ ಕೊರತೆ ತಿಳಿಯಿತು. ಜಿಂಕೆಯ ಒಂದು ಕಿವಿ ಇಲ್ಲದೆ ಚಿತ್ರ ಬರೆದಿದ್ದು ನನ್ನ ತಪ್ಪು, ನಾನು ನನ್ನನ್ನು ತಿದ್ದಿಕೊಂಡಿದ್ದೇನೆ ಎಂದು ಹೇಳಿ ತನ್ನೂರ ಹಿಂತಿರುಗುವುದು ಹೇಳಿದ. ರಾಯ ಆ ಪ್ರಸಿದ್ಧ ಚಿತ್ರಗಾರನ ಕೈಯಿಂದ ಅರಮನೆಗೆಂದು ಕೆಲವು ಚಿತ್ರಗಳನ್ನು ಬರೆಸಿ ಅವನಿಗೆ ಕೈ ತುಂಬ ಹಣ ಕೊಟ್ಟು ಕಳುಹಿಸಿದ. ಸಮಯ ಪ್ರಜ್ಞೆಯಿಂದ ವರ್ತಿಸಿದ ರಾಮಕೃಷ್ಣನಿಗೂ ಕಾಣಿಕೆಯನ್ನು ಕೊಟ್ಟು ಸತ್ಕರಿಸಿದ. ಧನ್ಯವಾದಗಳು.
1: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಲಾವಣ್ಯ ಹೇಳಿದ ಚಿತ್ರಗಾರ ಎಂಬ ಕಥೆಯನ್ನ ಕೇಳ್ರಲ್ಲ, ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಎಂಬ ಮಾತು ಎಷ್ಟು ಸತ್ಯ ಅಲ್ದ? ಚಿತ್ರ ಹೆಂಗಿತ್ತಂಬುದಕ್ಕಿಂತ ಸಮಯೋಚಿತವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಬಹಳ ಮುಖ್ಯ ಅಲ್ದ? ಒಂದೊಳ್ಳೆ ಚಿಂತನೆಯ ಬುದ್ಧಿವಂತಿಕೆಯ ಕತೆ ಹೇಳಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಲಾವಣ್ಯಳಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗೆ ಅಜ್ಜಪ್ತಿ. ನಾವು ಸತ್ ಮೇಲೆ ಸ್ವರ್ಗ ಅಥವಾ ನರಕಕ್ಕೆ ಹೋಗ್ತಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಸತ್ ಮೇಲೆ ನಮಗೆ ಪ್ರಾಪ್ತಿ ಆಪದು ಒಂದು ಸ್ವರ್ಗ ಇಲ್ಲಾಂದ್ರೆ ನರಕ. ಯಾರು ಜೀವನದಂಗೆ ಒಳ್ಳೆ ಕೆಲಸ ಮಾಡಿರ್ತೋ ಅವರೆಲ್ಲ ಸೀದಾ ಸ್ವರ್ಗಕ್ಕೆ ಹೋತ್ರ, ಕೆಟ್ಟ ಕೆಲಸ ಮಾಡಿದವರೆಲ್ಲ ನರಕಕ್ಕೆ ಹೋತ್ರ ಎಂಬ ನಂಬಿಕೆ ಬಲವಾಗಿ ಇಪ್ಪುದ್ರಿಂದ ಯಾರಿಗೆ ಭಯ ಭಕ್ತಿ ಇರುತ್ತೋ ಅವರೆಲ್ಲರೂ ಜೀವನದಂಗೆ ಒಳ್ಳೆ ಕೆಲಸ ಮಾಡ್ತಾ ಇಪ್ಪುದು. ಆದ್ರಿಂದಲೇ ಈ ಸಮಾಜದಂಗೆ ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ. ನಾನು ಇಷ್ಟೆಲ್ಲ ವಿಷಯ ಹೇಳೋದು ಎಂತಕ್ಕಂದ್ರೆ, ಇಲ್ಲೊಂದು ಜನಸೇವೆಯೇ ಜನಾರ್ದನ ಸೇವೆ ಅಂಬೋ ನೀತಿ ಕಥೆ ಇತ್ತು ಕೇಣಿ. ಈ ನೀತಿ ಕಥೆನ ಹೇಳೋಕೆ ಈಗ ನಮ್ ಜೊತೆಗೆ ರೆಡಿ ಇಪ್ಪುದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣೆ ಇಲ್ಲಿನ 7ನೇ ತರಗತಿಯ ಶರ್ವಾಣಿ. ಹಂಗಾರೆ ಜನಸೇವೆಯೇ ಜನಾರ್ದನ ಸೇವೆ ಹೆಂಗೆ

0: ಅಂತ ಈ ಕಥೆಗೆ ಅಂತ ತಿಳ್ಕೊಂಬ ಬನ್ನಿ.
1: ಶಂಕರಯ್ಯ, ಸೋಮಯ್ಯ, ಮಲ್ಲಯ್ಯ ಎಂಬ ಮೂವರು ಗೆಳೆಯರಿದ್ದರು. ಅವರು ತಮಗೆ ಒಲಿದ ಶಕ್ತಿಯನ್ನು ಬಳಸಿಕೊಂಡು ಸ್ವರ್ಗದ ಕಡೆಗೆ ಹೊರಟರು. ಶಂಕರಯ್ಯ ಮಹಾಪಂಡಿತ, ಸೋಮಯ್ಯ ಶಿವನ ಪೂಜೆ ಮಾಡುವ ಪುರೋಹಿತನಾಗಿದ್ದ, ಮಲ್ಲಯ್ಯ ರೈತನಾಗಿದ್ದ. ಹೀಗೆ ಮೂವರು ಸಾಗಬೇಕಾದರೆ ಸ್ವರ್ಗದ ಬಾಗಿಲು ಬಂದೇ ಬಿಟ್ಟಿತು. ಮೂವರು ಸ್ವರ್ಗದ ಬಾಗಿಲ ಒಳಗೆ ಹೋಗಲು ಪ್ರಯತ್ನಿಸಿದಾಗ ಸ್ವರ್ಗದ ದ್ವಾರಪಾಲಕರು ತಡೆದರು. ನೀವು ಸ್ವರ್ಗಕ್ಕೆ ಹೋಗಬೇಕಾದರೆ ಭೂಲೋಕದಲ್ಲಿ ಮಾಡಿದ ಒಳ್ಳೆಯ ಕೆಲಸವನ್ನು ತಿಳಿಸಿ ಎಂದರು. ಆಗ ಪಂಡಿತ ಶಂಕರಯ್ಯ, ನಾನು ಚತುರ್ವೇದ ಪಂಡಿತ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗಲು ಯೋಗ್ಯನಾಗಿದ್ದೇನೆ ಎಂದನು. ಅದಕ್ಕೆ ದ್ವಾರಪಾಲಕರು ಒಪ್ಪಲಿಲ್ಲ. ನೀನು ಪಂಡಿತನಾಗಿದ್ದು ನಿನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದೀಯ ಹೊರತು ಸಮಾಜಕ್ಕೆ ಏನೂ ಮಾಡಿಲ್ಲ ಎಂದು ತಡೆದು ಅವನನ್ನು ಅಲ್ಲಿಯೇ ಬಾಗಿಲ ಬಳಿ ನಿಲ್ಲಿಸಿದರು. ಈಗ ಸೋಮಯ್ಯನ ಸರದಿ ಬಂದಿತು. ನಾನು ಭೂಲೋಕದಲ್ಲಿ ಸ್ವರ್ಗದ ಅಧಿದೇವತೆಯಾದ ಶಿವನನ್ನು ಪೂಜಿಸಿದ್ದೇನೆ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗಲು ಯೋಗ್ಯನಾಗಿದ್ದೇನೆ ಎಂದನು. ಆಗ ದ್ವಾರಪಾಲಕರು, ನೀನು ಭಕ್ತಿಯಿಂದ ಪುರೋಹಿತ ಕಾರ್ಯ ಮಾಡಿಲ್ಲ, ನಿನ್ನ ಹಿತಕ್ಕಾಗಿಯೇ ಮಾಡಿಕೊಂಡು ಹಣ ಸಂಪಾದನೆ ಮಾಡಿದ್ದೀಯ ಎಂದು ಅವನನ್ನು ಆಚೆ ನಿಲ್ಲಿಸಿದರು. ಕೊನೆಯ ಸರದಿ ಮಲ್ಲಯ್ಯನದು. ನಾನು ಜೀವಮಾನವಿಡೀ ಹೊಲದಲ್ಲಿ ನನ್ನ ಕೈಲಾದಷ್ಟು ಕೆಲಸ ಮಾಡಿ ಬೆಳೆ ಬೆಳೆದು 4 ಜನಕ್ಕೆ ಆಹಾರ ಸಿಗುವಂತೆ ಮಾಡಿದ್ದೇನೆ ಎಂದು ವಿನಂತಿಸಿಕೊಂಡನು. ಆಗ ದ್ವಾರಪಾಲಕರು ಮಲ್ಲಯ್ಯನನ್ನು ಸ್ವರ್ಗದ ಒಳಕ್ಕೆ ಬಿಟ್ಟರು. ಈ ಕಥೆಯ ನೀತಿ ಏನೆಂದರೆ ಸಮಾಜ ಸೇವೆ ಶ್ರೇಷ್ಠ.
0: ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣಿಯ ಶರ್ವಾಣಿ ಹೇಳಿದ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಕಥೆನ ಕೇಳ್ರಿ ಅಲ್ಲ. ನಾವು ಸತ್ತ ಮೇಲೆ ನಮ್ಗೆ ಸ್ವರ್ಗ ಪ್ರಾಪ್ತಿ ಆಯ್ಕಾದ್ರೆ ನಾವು ಯಾವ ರೀತಿಯ ಒಳ್ಳೆ ಕೆಲಸ ಮಾಡ್ಕ ಅಂತ ಗೊತ್ತಾಯ್ತಲ್ದ. ಕೇವಲ ನನ್ಗೆ ನನ್ನ ಸಂಸಾರಕ್ಕೆ ಮಾತ್ರ ಒಳ್ಳೇದಾಗಲಿ ಅಂತ ಆಶಿಸುವುದು ಸ್ವಾರ್ಥ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದು ನಿಸ್ವಾರ್ಥ. ಇದೇ ನಮ್ಮೆಲ್ಲರ ಜೀವನ ಸೂತ್ರ ಆಯರ್ಕ. ಇದನ್ನ ಬಹಳ ಚಂದ ಮಾಡಿ ಒಂದು ಒಳ್ಳೆ ನೀತಿ ಕಥೆ ಮೂಲಕ ಹೇಳಿದ KPS ಕೊಕ್ಕರ್ಣಿಯ ಶರ್ವಾಣಿಗೆ ಧನ್ಯವಾದಗಳು. ಈಗ ನೀವು ಕೇಳ್ತಿದ್ದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ನಾನಿದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯ ವಂಶದ ಸುಪ್ರಸಿದ್ಧ ಚಕ್ರವರ್ತಿ. ತ್ರಿಭುವನ ಮಲ್ಲ ಎಂಬ ಬಿರುದನ್ನ ಧರಿಸಿದ್ದ ಈತ 1ನೆಯ ಸೋಮೇಶ್ವರನ ಮಗ, 2ನೇ ಸೋಮೇಶ್ವರನ ತಮ್ಮ. ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲ ಬಹಳ ವೈಭವಿತ ಆಗಿತ್ತು. ಹಲವು ದೇವಾಲಯಗಳ ನಿರ್ಮಾಣ ಆಗಿತ್ತು, ಧರ್ಮ ದತ್ತಿಗಳ ಸ್ಥಾಪನೆ ಆಯಿತು. ಇವನ್ ಕಾಲದಂಗೆ 100+ ಶಾಸನಗಳು ಕೂಡ ರಚನೆ ಆಯಿತು. ವಿಕ್ರಮಾದಿತ್ಯ ತನ್ನ ಆಸ್ಥಾನದಂಗೆ ತುಂಬಾ ಪ್ರತಿಭಾವಂತ ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದ. ಬಿಲ್ಲಣ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದು ವಿಕ್ರಮಾಂಕ ದೇವ ಚರಿತ ಎಂಬ ಗ್ರಂಥವನ್ನ ಕೂಡ ರಚಿಸಿದ್ದ. ಇದರಲ್ಲಿ ತನ್ನ ಪ್ರಭುವಿನ ಮಹಾ ಕಾರ್ಯಗಳನ್ನ ಮೂರ್ತಿಮತ್ತಾಗಿ ಅವ ಅಡಕವಾಗಿಸಿದ. ಮಿತಾಕ್ಷರವನ್ನ ಬರೆದಂತ ಸುಪ್ರಸಿದ್ಧ ನ್ಯಾಯವಾದಿ ವಿಜ್ಞಾನೇಶ್ವರ ಕೂಡ ಇದೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ. ಈ ಗ್ರಂಥ ಇಂದಿಗೂ ಕೂಡ ಹಿಂದೂ ನ್ಯಾಯಶಾಸ್ತ್ರದ ಮೂಲಾಧಾರವಾಗಿ ಬಳಕೆಯಲ್ಲಿದೆ. ಕಲ್ಯಾಣದಂತ ನಗರವಾಗ್ಲಿ ವಿಕ್ರಮಾದಿತ್ಯನಂತ ಅರಸನಾಗ್ಲಿ ಬೇರೆಲ್ಲೂ ಇಲ್ಲ ಅಂತ ಈ ಗ್ರಂಥದಲ್ಲಿ ವಿಜ್ಞಾನೇಶ್ವರ ಹೊಗಳಿದ. ವಿಕ್ರಮಾದಿತ್ಯನ ಬಗ್ಗೆ ಇಷ್ಟೆಲ್ಲ ವಿಷಯ ಹೇಳೋತ್ತಿಗೆ ನಮ್ಗೆ ನೆನ್ಪಾಪುದೇ ವಿಕ್ರಮ ಬೇತಾಳನ ಕಥೆಗಳು. ಈ ಕಥೆಗಳು ಹೆಂಗೆ ಶುರುವಾಯಿತು ಎಂಬುದಕ್ಕೆ ಇಲ್ಲೊಂದು ಕತೆ ಇತ್ತು ಕೇಳಿ. ವಿಕ್ರಮ ಬೇತಾಳ ಎಂಬು ಈ ಕಥೆನ ಈಗ ನಿಮ್ಗೆ ಹೇಳೋಕೆ ನಮ್ ಜೊತೆ ರೆಡಿ ಇಪ್ಪುದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ 8ನೇ ತರಗತಿಯ ಪ್ರಜ್ವಲ್. ಹಂಗಾರೆ ಈ ಕಥೆನ ಈಗ ಕೇಂಬ ಬನ್ನಿ.
2: ನಾನು ಹೇಳುತ್ತಿರುವ ಕಥೆ ವಿಕ್ರಮ ಬೇತಾಳ. ವಿಕ್ರಮ ಬೇತಾಳ, ಅಬ್ಬಾ, ಈ ಹೆಸರುಗಳು ವಿಚಿತ್ರವಾಗಿ ತೋರುತ್ತವಲ್ಲವೇ? ಇವರು ಯಾರು ಎಂಬುದು ತಿಳಿದುಕೊಳ್ಳಬೇಕೆನಿಸುತ್ತವಲ್ಲವೇ? ವಿಕ್ರಮ ಇದು ಒಬ್ಬ ರಾಜನ ಹೆಸರು. ವಿಕ್ರಮನ ಪೂರ್ಣ ಹೆಸರು ತ್ರಿವಿಕ್ರಮಸೇನ ಎಂದು ಇವನು ಗೋದಾವರಿ ನದಿ ತೀರದ ಪ್ರತಿಷ್ಠಾನೆಂಬ ನಗರದ ರಾಜನಾಗಿದ್ದನು. ಬಲು ಪ್ರಸಿದ್ಧನು, ಮಹಾಶೂರನು, ಧೈರ್ಯಶಾಲಿಯೂ ಆಗಿದ್ದ ವಿಕ್ರಮನಾಯ ಪರಿಪಾಲಕನಾಗಿಯೂ ಪ್ರಜಾನಿರೋಗನಾಗಿಯೂ ಹೆಸರಾಗಿದ್ದನು. ಒಂದು ದಿನ ವಿಕ್ರಮ ಸಿಂಹಾಸನರೂಢನಾಗಿದ್ದಾಗ ಅವನ ಆಸ್ಥಾನಕ್ಕೆ ಶಾಂತಿಶೀಲನೆಂಬ ಒಬ್ಬ ಮುನಿ ಆಗಮಿಸಿ ಆಗಮಿಸಿ ರಾಜನಿಗೆಂದು ಒಂದು ಹಣ್ಣನ್ನು ಕಾಣಿಕೆಯಾಗಿ ಕೊಟ್ಟನು. ರಾಜನು ಅದನ್ನು ಸ್ವೀಕರಿಸಿ ತನ್ನ ಬಳಿ ಇದ್ದ ಕೋಶಾಧಿಕಾರಿಗೆ ಕೊಟ್ಟನು. ಮುನಿಯ ಹಣ್ಣು ಪ್ರತಿದಿನವೂ ರಾಜನಿಗೆ ತಂದುಕೊಟ್ಟು ಕೊಡತೊಡಗಿದನು. ವಿಕ್ರಮ ರಾಜನಿಗೆ ಶಾಂತಿಶೀಲ ಪ್ರತಿನಿತ್ಯವೂ ತನ್ನನ್ನು ಏಕೆ ಈ ಕಾಣಿಕೆ ಮೂಲಕ ಸೇವಿಸುತ್ತಿದ್ದಾನೆಂದು ಅರ್ಥವೇ ಆಗಲಿಲ್ಲ. ಮುನಿ ತಂದುಕೊಡುತ್ತಿದ್ದ ಹಣ್ಣನ್ನು ಮಾತ್ರ ಕೋಶಾಧಿಕಾರಿಗೆ ಬಳಿ ಕೊಡುತ್ತಿದ್ದನು. ಇದು ಹೀಗೆಯೇ ಕೆಲವು ವರ್ಷಗಳು ನಡೆದವು. ಒಂದು ದಿನ ಮಾತ್ರ ವಿಕ್ರಮನು ಮುನಿ ತಂದುಕೊಟ್ಟ ಹಣ್ಣನ್ನು ಅರಮನೆಯೊಳಗಿನ ಎಲ್ಲಿಂದಲೋ ಬಂದ ಒಂದು ಕೋತಿಗೆ ಕೊಟ್ಟನು. ಹಸಿದ ಕೋತಿ ಹಣ್ಣನ್ನು ತಿನ್ನತೊಡಗಿತು. ಆದರೆ ಇದ್ದಕ್ಕಿದ್ದಂತೆ ಹಣ್ಣಿನೊಳಗಿನಿಂದ ಒಂದು ಅಮೂಲ್ಯ ರತ್ನವು ಹೊರಬಿದ್ದಿತು. ಇದನ್ನು ಕಂಡ ವಿಕ್ರಮನು ಚಿಕಿತನಾದನು. ಕೂಡಲೇ ಕೋಶಾಧಿಕಾರಿಯನ್ನು ಕರೆದು ತಾನು ಇದುವರೆಗೂ ಕೊಡುತ್ತಾ ಬಂದ ಹಣ್ಣುಗಳನ್ನು ಏನು ಮಾಡಿದೆ ಎಂದು ಕೇಳಿದನು. ಕೋಶಾಧಿಕಾರಿ ರಾಜನು ನೀಡಿದ ಎಲ್ಲ ಹಣ್ಣುಗಳನ್ನು ಕೋಶಾಗಾರದಲ್ಲಿ ಒಂದು ಕಡೆ ಒಟ್ಟು ಹಾಕಿದನು. ರಾಜನನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ಎಲ್ಲಾ ಹಣ್ಣುಗಳು ಕೆಟ್ಟು ಹೋಗಿ ಅವುಗಳಿಂದ ಹೊರಬಂದ ರತ್ನಗಳ ರಾಶಿಯಾಗಿ ಬಿದ್ದಿದ್ದವು. ಕೋಶಾಧಿಕಾರಿಯು ಪಳಪಳನೆ ಹೊಳೆಯುತ್ತಿದ್ದ ರತ್ನಗಳನ್ನು ರಾಜನಿಗೆ ಕೊಡು ಹೋದನು. ಇದರಿಂದ ಸಂತೋಷಗೊಂಡ ವಿಕ್ರಮ ಆ ಎಲ್ಲಾ ರತ್ನಗಳನ್ನು ಕೋಶಾಧಿಕಾರಿಗಳಿಗೆ ಕೊಟ್ಟು ಮರುದಿನ ಮುನಿಯು ಬರುವಾಗಿ ಕಾದು ಕುಳಿತನು. ನಿರೀಕ್ಷಿಸಿದ ಸಮಯಕ್ಕೆ ಆ ದಿನವು ಶಾಂತಿಶೀಲ ಮುನಿಯು ಒಂದು ಹಣ್ಣಿನ ಸಮೇತ ಅರಮನೆಯ ಸಭಾಭವನ ಪ್ರವೇಶಿಸಿದನು. ವಿಕ್ರಮ ಮುನಿಯನ್ನು ಆದರದಿಂದ ಬರಮಾಡಿಕೊಂಡು ಪ್ರತಿನಿತ್ಯವೂ ಹೀಗೆ ಹಣ್ಣು ಕೊಟ್ಟು ತನ್ನನ್ನು ಸೇವಿಸುವುದಕ್ಕೆ ಕಾರಣವೇನೆಂದು ಕೇಳಿದನು. ಅಲ್ಲದೆ ಸಮಂಜಸವಾದ ಕಾರಣ ತಿಳಿಸಿದರೆ ತಾನು ಹಣ್ಣು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದನು. ಮುನಿ ಉತ್ತರಿಸುತ್ತಾ ತನಗೆ ಒಂದು ಮಂತ್ರ ಸಾಧನೆಯಲ್ಲಿ ಒಬ್ಬ ವೀರನ ಸಹಾಯದ ಅಗತ್ಯವಿದೆ, ಆ ಸಹಾಯವನ್ನು ಮಾಡಿ ಕೊಡಬೇಕೆಂದು ಕೇಳಿಕೊಂಡನು. ವಿಕ್ರಮ ಅಗತ್ಯವಾಗಿ ಸಹಾಯ ಮಾಡಿಕೊಡುವೆನೆಂದನು. ಆಗ ಮುನಿಯು, ರಾಜನೇ, ನೀನು ಮುಂದಿನ ಚತುರ್ದಶಿಯ ರಾತ್ರಿ ಇಲ್ಲಿಂದ 20 ಮೈಲುಗಳ ದೂರದಲ್ಲಿರುವ ಸ್ಮಶಾನಕ್ಕೆ ಬರಬೇಕು, ನಾನು ಅಲ್ಲಿರುವ ಆಲದ ಮರದ ಕೆಳಗೆ ಇರುತ್ತೇನೆ ಎಂದನು. ಆಗಬಹುದೆಂದು ವಿಕ್ರಮ ಮುನಿಯು ಫಲಾಹಾರಗಳಿಂದ ಸತ್ಕರಿಸಿ ಕಳುಹಿಸಿಕೊಟ್ಟನು. ಚತುರ್ದಶಿಯ ದಿನ ಬಂದಿತು. ವಿಕ್ರಮ ಮುನಿಯು ಹೇಳಿದ ಜಾಗಕ್ಕೆ ಕಾಡುದಾರಿಯಲ್ಲಿ ಕೈಯಲ್ಲಿ ಕತ್ತಿ ಹಿಡಿದು ಹೊರಟನು. ಮೈ ತುಂಬ ಕರಿ ಬಟ್ಟೆ ಹೊದ್ದುಕೊಂಡು ನಾದಿರುದಿಂದ ಯಾರಿಗೂ ಅವನು ಗುರ್ತು ಸಿಗುವಂತಿರಲಿಲ್ಲ. ಮುನಿಯು ತಿಳಿಸಿದಂತೆ ಆಲದ ಮರ ಅಡಿಯಲ್ಲಿ ಕುಳಿತಿದ್ದನು. ಅಲ್ಲಿಗೆ ವಿಕ್ರಮನು ಬಂದಾಗ ರಾತ್ರಿಯಾಗಿತ್ತು. ರಾಜನು ಕಂಡ ಮುನಿಯು, ಅಯ್ಯ ವಿಕ್ರಮ, ನೀನು ಈ ಕೂಡಲೇ ಇಲ್ಲಿಂದ ದಕ್ಷಿಣಕ್ಕೆ ಗಾವುದು ದೂರ ಹೋದರೆ ಅಲ್ಲಿ ಒಂದು ಮುತ್ತುಗದ ಮರ ಕಾಣುತ್ತದೆ. ಆ ಮರದ ಒಂದು ಕೊಂಬೆಯ ಮೇಲೆ ಹೆಣವೊಂದು ತಲೆ ಕೆಳಗಾಗಿ ತೂಗಾಡುತ್ತಿದೆ, ಅದನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ವಿಕ್ರಮನನ್ನು ಸ್ವಲ್ಪವೂ ಮಾಡದೆ ಮುನಿಯು ಹೇಳಿದ ಮರದ ಬಳಿಗೆ ಹೋದನು. ಅಲ್ಲಿದ್ದ ಮುತ್ತುಗದ ಮರದಿಂದ ಒಂದು ಹೆಣ ತೂಗಾಡುತ್ತಿತ್ತು. ಮರ ಹತ್ತಿ ವಿಕ್ರಮನು ಹೆಣವನ್ನು ಕಟ್ಟಿದ್ದ ಹಗ್ಗವನ್ನು ಕತ್ತರಿಸಿದನು. ಆಗ ಹೆಣ ಕೆಳಗೆ ಬಿದ್ದು ಕೂಗತೊಡಗಿತು. ಜೀವವಿದೆಯೋ ಏನು ಎಂದು ವಿಕ್ರಮನು ಅದನ್ನು ಮುಟ್ಟಿ ನೋಡಿದನು. ತಕ್ಷಣ ಆ ಹೆಣ ಇಡೀ ಕಾಡೆ ಕೇಳಿಸುವಂತೆ ಗಹಗಹಿಸಿ ನಕ್ಕಿತು. ರಾಜನಿಗೆ ಅದು ಬೇತಾಳವೆಂಬುದು ತಿಳಿಯಿತು. ಹೆದರಿಕೊಳ್ಳದೆ ನಡಿ ಹೋಗೋಣ ಎಂದನು. ಹೇಳುತ್ತಿದ್ದಂತೆಯೇ ಶವವು ಮತ್ತೆ ಹೋಗಿ ಮರದ ಮೇಲೆ ನಿಂತು ಹಾಕಿಕೊಂಡಿತು. ರಾಜ ಮತ್ತೆ ಮರ ಹತ್ತಿ ಅದನ್ನು ಕೆಳಗಿಳಿಸಿ ಭುಜದ ಮೇಲೆ ಹಾಕಿಕೊಂಡು ಮುನಿಯ ಇದ್ದ ಕಡೆಗೆ ನಡೆದನು. ದಾರಿಯಲ್ಲಿ ಬೇತಾಳ, ನಾನು ಮುತ್ತುಗದ ಮರದ ಮೇಲಿರುವುದು ಹೇಳಿದ್ದು ಯಾರು? ನನ್ನನ್ನು ಹೇಗೆ ಎತ್ತಿಕೊಂಡು ಹೋಗುತ್ತಿರುವುದು ನೀನು ಯಾರು ಎಂದು ಕೇಳಿತು. ವಿಕ್ರಮನು, ತಾನು ಪ್ರತಿಷ್ಠಾನಗರದ ಮುನಿಯೊಬ್ಬ ನಿನ್ನನ್ನು ಕರೆದುಕೊಂಡು ಬರಲು ಹೇಳಿರುವುದನ್ನು ಹೇಳಿದನು. ಆಗ ಬೇತಾಳ, ಅಯ್ಯೋ ರಾಜ, ನೀನು ನನ್ನನ್ನು ಕರೆದೊಯ್ಯು ಲಾಡಿಯೇ, ಆದರೆ ಇದಕ್ಕೆ ನನ್ನದೊಂದು ನಿಬಂಧನೆ ಇದೆ. ಅದೇನೆಂದರೆ ನಾನು ಈ ದಾರಿ ಸಾಗಲು ಒಂದು ಸ್ವಾರಸ್ಯ ಮಾಡಿಸುವ ಕತೆ ಹೇಳುತ್ತೇನೆ. ಆದರೆ ನೀನು ಮಾತ್ರ ಮುನಿಯು ಇರುವ ಜಾಗ ಸೇರುವವರೆಗೂ ತುಟಿಕ್ ಪಿಟಿಕ್ ಎನ್ನಬಾರದು. ಹಾಗೇನಾದರೂ ತಪ್ಪಿ ಬಾಯಿ ಬಿಟ್ಟೆಯೋ ನಾನು ಮತ್ತೆ ಹಾರಿ ಹೋಗಿ ಮರಕ್ಕೆ ನೇತು ಬೀಳುತ್ತೇನೆ. ತಿಳಿಯಿತೋ ಎಂದಿತು. ವಿಕ್ರಮನು ಬೇತಾಳನ ನಿಬಂಧನೆ ಒಪ್ಪಿದನು. ಬೇತಾಳ ಹೇಳತೊಡಗಿದ ಕಥೆಯನ್ನು ಮೌನದಿಂದ ಕೇಳತೊಡಗಿದನು. ಇಲ್ಲಿಂದ ವಿಕ್ರಮ ಬೇತಾಳನ ಕಥೆಯು ಪ್ರಾರಂಭವಾಗುತ್ತದೆ.
0: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಪ್ರಜ್ವಲ್ ಹೇಳಿದ ವಿಕ್ರಮ ಬೇತಾಳ ಎಂಬ ಕಥೆನ ಕೇಂದ್ರಲ. ವಿಕ್ರಮ ಯಾರ, ಬೇತಾಳನೊಂದಿಗೆ ಅವನಿಗೆ ಹೆಂಗ್ ನಂಟ್ ಬೆಳೀತ ಅಂತ ಗೊತ್ತಾಯ್ತಲ್ಲ. ಒಂದೊಳ್ಳೆ ಚಿಂತನೆಯ ಐತಿಹಾಸಿಕ ಕತೆ ಹೇಳಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಪ್ರಜ್ವಲ್ಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಕತೆ ಹೇಳೋ ಮಕ್ಕಳ ಜೊತೆ ನಾನಿದ್ದೆ ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇವತ್ತು ಸ್ಫೂರ್ತಿ ಎಂಬ ಕಥೆಯಿಂದ ಪ್ರಾರಂಭಿಸಿ ವಿಕ್ರಮ ಬೇತಾಳ ಎಂಬ ಕಥೆವರೆಗೂ ಒಟ್ಟ 6 ಕತೆ ಕೇಂದ್ರಲ್ಲ. ನಾವು ನೀವು ಇವತ್ತು ಕೇಂದ್ರದ ಕಥೆಯ ನೀತಿನೆಲ್ಲ ನಮ್ಮ ಜೀವನದಂಗೆ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದ ರೀತಿ ನೀತಿ ಎಷ್ಟು ಉತ್ತಮ ಆತ ಅಂಥೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಹೌದು, ನಮ್ಮ ಅಜ್ಜಿ ಕಥೆಯಂಗೆ ಅಂತ ಶಕ್ತಿ ಇತ್ತು. ಅದೇ ಶಕ್ತಿ ನಮಗೆ ಬದುಕುಕ್ಕೆ ತಾಕತ್ ಕೊಡುತ್ತೆ. ನಮ್ಮ ಇವತ್ತಿನ 57ನೇ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪುಟಾಣಿಗಳಾದ ಕೀರ್ತಿಕಾ ಕೊಕ್ಕರ್ಣಿ, ವಿಶ್ವಾಸ್ ಕುಂದಾಪುರ, ಸಂಜಯ್ ರಟ್ಟಾಡಿ, ಲಾವಣ್ಯ ಕುಂದಾಪುರ, ಶರ್ವಾಣಿ ಕೊಕ್ಕರ್ಣಿ, ಪ್ರಜ್ವಲ್ ಕುಂದಾಪುರ, ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳಿಗೆ ಅಜ್ಜಿ ಕತೆ ಹೇಳೋಕೆ ಪ್ರೇರಣೆ ನೀಡಿ ಕತೆ ಹೇಳಿಕೊಟ್ಟು ಸಹಕರಿಸಿ ನಮ್ಮ ಅಜ್ಜಿ ಕತೆನ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಪೋಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ಈ ಕಾರ್ಯಕ್ರಮ ಮೂಡಿಬಪ್ಪಕ್ಕೆ ಪ್ರೇರಕ ಶಕ್ತಿಯಾಗಿರುವವರು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ, ಇವರಿಗೂ ನಮ್ಮ ಅಜ್ಜಿ ಕತೆ ಟೀಮ್ ಪರವಾಗಿ ಧನ್ಯವಾದಗಳು. ಇಷ್ಟೆಲ್ಲ ಕತೆ ಕೇಂಬತ್ತಿಗೆ ನನ್ನ ಮಗು ಕೂಡ ಒಂದು ಕತೆ ಹೇಳ್ಕೊಂಬ ಆಸೆ ಪ್ರತಿಯೊಬ್ಬ ಅಪ್ಪ ಅಬ್ಬಿಗೆ ಆಯಾತ್. ಕತೆ ಕೇಂಬ ಮಕ್ಕಳಿಗೂ ಈ ತರ ಆಸೆ ಆತ್. ಹಂಗಾರೆ ಹಿಂಗ್ ಮಾಡಿ, ನಿಮ್ಮ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿ ರೇಡಿಯೋ ಕುಂದಾಪುರದ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಹಂಗೆ ಕಳ್ಸಿಯಕ್ಕ. ಮೊಬೈಲ್ ನಂಬರ್ ಹೇಳ್ತಕೇಣಿ, ಅಲ್ಲೇ ಒಂದು ಕಾಗದ ಚೂರ ತಕೊಂಡು ಬರೆದು ಇಟ್ಕೊಣಿಯಕ್ಕ. 8073829333. ಇನ್ನೊಂದು ಸಲ ಹೇಳ್ತಕೇಣಿ, 8073829233. ಸರಿ ಮಾಡಿ ಬರ್ಕಂಡ್ರಿ ಅಲ್ಲ. ಈ ನಂಬರ್ಗೆ ನಿಮ್ ಮಗಿನ ಕತೆನ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸೋದನ್ನ ಮರಿಬೇಡಿಯಕ್ಕ. ಹಂಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಮ್ಗೆ ತುಂಬಾ ಜ್ಞಾನ ಕೊಡುವ ವೈವಿಧ್ಯಮಯ ಮಾಹಿತಿ, ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ, ಜನಜೀವನ, ಹಿರಿಯ ತಲೆಮಾರಿನವರ ಆಚಾರ ವಿಚಾರ, ನಂಬಿಕೆ, ಧಾರ್ಮಿಕ ಆಚರಣೆ, ಹಳೆಯ ಹಾಡಿನ ಮನೋರಂಜನೆ, ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಕುಂದಾಪದಂಗೆ ಪ್ರಸಾರ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಮರೀದೇಕೆ ಅಂತ ಇರಿ ಅಕ್ಕ. ನೀವು ಕೇಂತ ಇಬ್ಬದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟಾಯ್ಕೊಂಡು ಅಜ್ಜಿ ಕತೆ ಕಾರ್ಯಕ್ರಮಗೆ ಮತ್ತೆ ನಾನು ಬರ್ತೆ. ಅಲ್ಲಿಯವರೆಗೆ ಮತ್ತೊಂದಿಷ್ಟು ಕತೆ ಕೇಮ್ಕೆ ತುದಿಗಾಲಂಗೆ ನಿಂತ್ಕೊಂಡು ಕಾಯ್ತಾ ಇರಿ ಅಕ್ಕ. ಹಂಗಾರೆ ಈಗ ಹೋಗಿ ಮುಂದಿನ ವಾರ ಬರ್ತೆ ಅಕ್ಕ. ನಮಸ್ಕಾರ.
3: ಚಳ್ಳೆ

0: ನಮ್ಮ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರೆಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಪ್ರಿಯ ಕೇಳುಗರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ಕೇಳುಗ್ರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಓ ಮನಸ್ಸೆ, ಅಲ್ಲಲ್ಲ ಪ್ರಿಯ ಮನಸ್ಸೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸ್ವರ್ಣ ಕುಂದಾಪುರ ಅವರಿದ್ದಾರೆ. ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಈಗ ಅಂತ ಸಂಬಂಧಗಳಿಂದ ಹೊರಬರಬೇಕು ಅಥವಾ ಆ ಸಂಬಂಧನ ಸರಿ ಮಾಡಬೇಕು, ಸರಿ ಮಾಡೋ ಸಾಧ್ಯತೆ ಇದೆಯಾ ಮೇಡಮ್?
2: ಸರಿ ಮಾಡ್ಲಿಕ್ಕೆ ಆಗತ್ತೆ.
1: ಆತ
2: ಖಂಡಿತ. ಈಗ ಸರಿ ಮಾಡೋದಕ್ಕಿಂತ ಮುಂಚೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಹೇಗ್ ಶುರು ಆಗುತ್ತೆ, ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಅದೆಲ್ಲ, ಈ ರೊಮ್ಯಾಂಟಿಕ್ ಫ್ಯಾಂಟಸಿ ಕಲ್ಚರ್ ಇವತ್ತು ಇದರಲ್ಲಿ ಏನು ಆನ್ಲೈನ್ ಅಲ್ಲಿ ನಡೀತಾ ಇದೆ, ರೊಮ್ಯಾನ್ಸ್ ಅನ್ನೋದನ್ನ ತುಂಬಾ ಫ್ಯಾಂಟಸಿಯಾಗಿ ತೋರಿಸುವಂತದ್ದು, ಅದು ನಿಜ ಜೀವನದಲ್ಲಿ ಇಲ್ಲ ಅಂತ ಹೇಳಿ ಆದಾಗ ಏನಾಗುತ್ತೆ, ಭ್ರಮ ನಿರಸನ ಆಗುತ್ತೆ ಅಲ್ವಾ? ಅದು ಒಂದು. ಇನ್ನು ಅತಿಯಾದ ಭಾವನಾತ್ಮಕ ವಿಡಿಯೋಗಳು, ಈ ತುಂಬಾ ಸೆಂಟಿಮೆಂಟಲ್ ಆಗಿರುವಂತ ವಿಡಿಯೋಗಳು, ಲವ್ ಅಂದ್ರೆ ಹಾಗೆ ಹೀಗೆ, ರಿಲೇಶನ್ಶಿಪ್ ಅಂದ್ರೆ ಹೀಗೆ, ಅವನು ಏನೋ ಅವಳಿಗೋಸ್ಕರ ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡ್ದ, ಎಷ್ಟೋ ವರ್ಷ ವೆಯ್ಟ್ ಮಾಡ್ದ, ಎಷ್ಟೋ ವರ್ಷ ಅವಳು ಅವನಿಗೋಸ್ಕರ ಸ್ಟ್ರಗಲ್ ಮಾಡಿ ಅವರು ಪಡ್ಕೊಂಡ್ರು, ಇಂಥದ್ದೆಲ್ಲ ಸ್ಟೋರೀಸ್. ಈಗ ನಾನು ಮೊನ್ನೆ ಒಂದು ಯಾವುದೋ ಸಂಚಿಕೆಯಲ್ಲಿ ಬೇರೆ ಒಂದು ರೇಡಿಯೋ ಇದು ಕಾರ್ಯಕ್ರಮದಲ್ಲಿ ಈ ಕೊರಿಯನ್ ಕಲ್ಚರ್ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿನ ಹದಿಹರೆಯದ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಕೊರಿಯನ್ ಕಲ್ಚರ್, ಕೊರಿಯನ್ ಗೇಮ್ಸ್, ಕೊರಿಯನ್ ಟ್ರೆಡಿಷನ್, ನೀವು ಇತ್ತೀಚೆಗೆ ಒಂದು ಕೇಳಿರ್ಬೋದು, ಒಂದು ತಿಂಗಳ ಹಿಂದೆನೋ ಉತ್ತರ ಪ್ರದೇಶದಲ್ಲಿ ಒಂದೇ ಮನೆಯ ಮೂರು ಹುಡುಗಿಯರು ಒಂದು ಚೀಟಿಯನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ.
1: ಹೌದು,
2: ಅವರು ಕೊರಿಯನ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಿದ್ರಂತೆ ಸೀಕ್ರೆಟ್ಲಿ. ಅದ ಅಲ್ಲಿದೇ ಡ್ರಾಮಾಸ್, ಕೊರಿಯನ್ ಡ್ರಾಮಾಸ್ ನೋಡೋದು, ಕೊರಿಯನ್ ಸ್ಟೈಲ್ ಅಲ್ಲೇ ಕೂದಲುಗಳು, ಅವ್ರ ಬಟ್ಟೆ ತೊಡುವಂತ ಶೈಲಿಗಳು, ಹಾಗೆ ಎಷ್ಟೋ ನೀವು ಕತೆಗಳನ್ನ ಕೇಳಿರ್ಬೋದು. ನಾನು ತುಂಬಾ ಕೇಳಿದ್ದೀನಿ ಕೊರಿಯನ್ ಹುಡುಗರನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ಮನೆ ಬಿಟ್ಟು ಹೋದಂತ ಹುಡುಗಿಯರು ಬೆಂಗಳೂರಿಂದ, ಈ ತರದ್ದೆಲ್ಲ ತುಂಬಾ ಇದೆ. ಈಗ ಈ ಕೊರಿಯನ್ ಗೇಮ್ಸ್ಗಳು ಅದಕ್ಕೆ ಅಡಿಕ್ಷನ್ ಆಗ್ತಾ ಇರೋರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕೊರಿಯನ್ ಹುಡುಗರ ಸ್ಟೈಲ್ ಅಲ್ಲಿ ಇವತ್ತು ನೀವು ನೋಡಿರ್ಬೋದು, ಆ ತುಂಬಾ ಲೂಸ್ ಲೂಸ್ ಆಗಿರೋ ಜೀನ್ಸ್ಗಳು, ಈ ತರದ್ದೆಲ್ಲ ಹಾಕೊಂಡು ಲೂಸ್ ಲೂಸ್ ಆದ ಶರ್ಟ್ಸ್ಗಳು, ಇವುಗಳನ್ನೆಲ್ಲ ಅಂದ್ರೆ ಕೊರಿಯನ್ ಸ್ಟೈಲ್ ಅನ್ನ ಫಾಲೋ ಮಾಡುವಂಥದ್ದು, ಈ ತರ ತುಂಬಾ ಇದಿದೆ. ಯಾವುದೋ ಒಂದು ದೇಶದ ಕಲ್ಚರ್ ಅನ್ನ ನಾವು ದೂರೋದು ಪ್ರಶ್ನೆ ಅಲ್ಲ, ಎಲ್ಲಿಯವರೆಗೂ ಒಳ್ಳೆ ರೀತಿಯಲ್ಲಿ ನಡೀತದೆ ಅಲ್ಲಿವರೆಗೂ ಯಾವುದು ಸಮಸ್ಯೆ ಬರೋದಿಲ್ಲ. ಬಟ್ ಅದೇ ಅಡಿಕ್ಷನ್ ಆದಾಗ ಅದು ಯಾವುದೇ ಕಲ್ಚರ್ ಇರಲಿ, ಯಾವುದೇ ವಿಷಯ ಇರಲಿ, ಅದು ತುಂಬಾ ಅಪಾಯಕಾರಿ. ಹಾಗೆ ಈ ತರ ಆನ್ಲೈನ್ ಅಲ್ಲಿ ತುಂಬಾ ಸೆಂಟಿಮೆಂಟ್, ನೀವು ಕೊರಿಯನ್ ಡ್ರಾಮಾಸ್ಗಳನ್ನ ನೀವು ನೋಡಿದ್ರೆ, ಅದನ್ನ ಕೇಳದ ಮೇಲೆ ನಾನು ಒಂದಿನ ನೋಡಿದ್ದೆ ಏನಿರುತ್ತೆ ಅದರಲ್ಲಿ ಅಂತ ಹೇಳಿ, ತುಂಬಾ ಇಂಥದ್ದೇ ಎಲ್ಲ ಈಗ ಇರೋದ್ರಿಂದ ತುಂಬಾ ಫ್ಯಾಂಟಸಿ ಆಗಿರುತ್ತೆ ಅದರಲ್ಲಿ. ಲವ್ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ, ಎಷ್ಟು ಕಷ್ಟಪಟ್ಟು ಅಥವಾ ಆ ಹುಡುಗಿಗೋಸ್ಕರ ಆ ಹುಡುಗನಿಗೋಸ್ಕರ ಏನೇನೆಲ್ಲ ಸಹಿಸ್ಕೊಳ್ತಾರೆ ಅವರು, ಇದೆಲ್ಲ ಏನಿದೆ ಅಲ್ಲ, ಇದು ಕೂಡ ನಮ್ಮ ಯೂಸ್ ಅಲ್ಲಿ ನಾವು ನಿಜವಾದ ಪ್ರೀತಿ ಅಂತ ನಮ್ಮದಾಗಬೇಕು ಅಂದ್ರೆ ನಾವು ಇದನ್ನೆಲ್ಲ ಅನುಭವಿಸಬೇಕು, ಈ ನೋವನ್ನೆಲ್ಲ ಅನುಭವಿಸ್ಬೇಕು. ನಾನು ನನ್ನ ಕೈಗೆ ನಾನು ಹರ್ಟ್ ಮಾಡಿಕೊಂಡು ಅಷ್ಟೆಲ್ಲ ನಾವು ನೋವು ಅನುಭವಿಸಿದೆ ಅಂದ್ರೆ ಮಾತ್ರ ನನ್ನ ಪ್ರೀತಿ ನಿಜವಾದ ಪ್ರೀತಿ, ಇಲ್ಲ ಅಂತ ಹೇಳಿದ್ರೆ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಅನ್ಸೋದಿಲ್ಲ. ಈ ರೀತಿಯಲ್ಲಿ ಎಲ್ಲ ಅದನ್ನೆಲ್ಲ ನೋಡಿ ಅವರು ಕಲಿತಾ ಇದ್ದಾರೆ. ಮತ್ತೆ ಇದೆಲ್ಲವೂ ಏನು ಸತ್ಯ ಅಲ್ಲ, ಈ ಸುಳ್ಳುಗಳನ್ನೇ ಅವರು ಸತ್ಯ ಅಂತ ಹೇಳಿ ನಂಬುತ್ತಾರೆ. ಇದೆಲ್ಲ ಯಾವುದೋ ಮೂವಿಯಲ್ಲಿ ಆಗ್ತಾ ಇದೆ, ಇದೆಲ್ಲ ಸ್ಟೋರಿ, ಇದೆಲ್ಲ ಸ್ಕ್ರಿಪ್ಟ್ ಇದೆಲ್ಲ ಅಂತ ಹೇಳಿ ಅವ್ರಿಗೆ ಅನ್ಸೋದೇ ಇಲ್ಲ. ಎಲ್ಲರೂ ಹಾಗೆ ಅಲ್ವಾ, ಯಾವುದೋ ಒಂದು ಮೂವಿಯನ್ನ ನೋಡ್ತಾ ನೋಡ್ತಾ ಅದೇ ಮೂವಿಯಲ್ಲಿ ನಾನು ಕೂಡ ಅಂತ ಹೇಳಿ ಅನ್ಕೊಂಡು ಅನುಭವಿಸಿ ನೋಡುವಂತವರು ನಮ್ಮ ದೇಶದಲ್ಲಿ ಅದರಲ್ಲೂ ಜಾಸ್ತಿ ಅಲ್ವಾ?
1: ಹೌದು.
2: ಹಾಗಿರ್ಬೇಕಾದ್ರೆ ಈ ತರದ ಫ್ಯಾಂಟಸಿ ರೀಲ್ಸ್ಗಳು ಅಥವಾ ಆ ತರ ಒಂದು ಡ್ರಾಮಾಸ್, ಮೂವೀಸ್, ಸೀರಿಯಲ್ಸ್ ಇವುಗಳನ್ನೆಲ್ಲ ನೋಡಿ ನೋಡಿ ಮಕ್ಕಳುಗಳು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ನೋವು ಅನ್ಸಿದ್ರೆ ಅದು ಪ್ರೀತಿ, ಅದಿಲ್ಲ ಅಂತ ಹೇಳಿದ್ರೆ ಅದು ನೋವಿಲ್ಲ ಅಂತ ಹೇಳಿದ್ರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ತುಂಬಾ ಅಬ್ಸೆಷನ್ ಅಂತ ಹೇಳಿದ್ರೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಳೋದು. ಅಂದ್ರೆ ನಾನು ತುಂಬಾ ಟಾರ್ಚರ್ ಕೊಡ್ತಿದ್ದೇನೆ ಅಥವಾ ನನಗೆ ಮೆಸೇಜ್ ಪಟ್ಟಂತ ರಿಪ್ಲೈ ಮಾಡಬೇಕು, ಇಲ್ಲ ನನ್ನ ಬಿಟ್ಟು ನೀನು ಬೇರೆ ಯಾರ ಹತ್ರ ಮಾತಾಡಬಾರ್ದು ಆ ಥರ ಎಲ್ಲ ನಾವು ಅಂದ್ಕೊಂಡಿದ್ರೆ ನಾವು ಅವರಿಗೆ ಇದಾಗಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಳೋದು, ಬದ್ಧರಾಗಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು, ಇದೆಲ್ಲ ತಪ್ಪು ಕಲ್ಪನೆಗಳೆಲ್ಲ. ಈ ಥರದ್ದೆಲ್ಲ ಮಾಡಿದಾಗ ಈ ಟಾಕ್ಸಿಕ್ ರಿಲೇಷನ್ಶಿಪ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ನೋಡ್ಬೋದು, ಅಸೂಯೆ ಪಡೋದಂತ ಹೇಳಿದ್ರೆ ನಮ್ಗೆ ತುಂಬ ಪ್ರೀತಿ ಇದೆ ಕಾಳಜಿ ಇದೆ ಅಂತ ಹೇಳಿ ಅಂದ್ಕೊಳ್ಳೋದು. ಕೆಲವು ಹುಡುಗಿಯರು, ಇತ್ತೀಚೆಗೆ ನಾನೊಂದು ಯಾವುದೋ ಒಂದು ಹುಡುಗಿಯನ್ನ ಕೌನ್ಸಿಲಿಂಗ್ ಮಾಡುವಾಗ ಅವಳು ಹೇಳ್ತಾ ಇದ್ಲು, ನಾನು ಬೇರೆ ಯಾವುದಾದ್ರೂ ಹುಡುಗರ ಹತ್ರ ಮಾತಾಡಿದ್ರು ಅವನಿಗೆ ಏನು ಅನ್ಸಲ್ಲ ಅಂತ. ಅಂದ್ರೆ ನಾನು ಬೇರೆ ಯಾರ ಹುಡುಗನ ಹತ್ರ ಮಾತಾಡಬಾರ್ದು ಅಂತ ಅವನ್ ಕಂಟ್ರೋಲ್ ಮಾಡಿದ್ರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಅರ್ಥ, ಇಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಅವನಿಗೆ ಕೇರ್ ಇಲ್ಲ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ. ಆ ತರ ರಿಲೇಶನ್ಶಿಪ್ ಈ ತರ ಈಗ ಯೂತ್ಸ್ ಅಲ್ಲಿ ಈ ತರ ಇದೆ. ಇದೆಲ್ಲ ತಪ್ಪು ಕಲ್ಪನೆಗಳು, ಇದರಿಂದಾಗಿ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಇದು ಮಾನಸಿಕವಾಗಿ ಬಹಳ ಅಪಾಯಕಾರಿ ಇದೆಲ್ಲ. ಪ್ರೀತಿಯ ನಿಜವಾದ ಪ್ರೀತಿ ಹೇಗಿರ್ಬೇಕು, ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಬಾರ್ದು
1: ಅಲ್ವಾ.
2: ಆದ್ರೆ ಈಗ ಇರುವಂತಹ ಪ್ರೀತಿಯನ್ನು ನೀವು ಕೇಳಿ ನೋಡಿ, ಯಾರೇ ಪ್ರೀತಿಸುವ ಇಬ್ಬರು ಪಾರ್ಟ್ನರ್ಸ್ ಅನ್ನು ನೀವು ತಂದು ಕೂರಿಸಿದ್ರೆ ಸಂತೋಷವಾಗಿದ್ದಾರೆ ಅವರು, ಶಾಂತಿ ಇದೆಯಾ ಅವ್ರ ನಡುವೆ? ಇದು ಪ್ರತಿಯೊಬ್ಬರು ಅವರವರಿಗೆ ಕೇಳ್ಕೊಳ್ಬೇಕಾದಂತ ಪ್ರಶ್ನೆ. ನಾನೊಂದು ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಶಾಂತವಾಗಿದ್ದೇನಾ, ನಾನು ಬೆಳವಣಿಗೆ ನನ್ನ ಲೈಫಲ್ಲಿ ಬೆಳವಣಿಗೆ ಇದೆಯಾ, ಗ್ರೋತ್ ಇದೆಯಾ, ಅಥವಾ ನಾನು ಅವನದೇ ಒಂದು ಇದರಲ್ಲಿ ಮುಳುಗಿ ಹೋಗಿ ನನ್ನ ಎಷ್ಟೋ ಹವ್ಯಾಸಗಳನ್ನು ಬಿಟ್ಟು ಅವನ ಹತ್ರನೇ ನಾನು ಚಾಟ್ ಮಾಡೋದು, ಅವನ ಹತ್ರನೇ ಮಾತಾಡೋದು, ನನ್ನ ಎಷ್ಟೋ ಸ್ಕಿಲ್ಸ್ಗಳನ್ನೆಲ್ಲ ನಾನು ಬಿಡ್ತಾ ಬಂದಿದ್ದೇನಾ, ನನ್ನ ಜೀವನದಲ್ಲಿ ನಾನು ಇನ್ನು ಕೆಳ ಸ್ತರಕ್ಕೆ ಹೋಗ್ತಾ ಇದ್ದೇನೆ ಅಥವಾ ಮೇಲ್ಮಟ್ಟಕ್ಕೆ ಏರ್ತಾ ಇದ್ದೇನಾ, ನಾನು ಒಳ್ಳೆಯ ಗುಣಗಳನ್ನ ಒಳ್ಳೆಯ ಹವ್ಯಾಸಗಳನ್ನ ಒಳ್ಳೆಯದನ್ನ ಬೆಳೆಸ್ಕೊಳ್ತಾ ಇದ್ದೇನೆ, ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ, ಕಳ್ಕೊಳ್ತಾ ಇದ್ದೇನೆ? ಇದನ್ನೆಲ್ಲ ಪ್ರತಿಯೊಬ್ಬರು ಅವರವರೇ ಕೇಳ್ಕೊಳ್ಬೇಕು ಅವರನ್ನ. ಆಗ ಗೊತ್ತಾಗತ್ತೆ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ನಿಜವಾಗ್ಲೂ ಪ್ರೀತಿನಾ
1: ಅನ್ನೋದು.
2: ಇನ್ ಕೆಲವರು ಪ್ರೀತಿಲಿದ್ದಾರೆ ಅಂತ ಹೇಳಿ ಆದ್ರೆ ಅವ್ರ ವ್ಯಕ್ತಿತ್ವನೇ ಅದೇ ಅಂತ ಹೇಳಿ ಮಾಡ್ಕೊಂಡು ಬಿಡ್ತಾರೆ. ಅಂದ್ರೆ ಸ್ವತಂತ್ರವಾಗಿ ನಮ್ಗೊಂದು ಜೀವನ ಇದೆ ಅನ್ನೋದನ್ನೇ ಅವರು ಮರೆತು ಬಿಡ್ತಾರೆ. ಉದಾಹರಣೆಗೆ ಈಗ ಅವರದ ಮನಸ್ಥಿತಿ ಹೇಗಿತ್ತು ಮುಂಚೆ, ಅಥವಾ ಅವರ ಆತ್ಮವಿಶ್ವಾಸ, ಭವಿಷ್ಯ, ಅವರ ಪ್ರೇರಣೆ ಎಲ್ಲ ಕೂಡ ಆ ಒಂದು ಸಂಬಂಧದ ಸುತ್ತ ಮಾತ್ರ ಇರುತ್ತೆ. ಅದನ್ನ ಬಿಟ್ಟು ಹೊರಗಡೆ ಅವರು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಯಾವುದೋ ಒಂದು ಹುಡುಗ ಹುಡುಗಿ ಕಾಲೇಜಲ್ಲಿ ಇದ್ದಾರೆ, ಲವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಆ ಹುಡುಗಿ ಅಥವಾ ಆ ಹುಡುಗನ ಬಗ್ಗೆ ಅವರು ಯೋಚನೆ ಮಾಡೋದನ್ನ ಬಿಟ್ಟು ಹೊರಗಡೆ ಏನನ್ನೂ ಯೋಚನೆ ಮಾಡೋದಕ್ಕೆ ಅವರು ಹೋಗೋದೇ ಇಲ್ಲ. ಎಲ್ಲ ಅವರ ಯೋಚನೆಗಳು ಆ ಸಂಬಂಧದ ಸುತ್ತನೇ ಇರುತ್ತೆ. ಆ ಸಂಬಂಧದಲ್ಲಿ ಒಂದು ಚೂರು ಏನಾದರೂ ಏರುಪೇರಾಯಿತು ಅಂತ ಹೇಳಿದ್ರೆ ಅವರ ಅಸ್ತಿತ್ವನೇ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ. ಅವರಿಲ್ಲ ಅಂತ ಹೇಳಿದ್ರೆ ನಾನು ಏನೂ ಅಲ್ಲ, ನನ್ನ ಜೀವನಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ, ನನ್ನ ಜೀವನ ಏನು, ನಾನು ಶೂನ್ಯ, ಅವರಿದ್ರೆ ಮಾತ್ರ ನನಗೆ ಬೆಲೆ ಅಂತ ಹೇಳಿ ಆ ಥರ ಎಲ್ಲ ಅಂದ್ಕೊಳ್ಳುವಂಥದ್ದು, ಇವೆಲ್ಲ ಭಾವನಾತ್ಮಕ ಪರಾವಲಂಬನೆ. ಇದು ಇಮೋಷನಲ್ ಡಿಪೆಂಡೆನ್ಸಿ. ಇದೆಲ್ಲ ಒಳ್ಳೇದಲ್ಲ, ಅಂದ್ರೆ ಆರೋಗ್ಯಕರ ಅಲ್ಲ ಅಂತ ಹೇಳಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ಆರೋಗ್ಯಕರವಾಗಿಲ್ಲದೆ ಇರುವಂತಹ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಏನಿದೆ ಅಲ್ಲ, ಇದು ಅವರ ಈ ಸಂಬಂಧ ಇದು ಬದುಕನ್ನೇ ಅವರ ಬದುಕನ್ನೇ ನುಂಗಿ ಹಾಕಿಬಿಡುತ್ತೆ. ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿ ಹೇಳ್ಬೋದು. ಸರಿ, ಇದು ಹೇಗೆ ಜಾಸ್ತಿ ಆಗತ್ತೆ? ಒಂದು ಫೋನ್ನಿಂದ. ಇವತ್ತು ಫೋನ್ ಹೇಗಿಂದ್ರೆ ಮುಂಚೆ ಈ ಲ್ಯಾಂಡ್ ಲೈನ್ ಫೋನ್ಗಳೆಲ್ಲ ಇತ್ತು ಅಂತ ಹೇಳಿ ಇಟ್ಕೊಳ್ಳಿ, 24 ಗಂಟೆ ಕೈಯಲ್ಲಿ ಇರುತ್ತ ಅದು?
1: ಇಲ್ಲ
2: ಇಲ್ಲ, ಯಾವಾಗ್ಲೂ ಒಂದ್ಸಲ ಮನ್ಸಿಗೆ ಬಂದಾಗ ಮನ್ಸಾದಾಗ ಒಂದ್ ಮಾತಾಡೋದು ಆ ತರ
1: ತಗೊಂಡೋಗ್ಲಿಕ್ಕೆ
2: ಇರ್ತಾ ಇರ್ಲಿಲ್ಲ. ಒಂದು ಇಮೋಷನಲ್ ರೆಸ್ಟ್ ಇರ್ತಾ ಇತ್ತು ಅಲ್ವಾ, ಭಾವನಾತ್ಮಕ ಒಂದು ವಿರಾಮ ಇರ್ತಾ ಇತ್ತು. ಇವಾಗ ಹೇಗಿದೆ? 24 ಗಂಟೆ ಫೋನ್ ಕೈಯಲ್ಲಿ ಇರುತ್ತೆ, 24 ಗಂಟೆ ಕನೆಕ್ಷನ್ ಅಲ್ಲೇ ಇರ್ತಾರೆ. ಇವತ್ತು ನೀವು ನೋಡ್ಬೋದು ಈ ಸಂಬಂಧ ರಿಲೇಷನ್ಶಿಪ್ ಅಲ್ಲಿ ಇರೋರು ರಾತ್ರಿ ಲೇಟ್ ನೈಟ್ 3-4 ಗಂಟೆವರೆಗೆ ಆನ್ಲೈನ್ ಇರ್ತಾರೆ, ಚಾಟ್ ಮಾಡ್ತಾ ಕುತ್ಕೊಂಡಿರ್ತಾರೆ. ಇನ್ನು ಹೆಚ್ಚಿನವರದ್ದು ನಾನು ನೋಡಿದ್ದೇನೆ, ಈ ಸಣ್ಣ ಮಕ್ಕಳಿಂದ ಹಿಡಿದು ಇವಾಗ ಶುರು ಆಗಿದೆ ಲಾಸ್ಟ್ ಸೀನ್ ನೋಡೋದು. ಯಾವಾಗ ಲಾಸ್ಟ್ ಸೀನ್? ವಾಟ್ಸಪ್ ಅಲ್ಲಿ ನನ್ಗೆ 10 ಗಂಟೆಗೆ ಗುಡ್ ನೈಟ್ ಅಂತ ಹೇಳಿದಾನೆ, ಆದ್ರೆ ರಾತ್ರಿ 2 ಗಂಟೆಗೆ ಲಾಸ್ಟ್ ಸೀನ್ ಇದೆ ಒಂದು. ಹಾಗಾದ್ರೆ ಇವನು ಯಾರ ಹತ್ರ ಮಾತಾಡ್ತಿದ್ದ? ಅಂದ್ರೆ ಪ್ರತಿಯೊಬ್ಬರ ಲಾಸ್ಟ್ ಸೀನ್ ಅನ್ನ ಚೆಕ್ ಮಾಡಿ ಅದಕ್ಕೆ ಇದು ಮಾಡೋದು, ಮತ್ತೆ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಕುತ್ಕೊಳ್ಳೋದು. ಕೆಲವರು ಈ 10 ಗಂಟೆಗೆ ಮೆಸೇಜ್ ಹಾಕಿ 12 ಗಂಟೆ ಆದ್ರೂ ರಿಪ್ಲೈ ಬರಲಿಲ್ಲ ಅಂದ್ರು 12 ಗಂಟೆ ಆದ್ರೂ ನಿದ್ದೆ ಮಾಡೋದಿಲ್ಲ, ಆ ರಿಪ್ಲೈಗೋಸ್ಕರ ಕಾಯ್ತಾ ಕುತ್ಕೊಳ್ಳೋದು. ಆಮೇಲೆ ಅವ್ರು ಏನ್ ಟೈಪಿಂಗ್, ಈಗ ಕೆಲಸಲ ಇದು ನನ್ನ ಹತ್ರ ಬಂದಿರೋ ಕೇಸೆ, ಆ ಕಡೆಯಿಂದ ಅವ್ರು ಟೈಪ್ ಮಾಡ್ತಾ ಇರ್ತಾರೆ, ಅದು ಟೈಪಿಂಗ್ ಅಂತ ಹೇಳಿ ತೋರಿಸುತ್ತಲ್ಲ, ಬಟ್ ನನ್ಗೆ ಬರಲ್ಲ ಇಲ್ಲಿ, ಅದ್ರ ಮೇಲೆ ಕಣ್ಣಿಡೋದು ಈ ಟೈಪ್ ಮಾಡ್ತಾ ಇದಾರ ಇಲ್ವಾ, ಆನ್ಲೈನ್ ಬಂದ್ರ ಇಲ್ವಾ, ಈ ತರ ಅದ್ರ ಮೇಲೆಲ್ಲ ಕಣ್ಣಿಟ್ಟು ಅದ್ ಹರಾಜ್ ಮಾಡುವಂಥದ್ದು. ನಿನ್ನ ಈ ತರ ಮಾಡ್ತಾ ಇದ್ದಿ, ಇಷ್ಟೊತ್ತಿಂದ ಟೈಪಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ನನಗೆ ಬಂದಿಲ್ಲ, ನೀನ್ ಹಾಗಾದ್ರೆ ಏನ್ ಮಾಡ್ತಿದ್ದಿ, ಈ ತರ ಸಣ್ಣ ಸಣ್ಣ ವಿಷಯಗಳಲ್ಲಿ ಹರಾಜ್ ಮಾಡುವಂಥದ್ದು ಇದು ಎಲ್ಲ ಜಾಸ್ತಿ ಇದೆ. ಮತ್ತೆ ಈ ಆನ್ಲೈನ್ ಆಕ್ಟಿವಿಟಿಯನ್ನೇ ಅವ್ರು ವಿಶ್ಲೇಷಣೆ ಮಾಡ್ತಾ ಕುತ್ಕೊಳ್ಳೋದು, ಅದನ್ನೇ ಜಡ್ಜ್ ಮಾಡ್ತಾ ಕುತ್ಕೊಳ್ಳೋದು. ನೋಡಿ, ನೀನು 8 ಗಂಟೆಗಿದ್ದಿ, ನೀನು ಯಾವಾಗ ನೋಡಿದ್ರು ಆನ್ಲೈನ್ ಇದ್ದಿ, ಬಟ್ ನನಗೆ ನೀನು ಮೆಸೇಜ್ ಮಾಡಲ್ಲ, ಮತ್ತೆ ಯಾರ ಹತ್ರ ಮಾತಾಡ್ತಿದ್ದಿ, ಮತ್ತೇನು ಮಾಡ್ತಿದ್ದೀಯಾ ಅನ್ನುವಂಥದ್ದೆಲ್ಲ. ಆದರೆ ಒಬ್ಬರನ್ನ ಮಾನಿಟರ್ ಮಾಡೋದು, ಈ ಆನ್ಲೈನ್ ಆಕ್ಟಿವಿಟೀಸ್ ಏನಿದೆ ಅಲ್ಲ ಅದನ್ನು ಮಾನಿಟರ್ ಮಾಡುವಂಥದ್ದು, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ನರಮಂಡಲದ ವ್ಯವಸ್ಥೆಯನ್ನೇ ಅದು ಆಂಗ್ಸೈಟಿಯಿಂದ ತುಂಬಿರುವ ಹಾಗೆ ಮಾಡುತ್ತೆ ಅಲ್ವಾ. ಯಾವಾಗ ನೋಡಿದ್ರು ಆಂಗ್ಸೈಟಿ. ಒಂದು ಕೇಸ್ ಇತ್ತು, ಆ ಹುಡುಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನು ಎಷ್ಟೊತ್ತಿಗೆ ಮೊಬೈಲ್ ಆನ್ ಮಾಡ್ತಾನೆ ಅವಳಿಗೆ ಪಟ್ಟ ಗೊತ್ತಾಗ್ತಿತ್ತು. ರಾತ್ರಿ 3 ಗಂಟೆ ಆಗಲಿ 4 ಗಂಟೆ ಇರಲಿ ಆನ್ ಮಾಡಿದ ತಕ್ಷಣ ಅವಳು ಮೆಸೇಜ್ ಹಾಕ್ತಾ ಇದ್ಲು, ಕಾಲ್ ಮಾಡ್ತಾ ಇದ್ಲು. ಅಂದರೆ ನಿದ್ದೆನೇ ಮಾಡದೆ ವೆಯ್ಟ್ ಮಾಡೋದು, ಅಷ್ಟು ಡೆಸ್ಪರೇಟ್ ಆಗಿ ವೆಯ್ಟ್ ಮಾಡೋದು, ಇದೆಲ್ಲ ತುಂಬ ಸ್ಟುಪಿಡಿಟಿ ಅಂತ ಹೇಳಿ ನಮ್ಗೆ ಅನಿಸಿದ್ರು ಕೂಡ ಆ ರಿಲೇಷನ್ಶಿಪ್ ಅಲ್ಲಿ ಇರೋರಿಗೆ ಅದು ಅರ್ಥ ಆಗೋದಿಲ್ಲ. ಅವರಿಗೆ ಅವರ ದೃಷ್ಟಿಯಲ್ಲಿ ನಾವು ಕೇಳಿದಾಗ ಅದು ರಿಯಲ್ ಲವ್ ಆ ಥರ ಅಂತ ಹೇಳಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಒಂದು ಮಾನಸಿಕ ಆರೋಗ್ಯ ಅಂತೂ ಹಾಳಾಗೇ ಆಗುತ್ತೆ, ಅದರ ಜೊತೆಗೆ ದೈಹಿಕವಾಗಿ ಕೂಡ ಆರೋಗ್ಯ ಇವರದ್ದು ಹಾಳಾಗ್ತಾ ಬರುತ್ತೆ. ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಬರೀ ಮನಸ್ಸಿನ ನೆಮ್ಮದಿಯನ್ನು ಮಾತ್ರ ಕದಿಯೋದಿಲ್ಲ. ಯಾವಾಗ ಮನುಷ್ಯ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದಿಲ್ಲ, ಯಾವಾಗ ನೋಡಿದ್ರು ಆಂಗ್ಸೈಟಿಯಿಂದ ಇರ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರದ್ದು ಹೆಲ್ತ್ ಕೂಡ ಹಾಳಾಗುತ್ತೆ. ಹಾಗಾಗಿ ಈಗ ಇರುವಂತಹ ಯೂತ್ಸ್ ಏನಿದ್ದಾರೆ, ತುಂಬ ಚಿಕ್ಕ ಪ್ರಾಯದಿಂದ ಶುರುವಾಗಿದೆ. ಈಗ 3-4 ಕ್ಲಾಸಿನ ಮಕ್ಕಳೆಲ್ಲ ಲವ್ ನನಗೆ ಲವ್ವರ್ ಇದ್ದಾನೆ ಲವ್ವರ್ ಇದ್ದಾಳೆ ಅಂತ ಹೇಳಿ ಹೇಳ್ತಾರೆ ಓಪನ್ ಆಗಿ. ಇದು ಪ್ರೀತಿಯ ಅರ್ಥ ಗೊತ್ತಿದ್ದು ಮಾಡುವಂಥದ್ದಲ್ಲ ಇದೆಲ್ಲ. ಈ ಮಾತಾಡುವಂಥದ್ದನ್ನು ಸ್ವಲ್ಪ ಕೇರ್ ತೋರಿಸೋದನ್ನ, ಕನೆಕ್ಟಿವಿಟಿ, ಏನ್ ಕನೆಕ್ಟ್ ಆಗಿರ್ತಾರೆ, ಚಾಟ್ ಮಾಡ್ತಿರ್ತಾರೆ ಅಥವಾ ಮಾತಾಡ್ತಿರ್ತಾರೆ, ಅದನ್ನೇ ಪ್ರೀತಿ ಅಂತ ಹೇಳಿ ತಪ್ಪಾಗಿ ಅರ್ಥೈಸಿಕೊಂಡು ಒಂದು ಅಬ್ಸೆಷನ್ ಇದೆಲ್ಲ ಆಮೇಲೆ, ಅದರಿಂದಾಗಿ ಈ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದಿರ್ಬೋದು ಅಥವಾ ಮೆಂಟಲ್ ಹರಾಸ್ಮೆಂಟ್, ಇವೆಲ್ಲವೂ ಕೂಡ ಈ ಟಾಕ್ಸಿಕ್ ರಿಲೇಷನ್ಶಿಪ್ನ ಪಾರ್ಟ್ಸ್ಗಳೆಲ್ಲ.
1: ಇದರಿಂದ ಎದ್ದು ಹೋಗೋದು ಅಥವಾ ಇದರಿಂದ ದೂರ ಆಗೋದು ಹೆಂಗೆ ಅಂತ
2: ಖಂಡಿತವಾಗ್ಲು ಫಸ್ಟ್ ಅವರಿಗವರು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ನನ್ನ ರಿಲೇಷನ್ಶಿಪ್ ಟಾಕ್ಸಿಕ್ ಇದೆಯಾ ಅಥವಾ ಚೆನ್ನಾಗಿದೆಯಾ, ಈ ರಿಲೇಷನ್ಶಿಪ್ಪಿಂದ ನಾನು ಏನಾದರೂ ಅಭಿವೃದ್ಧಿ ಹೊಂದುತ್ತಾ ಇದ್ದೇನೆಯಾ, ನನ್ನ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಥವಾ ನಾನು ಇನ್ನೂ ಕುಸಿತಾ ಇದ್ದೇನಾ, ಅದನ್ನು ಫಸ್ಟ್ ಅರ್ಥ ಮಾಡಿಕೊಳ್ಬೇಕು. ಈ ಸಂಬಂಧ ನನಗೆ ಶಾಂತಿಯನ್ನು ತಂದುಕೊಡ್ತಾ ಇದೆಯಾ ಅಥವಾ ನನಗೆ ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆಯಾ, ನಾನು ಸರಿಯಾಗಿ ನಿದ್ರೆ ಮಾಡ್ತಾ ಇದ್ದೇನೆ. ಒಂದು ಪ್ರೀತಿ ಅಂದರೆ ಏನು, ನಿಮ್ಗೆ ನೆಮ್ಮದಿ ಕೊಡಬೇಕು. ನೆಮ್ಮದಿ ಏನು ಮಾಡುತ್ತೆ, ನೀವು ಶಾಂತವಾಗಿ ನಿದ್ರೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ಇದೆಲ್ಲ ಇಲ್ಲ ಅಂತ ಹೇಳಿ ಆದರೆ ಡೆಫಿನೆಟ್ಲಿ ನಾವು ನಮ್ಮ ಯಾರು ಕೇಳ್ತಿದ್ದಾರೆ, ಯಾರು ಇದರ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅವ್ರು ಅವ್ರಿಗೇನೆ ಕೇಳ್ಕೊಳ್ಬೇಕು. ಸೊ ಇದು ಮುಂದೆ ನನ್ನನ್ನು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ಬೋದು, ಏನೂ ಮಾಡಲಿಲ್ಲ ಅಂತ ಹೇಳಿದ್ರು ರಿಲೇಷನ್ಶಿಪ್ ಹಾಳಾಗುತ್ತೋ ಕೆಟ್ಟದಾಗುತ್ತೋ ಅದು ಸೆಕೆಂಡ್ರಿ, ಬಟ್ ಫಸ್ಟ್ ಆಫ್ ಆಲ್ ನನ್ನ ಒಂದು ರೋಗಿಯನ್ನಾಗಿಯಾದರೂ ಮಾಡುತ್ತಲ್ಲ ಇದು ಅಲ್ವಾ. ಮುಂದೆ ಒಂದನ್ನ ಮೆಂಟಲ್ ಅಥವಾ ಫಿಸಿಕಲ್ ಎರಡೂ ರೀತಿಯಿಂದ ರೋಗಿಯಾಗ್ತೇನೆ ನಾನು. ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತ ಹೇಳಿ ಆದರೂ ಕೂಡ ನಾನೇನು ಮಾಡಬೇಕು, ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬರಬೇಕು, ಇಲ್ಲ ಆ ರಿಲೇಷನ್ಶಿಪ್ಪನ್ನು ಸುಧಾರಿಸ್ಕೊಳ್ಬೇಕು. ಇಬ್ರು ಕೂತ್ಕೊಂಡು ಮಾತಾಡಿ ನೋಡು ಈ ತರ ನಮ್ಮ ರಿಲೇಷನ್ಶಿಪ್ ಇರೋದಿದ್ದು ಟಾಕ್ಸಿಕ್ ಆಗ್ತಾ ಇದೆ, ಸೊ ನಾವು ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ಒಂದ ನಾವು ಇದರಿಂದ ದೂರ ಸರಿಬೇಕು, ಇಲ್ಲ ಇದನ್ನ ಸರಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ನಮ್ಗೆ ಯಾವತ್ತೂ ಇಬ್ರಿಗೂ ಮುಂದೆ ಯಾವತ್ತಿದ್ರು ಇದು ತೊಂದರೆನೆ ಕೊಡುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು.
1: ಅಂತ ಟಾಕ್ಸಿಕ್ ರಿಲೇಶನ್ಶಿಪ್ ನ ಸರಿ ಮಾಡೋಕಾಗ್ತ ಮರ್ರೆ
2: ಆಗುತ್ತೆ
1: ಎಂತ ಮಾಡ್ ಹೆಂಗ್ ಮಾಡುದು
2: ಅದೇ ಈಗ
1: ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಈಗ ಟೀನೇಜ್ ಲವ್ಗಳು ಇಂಥ ಲವ್ ಸ್ಟೋರೀಸ್ಗಳಲ್ಲಿ ತಿಳುವಳಿಕೆ ಕಡಿಮೆ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಅನ್ ಇನ್ಫ್ಯಾಚುಯೇಷನ್, ಅವರಿಗೆ ಆಕರ್ಷಣೆ ಅವ್ರ ಮೇಲೆ ಅಷ್ಟೇ ಬಿಟ್ರೆ ಅದು ಲವ್ ಅಲ್ಲ. ಬಟ್ ಅದ್ರಲ್ಲಿ ಆ ಮಕ್ಕಳು ಸಫರ್ ಆಗೋದು ತುಂಬ. ಸೊ ಹೆಂಗೆ ಅದನ್ನ ಸರಿ
2: ಅಷ್ಟು ಅರ್ಥ ಮಾಡ್ಕೊಳ್ಬೇಕು ಈ ರಿಲೇಶನ್ಶಿಪ್ ಹೇಗೆ ಅರ್ಥ ಮಾಡ್ಕೊಂಡಾಗ ತಾನೆ. ನಾವು ಯಾವಾಗ್ಲೂ ಹೇಳ್ತೇವೆ ನೋಡಿ, ನೇಮ್ ಇಟ್ ಟು ಟೇಮ್ ಇಟ್. ಫಸ್ಟು ನಂದು ರಿಲೇಶನ್ಶಿಪ್ ಹೇಗಿದೆ ನಾನು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಂದು ಚೆನ್ನಾಗೇ ಇದೆ ಅಂತ ಹೇಳಿದ್ರೆ ಗುಡ್, ಏನು ತೊಂದರೆ ಇಲ್ಲ. ಇಲ್ಲ ನಂದು ಇದು ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಲೆವೆಲ್ ವರೆಗೆ ಆಗ್ತಾ ಇದೆ, ನನ್ನ ಮಾನಸಿಕ ನೆಮ್ಮದಿ ಮಾತ್ರ ಹಾಳಾಗ್ತಾ ಇದೆಯಾ ಅಥವಾ ಅದರಿಂದಾಗಿ ನನ್ನ ನಿದ್ದೆ ಕಡಿಮೆ ಆಗ್ತಾ ಇದೆ, ನನ್ನ ಹಸಿವು ನಂದು ಕಡಿಮೆ ಆಗ್ತಾ ಇದೆ, ನನ್ನ ದೈಹಿಕ ಆರೋಗ್ಯದ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಅನ್ಸಿದ್ರೆ ಆವಾಗ ಅವರು ಇದನ್ನ ಇದರಿಂದ ಹೊರಗೆ ಬರೋದಕ್ಕೆ ನಾವು ಹೇಳಿದಷ್ಟು ಸುಲಭವಾಗಿ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಕ್ರಮೇಣ ಅವರು ಮೊದಲು ಅರ್ಥ ಮಾಡಿಕೊಂಡ್ರೆ ಸರಿಯಾಗತ್ತೆ. ಯಾವಾಗ ಅರ್ಥವೇ ಆಗೋದಿಲ್ಲ, ಕೆಲವರಿಗೆ ಈಗ ಗೊತ್ತಿರುತ್ತೆ ಯೋಗ ಮಾಡಿದ್ರೆ ಹೆಲ್ತ್ಗೆ ತುಂಬ ಒಳ್ಳೇದು ಅಂತ. ಗೊತ್ತಿದ್ದವರೆಲ್ಲರೂ ಮಾಡ್ತಾರ?
3: ಇಲ್ಲ
2: ಇಲ್ಲ, ಮನಸ್ಸು ಮಾಡೋದಿಲ್ಲ ಅಲ್ವಾ. ಈ ಈ ರಿಲೇಶನ್ಶಿಪ್ ಟಾಕ್ಸಿಕ್ ಅಂತ ಹೆಚ್ಚಿನವರಿಗೆ ಗೊತ್ತಿದೆ, ಇದರಿಂದ ನನಗೇನು ಲಾಭ ಆಗ್ತಾ ಇಲ್ಲ, ಬದಲಾಗಿ ನನಗೆ ಹಾನಿ ಆಗ್ತಾ ಇದೆ ಅಂತೇಳಿ ಗೊತ್ತಿರುತ್ತೆ ಹೆಚ್ಚಿನವರಿಗೆ. ಆದರೆ ಏನ್ ಮಾಡ್ತಾರೆ, ಬಿಡೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಅಡಿಕ್ಷನ್ ಆಗಿದೆ ಆಲ್ರೆಡಿ ಅಂತವರು ಒಂದು ಕೌನ್ಸಿಲಿಂಗ್ ಸೆಷನ್ಗೆ ಹೋಗೋದ್ರ ಮೂಲಕ ಅಥವಾ ಒಂದು ಕ್ರಮಬದ್ಧವಾದ ಜೀವನವನ್ನ ರೂಪಿಸಿಕೊಳ್ಳೋದ್ರ ಮೂಲಕ ಎಲ್ಲಕ್ಕಿಂತ ಮೊದಲು ಅರ್ಥ ಮಾಡಿಕೊಳ್ಳೋದು ಇದು ನನಗೆ ಸರಿಯಲ್ಲ.
1: ನನಗೆ ಅವರ ಪ್ರಯಾರಿಟಿ ಚೇಂಜ್ ಮಾಡಬೇಕು.
2: ಹೌದು,
1: ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಯ ಪ್ರಯಾರಿಟಿ ಆಗಿರುತ್ತೆ, ಮ್ಯಾಲಿಟ್ಟಿರುತ್ತರು ಆ ಪ್ರಯಾರಿಟಿ. ಇವ್ರ ಹವ್ಯಾಸಕ್ಕೋ ಇವ್ರಿಗೆ ಏನ್ ಮಾಡ್ಬೇಕು ಗುರಿ ಅಂದಿರುತ್ತಲ್ಲ ಅದಕ್ಕೋ ಚೇಂಜ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ಒಂಚೂರು ಸುಲಭ ಅಪ್ಪು ಏನಲ್ಲ.
2: ಹೌದು, ಖಂಡಿತವಾಗ್ಲು. ಮತ್ತೆ ಪೋಷಕರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ಹೆಚ್ಚಿನ ಇದರಿಂದ ಮಾನಸಿಕವಾಗಿ ಒಂಟಿತನ ಇರೋದ್ರಿಂದ ಈ ತರ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ಬೀಳೋದು ಜಾಸ್ತಿ. ಯಾವಾಗ ಮನೆಯಲ್ಲಿ ಒಂದು ಪ್ರೀತಿ ಪೂರ್ವಕವಾದಂತಹ ವಾತಾವರಣ, ಸಪೋರ್ಟಿವ್ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಅಂತ ಹೇಳಿ ಆದಾಗ ಹೊರಗಡೆಯಿಂದ ಮಕ್ಕಳು ನಿರೀಕ್ಷೆ ಮಾಡ್ತಾರೆ, ಅದರ ಆ ಟ್ರ್ಯಾಪ್ಗೆ ಬೀಳ್ತಾರೆ. ಅಥವಾ ಅವರೇ ಗೊತ್ತಿಲ್ಲದ ಹಾಗೆ ಗೊತ್ತಿದ್ದೋ ಇದು ನನಗೆ ಏನು ಒಳ್ಳೇದು ಮಾಡೋದಿಲ್ಲ ಅಂತ ಹೇಳಿ ಗೊತ್ತಿದ್ರು ತಾತ್ಕಾಲಿಕವಾಗಿ ನನಗೆ ನೆಮ್ಮದಿಯನ್ನ ಕೊಡ್ತಾ ಇದೆ, ಆ ಮುಂದಿದನ್ನ ಮುಂದೆ ನೋಡ್ಕೊಳ್ಳೋಣ, ಈಗ ನನಗೆ ನೆಮ್ಮದಿ ಇದೆ, ಈಗ ನನಗೆ ಖುಷಿ ಆಗ್ತಾ ಇದೆ ಇದರಿಂದ ಅಂತ ಹೇಳಿ ಆ ರೀತಿಯಿಂದ ಕೂಡ ಬರ್ತಾ ಇರೋರಿದ್ದಾರೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡೋದು, ಅವರಿಗೆ ಒಂದು ಪ್ರೀತಿಯಿಂದ ಮಾತಾಡಿಸೋದು, ಜೊತೆಗೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಕೊಡುವಂಥದ್ದು. ಏನಾದರೂ ಒಂದು ಹೇಳಿದ ತಕ್ಷಣ ಅದಕ್ಕೆ ಆ ಮಕ್ಕಳನ್ನ ಜಡ್ಜ್ ಮಾಡಿ ಅವ್ರ ಮೇಲೆ ಕೂಗಾಡಿ ಆ ಥರ ಮಾಡೋದಕ್ಕೆ ಬದಲಾಗಿ ಆ ಥರ ಮಾಡ್ತಾ ಇದ್ದಾರೆ ಅಥವಾ ಈ ಥರ ಏನೋ ಆಯಿತು ಅಂತ ಹೇಳಿದ್ರೆ ಅದು ಯಾಕಾಯಿತು ಹೇಗಾಯಿತು ಅಂತ ಸಮಾಧಾನದಿಂದ ಕೇಳಿ ಕೂತ್ಕೊಂಡು ಪ್ರೀತಿಯಿಂದ ಒಂದು ಇದು ಮಾಡಿದಾಗ ಮೋಸ್ಟ್ಲಿ ಆ ಮಕ್ಕಳು ಹೊರಗಡೆ ಇಂಥ ಟಾಕ್ಸಿಕ್ ರಿಲೇಷನ್ಶಿಪ್ಗಳಿಗೆ ಬೀಳೋದಿಲ್ಲ. ಬೀಳೋರೆಲ್ಲ ನೀವು ನೋಡಿ ಮಾತಾಡಿಸಿ, ಹೌದು ನಮಗೆ ಮನೆಯಲ್ಲಿ ಯಾವುದನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ನಮ್ಮನ್ನು ಜಡ್ಜ್ ಮಾಡ್ತಾರೆ, ಕಂಪ್ಯಾರಿಸನ್ ಮಾಡ್ತಾರೆ. ಆದರೆ ಈ ರಿಲೇಶನ್ಶಿಪ್ ಹೇಗಿರುತ್ತೆ? ಈ ರಿಲೇಶನ್ಶಿಪ್ ಶುರುವಾದಾಗ ತುಂಬ ಸ್ವೀಟ್ ಆಗಿರುತ್ತೆ, ತುಂಬ ಪ್ರೀತಿ ತೋರಿಸ್ತಾರೆ, ಕೇರ್ ತೋರಿಸ್ತಾರೆ, ಎಷ್ಟು ಕಾಳಜಿ, ಕನೆಕ್ಟಿವಿಟಿ ಇರುತ್ತೆ, ಜಜ್ಮೆಂಟ್ ಇರೋದಿಲ್ಲ. ಅದೆಲ್ಲ ಶುರುವಾಗೋದು ನೆಕ್ಸ್ಟ್ ಲೆವೆಲಲ್ಲಿ ಅಲ್ವಾ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಟ್ರ್ಯಾಪ್ಗೆ ಬೀಳ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಕೂಡ. ಏನು ಬರೀ ಮಕ್ಕಳು ಮಾತ್ರ ಬೀಳ್ತಾರೆ ಅಂತ ಹೇಳಿಲ್ಲ, ಅಡಲ್ಟ್ಸ್ ಕೂಡ ಬೀಳ್ತಾರೆ. ಯಾಕಂದ್ರೆ ಸುಂದರವಾಗಿದೆ ಅದು, ಅದರ ನೆಗೆಟಿವ್ ಇಫೆಕ್ಟ್ಸ್ ಎಲ್ಲ ಸ್ವಲ್ಪ ಸಮಯದ ನಂತರ ಶುರುವಾಗೋದು. ಮೊದಲಿಗೆ ಅದು ತುಂಬ ಆಪ್ಯಾಯಮಾನವಾಗಿರುತ್ತೆ, ಖುಷಿ ಕೊಡುತ್ತೆ, ಸುಖ ಕೊಡುತ್ತೆ, ಅದಕ್ಕೋಸ್ಕರ ಆ ಇದಕ್ಕೆ ಬರ್ತಾರೆ. ಹಾಗಾಗಿ ಪೋಷಕರು ಸಣ್ಣ ಮಕ್ಕಳಲ್ಲಿ ನೀವು ನಿಮ್ಮ ಮಕ್ಕಳು ಈ ತರ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ಬಲಿಯಾಗಬಾರ್ದು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನ ಈ ಜೊತೆಯಾಗಿ ಒಂದು ವಾರಕ್ಕೆ ಒಂದು ದಿನ ಎಲ್ಲರೂ ಒಟ್ಟಿಗೆ ಕಳೆಯೋದು, ಅಡಿಗೆ ಮಾಡೋದು, ಜೊತೆಯಾಗಿ ಕುತ್ಕೊಂಡು ಊಟ ಮಾಡೋದು, ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಡೋದು ಅಟ್ ಲೀಸ್ಟ್ ವಾರಕ್ಕೊಂದು ದಿನ, ಮಕ್ಕಳ ಭಾವನಾತ್ಮಕ ಅಗತ್ಯತೆಗಳು ಏನಿದೆ ಬರೀ ಸೌಲಭ್ಯಗಳನ್ನು ಕೊಡೋದಲ್ಲ, ಭಾವನಾತ್ಮಕ ಅಗತ್ಯತೆಗಳು ಏನಿದೆ ಅದ್ರ ಬಗ್ಗೆನೂ ಮಾತಾಡೋದು, ಇದನ್ನೆಲ್ಲ ಮಾಡಿದಾಗ ಆ ಮಕ್ಕಳಿಗೊಂದು ಸುರಕ್ಷಿತವಾದ ಭಾವನೆ ಬಂತು ಅಂತ ಹೇಳಿದ್ರೆ ಅವ್ರು ಹೊರಗಡೆ ಹೋಗೋದಿಲ್ಲ. 150% ಇದರಲ್ಲೇ ಸರಿ ಮಾಡ್ಬೋದು. ಮನೆಯ ವಾತಾವರಣ ಸರಿಯಾಗೋದ್ರಿಂದ ಇದು ಸರಿಯಾಗತ್ತೆ. ಸರಿ ಇಲ್ಲದೇ ಇರುವಾಗ ನೀವೆಷ್ಟೇ ಏನೇ ಹೇಳಿದ್ರು ಕೂಡ ಪ್ರೀತಿ ಅನ್ನೋದು ಬೇಕಾಗಿರುತ್ತೆ. ಹೊರಗಡೆ ಅರಸಿ ಅರಸ್ತಾರೆ, ಬಟ್ ಹೊರಗಡೆ ಅದು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಮತ್ತೆ ಎಲ್ಲ ಈಗ ವ್ಯಸನಗಳು ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ವಸ್ತುವಿನಿಂದನೇ ಶುರುವಾಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದಲ್ಲ, ಅದು ಮುಂಚೆ ಇತ್ತು. ಈಗ ಎಲ್ಲ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಕಮೆಂಟ್ಸ್ಗಳು, ಲೈಕ್ಸ್ಗಳು, ಇದಕ್ಕೆ ಅಡಿಕ್ಷನ್ ಆದವರು ಎಷ್ಟು ಜನ ಇದ್ದಾರೆ. ಒಂದು ಸ್ಟೇಟಸ್ ಹಾಕಿದ್ರೆ ಅದೆಷ್ಟು ಜನ ನೋಡಿದ್ರು, ಅದಿಷ್ಟು ಜನ ನೋಡಿಲ್ಲ ಅಂತ ಹೇಳುವಂಥದ್ದು, ಇಷ್ಟು ಜನ ನೋಡಬೇಕಿತ್ತು ಅವ್ರು ಯಾಕೆ ನೋಡೋದಿಲ್ಲ ನನ್ನ ಸ್ಟೇಟಸ್ ಅಂತ ಹೇಳಿ ಅವ್ರ ಹತ್ರ ಜಗಳ ಮಾಡುವಂಥದ್ದು, ಇದು ಎಲ್ಲ ನಡೀತಾ ಇದೆ. ಈಗ ಪ್ರತಿದಿನ ಕೆಲವರು, ಒಂದು ಹುಡುಗಿ ಇದ್ಲು, ಅವಳದ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, ಅದರಲ್ಲಿ ಏನೋ ಒಂದು 60,000-70,000 ಫಾಲೋವರ್ಸ್ ಇದ್ರಂತೆ ಅವಳಿಗೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅವಳು ನೋಡಿದೆ ಅವಳು ಪೋಸ್ಟ್ ಹಾಕಿದ್ದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ವ್ಯೂಸ್ ಆಗಿದೆ ಅಂತ. ಅದ್ರ ಮೇಲೆ ಅವಳ ಜೀವನ ಸ್ಟಾರ್ಟ್ ಆಗೋದು. ಇಡೀ ದಿನ ಅವಳು ಅದಕ್ಕೆ ಈಗ ವಿಡಿಯೋಗಳನ್ನ ಹಾಕ್ಬೇಕು ಅಥವಾ ಪೋಸ್ಟ್ಗಳನ್ನ ಹಾಕ್ಬೇಕು, ಅದರದ ಎಡಿಟಿಂಗು, ಅದನ್ನ ವಿಡಿಯೋ ರೆಡಿ ಮಾಡೋದು, ಈ ತರ ಅದನ್ನ ಹಾಕಿದ ತಕ್ಷಣ ಫುಲ್ ಅವಳಿಗೆ ಆಂಗ್ಸೈಟಿ ಏನಂತ ಹೇಳಿದ್ರೆ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ರೀಚ್ ಆಗುತ್ತೆ, ಏನ್ ಕಮೆಂಟ್ ಹಾಕ್ತಾರೆ, ಇಡೀ ಜೀವನ ಬರೀ ಆನ್ಲೈನ್ ಅಲ್ಲಿ ಅವಳದ್ ಕಳೀತಾ ಇತ್ತು. ಅವಳಿಗೆ ಮಧ್ಯದಲ್ಲಿ ಯಾರಾದ್ರೂ ಬಂದು ಮಾತಾಡಿಸಿದ್ರೆ, ತಂದೆ ತಾಯಿ ಅಥವಾ ಅಕ್ಕ ತಂಗಿರಿ ಏನಾದ್ರೂ ಬಂದು ಮಾತಾಡಿಸಿದ್ರಲ್ಲ, ಅವಳಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಯಾಕೆ ಅಂದ್ರೆ ಅಷ್ಟು ಅಡಿಕ್ಷನ್ ಆಗಿತ್ತು ಅವಳಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು. ಅಲ್ಲಿರುವ ಕಮೆಂಟ್ಸ್, ಅಲ್ಲಿರುವ ಲೈಕ್ಸು, ಅಲ್ಲಿರುವ ವ್ಯೂಸೇ ಅವಳ ಜೀವನ. ಆದ್ರೆ ನಿಜವಾದ ಜೀವನವನ್ನು ಎಷ್ಟು ಕಡೆಗಣಿಸ್ತಾ ಇದ್ಲು. ಒಂದು ದಿನ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವಳದ್ ಅಕೌಂಟ್ ಹೋಯ್ತು, ಬ್ಯಾನ್ ಆಗಿಯೋ ಏನೋ ಒಂದಿದಾಗಿ ಅದ್ ಅಕೌಂಟ್ ಹೋಯ್ತು. ಅವಳು ಕಂಪ್ಲೀಟ್ ಇದಾಗಿ ಹೋದ್ಲು,
1: ಧರೆಗಿಳಿದಳು.
2: ಹೌದು, ಅವಳು ಅವಳನ್ನ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು ಕಡೆಗೆ. ಅಂದ್ರೆ ಆ ಲೆವೆಲ್ ವರೆಗೆ ಹೋಗ್ತಾರೆ. ಈ ಅಡಿಕ್ಷನ್ ಅನ್ನೋದು ನಾವ್ ಅಂದ್ಕೊಂಡಾಗೆ ಬರೀ ಯಾವುದೋ ಆಲ್ಕೋಹಾಲ್ ಡ್ರಗ್ಸ್ ಇನ್ನೊಂದು ಅಲ್ಲ, ಈ ಸೋಷಿಯಲ್ ಮೀಡಿಯಾ ಗಜೆಟ್ ಅಡಿಕ್ಷನ್ ಕೂಡ ಅಷ್ಟೇ ಇವತ್ತು ಸಿವಿಯರ್ ಆಗಿದೆ.
1: ಸಂಬಂಧಗಳ ಅಡಿಕ್ಷನ್,
2: ಹೌದು, ಸಂಬಂಧಗಳ ಅಡಿಕ್ಷನ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ. ಟೋಟಲಿ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ದೆ ದೊಡ್ಡ ಪಾತ್ರ. ಸ್ವಲ್ಪ ಮಟ್ಟಿಗೆ ಗೇಮಿಂಗ್ಸ್ ಅದು ಇದು ಅಡಿಕ್ಷನ್ ಅದೆಲ್ಲ ಇರುತ್ತೆ, ಬಟ್ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಏನಿದೆ ಅಲ್ಲ, ಅದು ಒಂದು ಹುಡುಗಿ ನರ್ಸಿಂಗ್ ಓದ್ತಾ ಇದ್ಲು, ಆ ಹುಡುಗಿ ಕೌನ್ಸಿಲಿಂಗಿಗೆ ಬಂದಿದ್ಲು. ಅವಳ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಆಂಗ್ಸೈಟಿ ಮತ್ತೆ ನಿದ್ರೆ ಬರೋದಿಲ್ಲ ನನ್ಗೆ ಅಂತ ಹೇಳಿ ಆತರ ಒಂದು ಇದಕ್ಕೆ ಬಂದಿದ್ಲು. ಅವಳು ಪ್ರತಿ ಒಂದು ನಿಮಿಷಕ್ಕೂ ಫೋನ್ ಚೆಕ್ ಮಾಡ್ತಾ ಇದ್ಲು. ನಾನು ಫಸ್ಟೇ ಈಗ ಅವಳಿಗೆ ಹೇಳಿದ್ದೆ ಅಂದ್ರೆ ಮೊಬೈಲ್ ಎಲ್ಲ ಯೂಸ್ ಮಾಡಬಾರ್ದು, ಒಂದು 1/2 ಗಂಟೆ ಸ್ವಿಚ್ ಆಫ್ ಮಾಡಿಡ ಅಂತ ಹೇಳಿದ್ರು, ಅದಿಲ್ದೆ ಆಗೋದಿಲ್ಲ ಅಂತ ಹೇಳಿ ನನ್ನ ಎದುರು ಕೂತ್ಕೊಂಡೆ ಅವಳು ಎಷ್ಟು ಸಲ ಮೊಬೈಲ್ ಚೆಕ್ ಮಾಡ್ತಾ ಇದ್ಲ. ಅಂದ್ರೆ ಮುಂಚೆಯಿಂದನೂ ಅವಳಿಗೆ ಅದೇ ಅಭ್ಯಾಸ ಆಗಿದೆ, ಮೊಬೈಲ್ ಅನ್ನ ಪ್ರತಿ ಸೆಕೆಂಡ್ಗೆ ಒಂದ್ಸಲ ಮೊಬೈಲ್ ಚೆಕ್ ಮಾಡೋದು ಅಂತ. ಆಮೇಲೆ ಗೊತ್ತಾಯ್ತು ಮಾತಾಡ್ತಾ ಅವಳಿಗೊಂದು ಹುಡುಗ ಲವರ್ ಇದ್ದ ಅಂತ. ಅವನು ಹೇಗಿದ್ದ ಅಂದ್ರೆ ಇವತ್ತೊಂಥರ ತುಂಬಾ ಪ್ರೀತಿ ಮಾಡೋದು, ಮತ್ತೆ ಮರುದಿನ ಕೆಲವು ಒಂದ್ 4 ದಿನ ಮಾತೇ ಆಡೋದಿಲ್ಲ, ಇವಳ ಕನೆಕ್ಷನ್ಗೆ ಸಿಗೋದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕುತ್ಕೊಳ್ಳೋದು, ಈ ತರವೇ ಎಲ್ಲ ಒಂದು ವಿಚಿತ್ರವಾಗಿ ಆಡ್ತಾ ಇದ್ದ. ಬಟ್ ಇವಳು ಹೇಗಿದ್ದಂದ್ರೆ ಅವನ್ ಮೆಸೇಜ್ ಮಾಡ್ಲಿಲ್ಲ ಅಂದ್ರು ನಾನು ಅವನ್ ಮೆಸೇಜ್ ಬರುತ್ತೇನೋ, ಅದೇ ಸೆಕೆಂಡ್ಗೊಂದ್ಸಲ ನೋಡೋದಂದ್ರೆ ಅವನ್ ಮೆಸೇಜ್ ಬಂತೇನೋ ಅಂತ ಹೇಳಿ ಚೆಕ್ ಮಾಡೋದು. ಇವಳು ಎಷ್ಟೇ ಈಗ ಹೇಳಿದ್ರು ಪರವಾಗಿಲ್ಲ, ಅವನ್ ನನಗೆ ಎಷ್ಟು ನೋವು ಕೊಟ್ರು ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತೇನೆ ಅಂತ ಆ ತರದ ಮಾತುಗಳನ್ನೇ ಅವಳು ಆಡ್ತಾ ಇದ್ಲು. ಅಂದ್ರೆ ಈ ತರ ಯಾರು ನೋವು ಕೊಡ್ತಾರೆ ಅವ್ರಿಗೋಸ್ಕರನೇ ನಾವು ವೆಯ್ಟ್ ಮಾಡೋದು, ಅವ್ರ ಮೇಲೆ ಡಿಪೆಂಡ್ ಆಗೋದು, ಇವೆಲ್ಲವೂ ಕೂಡ ಈ ಟಾಕ್ಸಿಕ್ ರಿಲೇಶನ್ಶಿಪ್ ನ ಒಂದು ಲಕ್ಷಣ ಇದೆಲ್ಲ. ಅದನ್ನ ಸಹಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಇನ್ನೊಬ್ರು ಎಷ್ಟೇ ಕಷ್ಟ ಕೊಟ್ರು, ನೀವು ಮುಂಚೆ ಎಲ್ಲ ನೋಡ್ಲಿಲ್ವಾ ಕುಡ್ದು ಗಂಡ ಬಂದು ಎಷ್ಟೇ ಟಾರ್ಚರ್ ಕೊಡ್ಲಿ ಹೆಂಡತಿ ಬಿಟ್ಟು ಹೋಗೋದಿಲ್ಲ. ಯಾರು ನೋಯಿಸ್ತಾರೋ ಅವರಿಂದನೇ ಸುಖವನ್ನ ನಿರೀಕ್ಷೆ ಮಾಡೋದು, ಇದು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ಪೇ. ಈಗ ಕೆಲವರಿಗೆ ಈಗ ಬ್ರೇಕಪ್ ಆಗುತ್ತೆ, ಬ್ರೇಕಪ್ ಆದಾಗ ತುಂಬಾ ನೋವಾಗುತ್ತೆ. ನೀವು ನೋಡಿರ್ಬೋದು ಬ್ರೇಕಪ್ ಆದಾಗ ಕೆಲವರು ಶಿವರಿಂಗ್ ತುಂಬಾ ನಡುಗ್ತಾರೆ, ಅಳೋದು ಅಥವಾ ಊಟ ತಿಂಡಿ ಬಿಡೋದು, ನಿದ್ದೆ ಬಿಡೋದು, ಈ ತರ ಎಲ್ಲ ಇದು ಮಾಡ್ತಾರೆ. ಯಾಕೆ ಹೀಗಾಗತ್ತೆ ಅಂದ್ರೆ ಈ ರಿಲೇಶನ್ಶಿಪ್ ಇಂದ ಅವರಿಗೊಂದು ರಿವಾರ್ಡ್ ಸಿಗ್ತಾ ಇರುತ್ತೆ. ನಮ್ಮ ಬ್ರೈನ್ ಅಲ್ಲಿ ರಿವಾರ್ಡ್ ಸೆಂಟರ್ ಏನಿದೆ ಅದರಿಂದ ಒಂದು ಖುಷಿ ಸಿಗ್ತಾ ಇರುತ್ತೆ. ಅದು ಯಾವಾಗ ಆ ರಿವಾರ್ಡ್ ಸಿಗೋದು ನಿಲ್ಲುತ್ತೆ ಈ ಬ್ರೇಕಪ್ ಇಂದ, ಆವಾಗ ವಿಡ್ರಾವಲ್ ಸಿಂಪ್ಟಮ್ಸ್. ಈಗ ನೋಡಿ ಕುಡಿಯೋರು ಕುಡಿತವನ್ನು ಬಿಟ್ಟಾಗ ಅವರಿಗೆ ಹೇಗಾಗುತ್ತೆ, ಅದೇ ರೀತಿಯಾಗಿ ಈ ಒಂದು ಅಡಿಕ್ಷನ್ ಕೂಡ ಅವರಿಗೆ ಅದೇ ರೀತಿಯಾದಂತಹ ಪರಿಣಾಮವನ್ನು ಕೊಡುತ್ತೆ. ಅದಕ್ಕಾಗಿ ಅವರು ಆ ರೀತಿಯ ವರ್ತನೆಗಳನ್ನ ಮಾಡ್ತಾ ಇರ್ತಾರೆ. ಇದು ಹುಚ್ಚು ಅಂತ ನಾವೀಗ ಕೆಲವರಿಗೆ ಅನ್ಕೋ, ಏನು ಒಂದು ಬ್ರೇಕಪ್ ಆದ ಕೂಡಲೇ ಅದೇನು ಆ ಥರ ಹುಚ್ಚರ್ತಾರ ಆಡ್ತಾರೆ ಅಂತ ಹೇಳಿ. ನಿಜವಾಗ್ಲೂ ಇದು ಇಮೋಷನಲ್ ಡಿಪೆಂಡೆನ್ಸಿ, ಇದರಿಂದಾಗಿ ಈ ಥರ ಎಲ್ಲ ಅವರಿಗೆ ಆಗುವಂಥದ್ದು. ಸೊ ಈ ಥರ ಒಂದು ಇಮೋಷನಲ್ ಏನು ಇದರಿಂದ ಡಿಪೆಂಡೆನ್ಸಿಯಿಂದ ಹೊರಗೆ ಬರಬೇಕು ಅಥವಾ ನನ್ನ ರಿಲೇಷನ್

ಅನಿಸಿದ ತಕ್ಷಣ ಅದರಿಂದ ಹೊರಗೆ ಬರುವಂತಹ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ. ಹೇಗೆ ಬೆಳೆಸೋದು? ಬರೀ ಒಂದು ಸಂಬಂಧಗಳ ಬಗ್ಗೆ ನಾವು ಮಕ್ಕಳಿಗೆ ಸಲಹೆ ಕೊಡೋದು ಅದರಿಂದ, ಅಥವಾ ಹೀಗಾಗಬೇಕು ಹಾಗಿರ್ಬೇಕು ಹೀಗಿರಬಾರ್ದು ಅಂತ ನಾವು ಅವರಿಗೆ ಸಲಹೆಗಳನ್ನು ಕೊಡೋದರಿಂದ ಇದು ಬರೋದಿಲ್ಲ ಖಂಡಿತವಾಗ್ಲು. ನಾವು ಅವರಿಗೆ ಆತ್ಮಗೌರವವನ್ನು ಕಲಿಸ್ಕೊಡ್ಬೇಕು. ಈಗ ಯಾವುದೇ ಒಂದು ಸಂಬಂಧ ನನಗೆ ಅದು ಸರಿ ಆಗ್ತಾ ಇಲ್ಲ, ನನ್ನ ಗ್ರೋತಿಗೆ ಇದು ಹೆಲ್ಪ್ ಆಗ್ತಾ ಇಲ್ಲ, ನನ್ನ ಅವನತಿಗೆ ಇದು ಕಾರಣ ಆಗ್ತಿದೆ ಅಂತ ಹೇಳಿದಾಗ ನನ್ನನ್ನು ನಾನು ಉಳಿಸ್ಕೊಳ್ಬೇಕಲ್ಲ. ಅದಕ್ಕೆ ಉಳಿಸ್ಕೊಳ್ಳೋದು ಯಾವಾಗ? ನನಗೆ ನನ್ನ ಬಗ್ಗೆ ಗೌರವ ಪ್ರೀತಿ ಇದ್ರೆ ನಾನು ಉಳಿಸ್ಕೊಳ್ತೇನೆ. ಸೊ ನನ್ನನ್ನು ನಾನು ಪ್ರೀತಿಸೋದು, ನನ್ನನ್ನು ನಾನು ಗೌರವಿಸ್ಕೊಳ್ಳೋದು, ಅದನ್ನ ಕಲ್ಸ್ಕೊಡ್ಬೇಕು ಆ ಮಕ್ಕಳಿಗೆ. ಆತ್ಮಗೌರವ ಅದನ್ನು ಕಲ್ಸ್ಕೊಡ್ಬೇಕು. ಇನ್ ಕೆಲವರು ಹೇಗಂತ ಹೇಳಿದ್ರೆ, ಈ ತರ ಎಲ್ಲ ಒಂದು ರಿಲೇಶನ್ಶಿಪ್ಗೋಸ್ಕರ ನಿದ್ರೆ ಬಿಡೋದು, ಆರೋಗ್ಯ ಹಾಳಾದ್ರೂ ಅವ್ರ ಗಮನವೇ ಕೊಡೋದಿಲ್ಲ ಅದ್ರ ಬಗ್ಗೆ, ತಮ್ಮ ಆರೋಗ್ಯದ ಬಗ್ಗೆ ಕೂಡ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತಾಳ್ತಾರೆ. ಜೊತೆಗೆ ಆ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ತುಂಬಾ ಅವಮಾನ ಆಗುತ್ತಿರುತ್ತೆ. ಪ್ರತಿದಿನ ಜಗಳಾಡ್ತಾ ಇರ್ತಾರೆ, ಕಿತ್ತಾಡ್ತಿರ್ತಾರೆ, ಅಂದ್ರೂ ಕೂಡ ಅದನ್ನ ಸಹಿಸಿಕೊಂಡು ಅವರು ಬದುಕ್ತಾ ಇರ್ತಾರೆ. ಅದೆಲ್ಲ ಅದರಿಂದ ಹೊರಗೆ ಬರುವುದಿಲ್ಲ ಹೆಚ್ಚಿನವರು. ನೋಡಿ, ನನ್ನ ಹತ್ರ ಒಂದು 2 ತಿಂಗಳ ಹಿಂದೆ ಒಬ್ರು ಬಂದಿದ್ರು, ಇಬ್ರು ಹುಡುಗರು ಹುಡುಗಿಯರು, ಒಂದು ಹುಡುಗ ಹುಡುಗಿ ಲವರ್ಸ್. ಒಂದೆರಡು ವರ್ಷದಿಂದ ಅವರು ಬರೀ ಕಿತ್ತಾಡ್ಕೊಳ್ತಿದ್ದಾರೆ, ಏನು ಪ್ರೀತಿ ಉಳ್ಕೊಂಡಿಲ್ಲ, ಆದ್ರೂ ಕೂಡ ದೂರ ಆಗೋದಿಲ್ಲ. ಇಬ್ರು ಹೊಡ್ಕೊಳ್ತಾರೆ, ಬಡ್ಕೊಳ್ತಾರೆ, ಅಳ್ತಾರೆ, ಇಬ್ರದ್ದು ಆರೋಗ್ಯ ಹಾಳಾಗಿದೆ. ತುಂಬಾ ಚೆನ್ನಾಗಿದ್ದು ಅವರು, ಅವ್ರದ್ದು ಓಲ್ಡ್ ಫೋಟೋಸ್ ಎಲ್ಲ ನನ್ಗೆ ಅವರು ತೋರಿಸಿದ್ರು, ಎಷ್ಟು ಚೆನ್ನಾಗಿದ್ರು. ಬಟ್ ಅವರಿಬ್ರು ಎಷ್ಟು ಸಣ್ಣ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಆರೋಗ್ಯ ಎಲ್ಲ ಕಂಪ್ಲೀಟ್ ಹಾಳಾಗಿದೆ. ಆ ಹುಡುಗಿದು ಫುಲ್ ಗಟ್ಟ ಹೆಲ್ತ್ ಹಾಳಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸರಿಯಾಗಿ ನಿದ್ರೆ ಇಲ್ಲ. ಅವ್ರ ಡಾಕ್ಟರ್ಸ್ ಎಲ್ಲ ಅವರಿಗೆ ಅವಳಿಗೆ ಎಷ್ಟು ವಾರ್ನ್ ಮಾಡಿದ್ದಾರೆ, ಅದೆಲ್ಲ ರಿಪೋರ್ಟ್ಸ್ ಎಲ್ಲ ನಾನು ನೋಡಿದ್ದೀನಿ. ಆದ್ರೂ ಕೂಡ ಈ ಸಂಬಂಧದಿಂದ ಹೊರಗೆ ಬರ್ಲಿಕ್ಕೆ ರೆಡಿ ಇಲ್ಲ ಅವರಿಬ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ಗೆ ಯಾವ್ದು ಒಳ್ಳೇದು, ಈ ರಿಲೇಶನ್ಶಿಪ್ ನನ್ಗೆ ಒಳ್ಳೇದು ಮಾಡ್ತಿದ್ದೆ, ಅಥವಾ ನಾನ್ ಸಮಯ ಇರುವಾಗ್ಲೇ ಇದು ನನ್ನನ್ನು ಕಂಪ್ಲೀಟ್ ನಾಶ ಮಾಡುವ ಮುಂಚೆ ನಾನು ಇದರಿಂದ ಹೊರಗೆ ಬರಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಇಲ್ಲ. ಸೊ ಅದನ್ನ ನಾವು ಮೊದಲು ಮೂಡಿಸ್ಬೇಕು ಮನೆಯಲ್ಲಿ. ಈಗ ಭಾವನಾತ್ಮಕವಾದಂತಹ ಮಾರ್ಗದರ್ಶನ ಮಾಡುವಂಥದ್ದು, ಮನೆಯಲ್ಲಿ ಸುರಕ್ಷಿತವಾದಂತಹ ಸಂಭಾಷಣೆ, ಆತ್ಮಗೌರವವನ್ನ ಮಕ್ಕಳಲ್ಲಿ ಬೆಳೆಸೋದು, ಇಂತಹ ವಿಷಯಗಳನ್ನ ನಾವು ಅವರಿಗೆ ತಿಳಿಸ್ಕೊಟ್ಟಾಗ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: दिल में जला जान गए गए हम काम के जी गए हम काम के।
1: ಲಕ್ಷ್ಮಣ ಎಂತ ಗಡ ಮರ್ತಿದ್ಯಾ ಎಂತೈತ್ ಗಡ ಅಬ್ಬಿ ಎಂಬ ಕೂಳೆ ಹಾಕ್ಲಿಲ್ಲ ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ
2: ಅದಲ್ಲ ಮಗ ನಾನು ಹೆಣ್ಣ ಬಿಟ್ಟಿಗೆ ಹೋಯ್ತು ಮಗ
1: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ ಈಗಳಿನ ಹೆಣ್ಗಳೇ ಎಷ್ಟಿಯಾ ಅವಳಿ ಬೇಕ ತೈಸಿ ಕೊಡ್ತಿರ್ ಬಿಟ್ಟಿಗೆ ಹೋದಾಳ ಅವಳಂತ ಕೇನ್ ಹೇಳ ನೀನ್ ಅದನ್ ತೈಸಿ ಕೊಡ್ಲ ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು
2: ಮಗ ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೈಸಿ ಕೊಡಂದಾಳ ನಾನು ಗಾಯ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ ಅವಳು ಈಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ ನಾನ ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ಟ್ಯಾಕ್ಸಿ ಕೊಟ್ಟೆ ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹಿಂಡಾಳ ನಾನು 8 ಕಚ್ಚೆ ಮ್ಯಾಂಗೋ ಟ್ಯಾಕ್ಸಿ ಕೊಟ್ಟೆ ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ
1: ಏ ಲಕ್ಷ್ಮಣ ನಿಂಗ್ ಒಂದ್ ಮಾತು ಹೇಳ್ತಿ ಕೇಳ ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ ತಪ್ಪು ಮಳಿದಲ್ಲ ಮಗ ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ
3: ಏ ಬೊಬ್ಬರ್ಯಾ

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳೆ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
1: ಅದಲ್ಲ ಮಗ, ನನ್ನ ಹೆಣ್ಣ ಬಿಟ್ಟಿಗೆ ಹೋಯ್ತ ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳೇನ್ ಹೆಣ್ಗಳೇ ಎಷ್ಟಿಯಾ, ಅವಳಿಗೆ ಬೇಕಾದ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಕಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಮೊದಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿ ಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: हो गई पहली नजर मेरी जिंदगी के फैसले आजमाना दू अगर
1: ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
2: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಕನ್ಸು ಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ?
3: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯಾರಲ್ಲ ಅಂತ ಹೇಳುದಷ್ಟೇ.
1: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೆ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ, ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್.
3: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಮ್ಮ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
2: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
3: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
1: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರ್ಯಾ.

पहली नजर मेरी जिंदगी के पथ में आजमाना हूँ अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

भर भर के कनक थाल, भर भर के कनक

¡Ah!

और

आज विचित हो जाओ ने।

ना

ಮಾತು ಪಾವನೆ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

तेरा मेरा मेरा तेरा मेरा तेरा मेरा मेरा तेरा घटा।

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ನೋಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರುವ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ ಸೇರ್ಕೊಂಡಪ್ಪ ಐಟಿನ ಕೂತ ಕಂಠಗಳ ಪಕ್ಕ ಸೇರ್ತದ ನಾವು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲಿ.
1: ಅದಲ್ಲ ಮಗ, ನನ್ನ ಹೆಣ್ಣ ಬಿಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 ಎಫ್ಎಂ, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹೋಯ್, ನಂಗೊಂದು ಘನ ಸೀರಿ ತಕಂಕಿತ್ತೆ. ಈ ಆಸಳಿ ತಿಂಗಳಿಗೆ ನಮ್ ಕುಂದಾಪುರದಾಗೆ ಎಲ್ ಘನ ಸೇಲಿತ್ತೆ?
3: ಇಲ್ಲೈತಲ್ಲ, ನಮ್ಮ ಶರಣ್ ಹೋಟೆಲ್ ಕುಂದಾಪುರದಲ್ಲಿ ಇದೇ ಜುಲೈ 25 ಮತ್ತು 26 ಮಲಾರ್ ಫ್ಯಾಷನ್ ಮೇಳ 2026. ಬ್ರಾಂಡೆಡ್ ಸೀರೆಗಳು, ಸಲ್ವಾರ್, ಕುರ್ತೀಸ್, ಮಕ್ಕಳ ಮತ್ತು ಪುರುಷರ ಬಟ್ಟೆಗಳು, ಕೊರಿಯನ್ ಆಭರಣಗಳು, ಆಂಟಿಕ್ ಆಭರಣಗಳು, 1 ಗ್ರಾಮ್ ಆಭರಣಗಳು, ಬ್ಯಾಗ್ಗಳು, ಬೆಡ್ಶೀಟ್ಗಳು, ಹಲವಾರು ಬಗೆಯ ಆಕರ್ಷಕ ತಿಂಡಿ ತಿನಿಸುಗಳು.
4: ಹಾಂಗಾರ್ ಸೈ, ನಾ ಹೊರಟೆ ಮರ್ರೆ, ನೀವ್ ಬತ್ರಿಯ?
3: ಕುಂದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಮಲಾರ್ ಫ್ಯಾಷನ್ ಮೇಳ ಬೆಳಿಗ್ಗೆ 9:30 ರಾತ್ರಿ 8 ಗಂಟೆಯವರೆಗೆ.
2: ನೀವು ಕೇಂದ್ರಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಂದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
5: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆ ಅಂದ್ರೆ, ಹೆಚ್ಚಿನವರೆಲ್ಲ ಈಗ ನೋಡಿ ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು, ಅದು ಗ್ರಾಂಥಿಕ ಕನ್ನಡ ಇಪ್ಪುಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪುಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ ಹಂಗೆ ಅಂತದ್ದು ಇರ್ಕ ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲ ನಿಮ್ಮ ಮಾತಲ್ಲಿ ಬಪ್ಪಂಥದ್ದು. ನಿಮ್ಗೆಲ್ಲಾರು ಬೇಜಾರತ್ತ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
5: ನೀವು ಕೇಳಿದ್ರೆ ಬಾರಿ ಲೇಖೆ ಇತ್ತು.
2: ಹಾ,
5: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕಲ್ವತಿ, ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಳಿಕೆ.
5: ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು,
2: ಅದೇ ಗ್ರೇಟ್. ಆಗಳಿ
5: ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಇಟ್ಟೇಟ್ ಮಾಡೋಕೆ ಮತ್ತಲ್ಲ ಆಗಲಿ, MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪೇ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿನ ಮನೆ ತಂದಿನ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೊ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
2: ಅಕ್ಕ ಹೊತ್ಕೊ
5: ಬಾವ ತೊಟ್ಕೊ, ಒಂದೇ ಒಲ್ಲಿ ಬಾವ ಬಾವ ಅಕ್ಕನ ಇಬ್ಬರಿ ಪೂರೈಸ್ಕೊದ ಅಕ್ಕ ಹೊತ್ಕೊ ಬಾವ ತೊಟ್ಕೊಂಡು ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ. ಅಂದ್ರೆ
2: ಎಷ್ಟು ಲೈಕ್ ಇತ್ತು, ಅಕ್ಕ ಹೊತ್ಕೊ ಬಾವ ತೊಟ್ಕೊ
5: ಅಂದ್ರೆ ಅಕ್ಕನಿಗೂ ಆ ಭಾವನಿಗೆ ಇಬ್ರಿಗೂ ಚಳಿ ಹಾಕಾಗ ಒಂದೊಲ್ಲಿ ಅಕ್ಕ ಒಂದು ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ ಚಳಿಯಾರೆ ಅಕ್ಕನ ತೊಟ್ಕೊಳ್ಳಿ. ಹಾಗಿನ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ ಕಿತ್ತರೆ ಕರ್ಲ್ ಹೇರತ್ತಂದ ಹೇಳಿ ಒಂದು ಗಾದಿ ಇತ್ತು.
2: ಹಾಗಂದ್ರೆ
5: ಚಿಪ್ಪಡ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸಗಿಸಿ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ ತೆಗೆದಿಸಿ ಮತ್ತೆ ಕರ್ಲೇ ಬಹುದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ ಕೋಳಿ,
5: ಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಅಂತ ಕೇಳ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು 100 ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗ್ಗದಿಂದ ಎಲ್ಲ ಅದ್ರಂಗೆ ಆಯ್ಕೆ. ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗೆ ಹಂಗೆ, ಅಮ್ಮನಿಗೆ ಹಂಗೆ, ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು BMA ಮಾಡ್ಕೊಂಡು ಬಂದ್ರೆ ಕೂಡ ಒಂದು ಕೆಲಸ ಸಿಕ್ಕರೆ BS ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ, ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ, ಮತ್ತೆ ಅದಕ್ಕೆ ಬೇರೆ ಕೋಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡುತ್ತೆ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ್ದು ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
2: ಯಾಕೆ?
5: ಯಾಕಂದ್ರೆ PhD ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ PhD ಮಾಡಿದೆ, ಪತಿ ಮಾಡ್ರ ಮಾಡದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡೋದನ್ನು ಇಂಟರ್ವ್ಯೂ ಮಾಡಿದಿ, ನೀವು ನಂಬ್ತೀರಿ ಇಲ್ಲಿ?
2: ಹಾ, ಎಂತಂದ್ರು ಸರ್?
5: ನನ್ನ ಹೆಸರು ಬರೀ ಮಗ ಅಂತ ಹೇಳಿದ ಕೂಡ ಬಾಲಕೃಷ್ಣ. ಏ ಮರೆ, ನಂಗೆ ಇಷ್ಟರಿಗೆ ಯಾರು ಬಾಲ ಮಾಡಿದಾರಿಲ್ಲ, ನೀನು ನನ್ನ ಹೆಸರಿಗೆ ಬಾಲವೂ ಮಾಡಿಬಿಟ್ಟೆ ಅಲ್ಲ ಮರೆ. ಅವ PhD ಮಾಡಿ, MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನಿಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವ್ರಿಗೆ ಡಿಗ್ರಿಗೆಲ್ಲ ಪಿ ಎಚ್ ಡಿ ಮಾಡ್ಕೊಂಡು ಬರ್ತೀರಿ ಅಂದ್ರೆ ಆ ಪಿ ಎಚ್ ಡಿ ಏನ್ ಗೌರವ ಇದೆ ಹೇಳಿ. ಆದ್ರೆ ಪಿ ಎಚ್ ಡಿ ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು ಪಿ ಎಚ್ ಡಿ ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕ ರೈಗಳ ಕೈ ಕೆಳಗಡೆ ಪಿ ಎಚ್ ಡಿ ಮಾಡೋದು, ಶಿವರಂಪಡಿಗಳ ಎದುರುಗಡೆ ಪಿ ಎಚ್ ಡಿ ಮಾಡೋದು, ನಿಜವಾಗಿಯೂ ಅವ್ರು

0: ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳ್ದಂಗೆ ರಿಪೆಂಟ್ ಆಗಿಲ್ಲ ಕೇಳಿ, ರಿಪೆಂಟ್ ಆದ್ರೆ ಎಷ್ಟು ಸರಿ ರಿಪೆಂಟ್ ಆಯ್ತು? ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಮಾರ್ಕೊಂಡು ಚಿಟ್ಟಿದ್ದಲ್ಲೇ ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿರು. ಕಡಿಕ್ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡೋದ ನಾನು ಯಾಕೆ ತಕೊಂಬಕ್ಕಾಗಲ್ಲ, ನಾನು ಸಹಿತ ಸುಮ್ಮನೆ ಕಂಡು ಒಂದು ಎರಡು ಕಡೆ. ಆದ್ರಿಂದ ಹಿಂಗೆ ಹಿಂಗೆ ಇತ್ತು, ನನಗೇನು ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗ್ಲಿಲ್ಲ. ನನ್ಗೆ ನನ್ಗೆ ಆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನ್ಗೆ ತುಂಬಾ ನನ್ನನ್ನು ಕರೀತ್ರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದಿದ್ದು ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತು.
1: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾತ ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೆ ಹಾಕಿರಂಬ್ರ, ನಂದದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
0: ನಿಮ್ಮ ಅನುಮಾನ ಕೇಳಿದ್ರು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿರ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲ್ಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲ್ಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತು, ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಇಲ್ಲ.
1: ನೀವು ಆಕ್ಚುಲಿ ಎಲ್ಲಿ ಅಲ್ಲ ಸರ್?
0: ನಾನು ಇಲ್ಲಿಂದ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ್ದು ಮಳ್ಳೊಳ್ಳಿಗೆ, ನಾವು ಬೆಳೆದ್ದು ಮಳ್ಳೊಳ್ಳಿಗೆ. ನಮ್ಮ ಅಪ್ಪನ ಕೃಷಿ, ನಾವು 8 ಮಕ್ಕಳು. 8 ಮಕ್ಕಳು ಅಂದ್ರೆ ಆಗಳಿಕಲ್ಲ ದೇವರೇ ನಿಲ್ಸ್ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕೆ.
1: ಎಂತ ಮಕ್ಕಳ
0: ಮಕ್ಕಳು ಹಾಕುದು, ನಾನು 8 ನನಗೆ ನಾನು ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರೆ.
1: ನೀವು ಕಿರಿ ಕೊಯ್ಡ?
0: ಕಿರಿ ಕೊಯ್ಡ ನಾನು.
1: ಓಕೆ, ಸೋ ಹಾಗಾಗಿ
0: ಅಮ್ಮ ನಾ ಕಲುಕ ಗಟ್ಟಿಗಲ್ಲ.
1: ಆಗ
0: ಆಗಳಿಕೆ ಶಾಲೆಗೆ ಹೋಗ್ತಾರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸರಿನ ಕೈ ತಿಂದು ಕಾಯಿ ಕೈ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನಾನು ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಿ ಆಗಳಿಕೆ, ಏ ಮಗನೇ ನಿನ್ಗೆ ಎಂತ ಮಾಡೋಕಾಯ್ದ್ರ ಕನಿಗೊಂದು ಮಾಸ್ಟರು ಆಗ ಮರ ಎಂದು ಅಮ್ಮ ಬೈದು ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಒಂದು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮ ಇದ್ದೀರ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನು ಮಾಸ್ಟರ್ನೇ ಮಾಡ್ತಿದ್ರೇನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತು.
1: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರು ಎಲ್ಲ ನಂಗಿಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ಬತ್ರ ಸ್ಟುಡಿಯೋಗೆ, ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಚೆನ್ನೋಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
0: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸ್ ಅಂದ್ರೆ ನಾವು ಒಂದು ಮೇಲೆ ಬಿತ್ತು ಒಂದು ಸ್ವಲ್ಪ ಅವ್ರವ್ರ ಹೊಟ್ಟೆ ವರ್ಕ್ ಅಂದ್ಕೊಂಡು ಒಳ್ಳೆ ರೀತಿ ಹೊಟ್ಟೆ ವರ್ಕ್ ಅಂಕರ ವ್ಯವಸ್ಥೆ ಆಯ್ತು. ನಾನು ಕೊನೇನು ಒಬ್ಬ ಮಾಸ್ಟರ್ ಅದೇ.
1: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತರ ಇಲ್ಲಿ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್
0: ಇಲ್ಲ ನಮ್ಮಲ್ಲಿ. ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದು 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದನ್ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ 2 ಪಾಸ್ ಫೈಲ್ 2 ಇದ್ದ
1: 2
0: ಫಸ್ಟ್ ಕ್ಲಾಸ್. 99% ಅಲ್ಲ ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕುದು ಇಲ್ಲ. ಅದೆಲ್ಲ ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿ ತಿಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದ್ದೆಲ್ಲ ಈ ಕಾಣಿ ನಿಮ್ ಕಾಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದೆಲ್ಲ ಕಲಿಕಂದ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಮಗನ ಎಡದ್ರೆ ಆಧ್ಯಾತ್ಮ, ಮತ್ತೊಂದೇನು ಪರಲೋಕ, ಅದು ಇದು ಇದ್ರೆ ತಿಳ್ಕೊಂಬ್ದು ಅಷ್ಟೇ. ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನೋ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು
1: ರವಿವರ್ಮ
0: ನಾವು ಹೇಳದ್ ಕೇಳದ್ ದೇವ ದೇವಿಯ ಚಿತ್ರದಲ್ಲೇ ಇತ್ತದ.
1: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
0: ನಮ್ಗೆ ಅಂದ್ರೆ ನಮ್ಮ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪಂತ ತಿಳ್ಕೊಂಡ್ಬಿಡಿ,
1: ಹೇಳಿ ಸರ್.
0: ನಾವು ನೆರ್ಮರಿನ ಕಾಮ್ದು 2 ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳು ತಂದ್ರೆ
1: ಕರೆಕ್ಟ್.
0: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆತಿ ನೀಕು, ಅವ್ರ ಮನೆ ಕರೆಂಟ್ ಹೋಯ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿಗೆ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಬಾರ ಐತೆ ಅಂದೇಳಿ ಗಂಡ ಸುಮ್ಮನೆ ಕುಕ್ಕಳ್ಳೆ. ಅವ್ರ ಮನೆಗೆ ಇದ್ದಿಲ್ದಿದ್ರೆ ಆ ಗಂಡನ ಎಲ್ಲಿಗಾರ ಬಿರಿಸಿ ಅವಳಿಗೆ ಹತ್ರ ಕಾಣಿ ನಾನು ಕಾಣಿ ಅಂತ. ಆತ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಅಂಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
1: ಕರೆಕ್ಟ್.
0: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನ ನಾವು ಮಕ್ಕಳನ್ನ ಬೆಳೆಸುವ ಕ್ರಮದಲ್ಲೇ ಬೆಳೆಸಲಿ. ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳೆದ್
1: ನ್ಯಾಚುರಲ್ ಆರ್ಗ್ಯಾನಿಕ್
0: ಆರ್ಗ್ಯಾನಿಕ್ ಫುಲ್ ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರು ಬೋರಂಗೆಲ್ಲ ತಿರುಗತ್ತ ಎಲ್ಲ. ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರೋ, ಅವರು ಫಾರಿನರ್ ಇದ್ರೆ ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಹಿತ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವ್ನಿಗೆ ಅರ್ಧ ಗಂಟೆ ನಿಂತ್ಕೊಂಬ್ಕಾತೇನೆ. ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದ ಅಂತ ಹೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
1: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
0: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದೇ ತೊಂದ್ರೆ ಇಲ್ಲ,
1: ಅಲ್ಲ
0: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
1: ಆದ್ರೆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡು ಬರ್ತದೆ.
0: ನಾವು ದರಿ ಮೇಲೆ ಹಾಕೋ ದರಿ ಮಕ್ಕಳು ಕಣಗಿರ.
1: ಯಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆಂತಂತ್ರ ನಮ್ಮ ಕುಂದಾಪುರ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ
0: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕರ ಮತ್ತೊಂದು ಉದಾಹರಣೆ ಕೊಟ್ಟೇ ಮಾತಾಡೋದು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡೋದು. ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
1: ಮಸಿತೂರ್
0: ಮಸಿತೂರ್ ಮಿನ್ಕ ಕೈ ತೊಳೆದ ಮೈಮುಟ್ಟಿ ಕೈ ತೊಳಿಗೆ ಬರೆ ಹಿಂಗಂದ ಆ ಹೆಣ್ಣಿನ ಹೇಳಿದ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಆ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
1: ಅದು ನೀವು ಉಪಮೇ ಅಂತ ಉಪಮೇಯ ಅಂತ ನಿಮ್ ಕನ್ನಡ
0: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕಾಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಲ್ಲಿ ಕೇಳಿದ್ರೆ ಸೀತೆನ ಕವಿಯು ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತಿ. ಈಗ ಆಕಾಶ ಹೆಂಗಿತ್ಕೊಂಡು ಕಡಿ ಆಯ್ದಿರಾ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರ ನಮ್ಮ ಖುಷಿ ಕೊಡೋದು. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವುದೊಂದು ನಮ್ಮ ಪದಾರ್ಥ ಆಗಲಿ, ಅಮ್ಮ ಮಾಡಿದ ಹಾಕದೊಂದು ಪರ್ಮಾನ ಆಗಲಿ, ಒಂಥರ ಗೊಡ್ಡಿಟ್ಟಾಗಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಗಲಿ,
1: ಅಥವಾ
0: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲೇ ಅಂತ ಗೊತ್ತಾ ನಮ್ಗೆಲ್ಲ ಆಗಳಿಕಲ್ಲ. ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಮ್ದು ಅದು ಯಾಕಂದ್ರೆ ನಮಗೆ ತಿಂದು ಯಾವ್ದು ಕೇಳಿದ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದು ಇವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ಅದು ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲಿ ಒಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ಬಿದ್ದೀತಿ. ಈಗ
1: ಯಾಕೆ
0: ಕಣಿ ನಮ್ಗೆ ಅಪ್ಪಯ್ಯ ಆಗಳಿಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರ್ ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಳಿಗೆ ಒಳಗೆ ಕೂಕೊಂಡ ಯಾರು ಬಂದ್ರು ಕೂಡ ಬೈ ಅಲ್ಲಿ ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತಾರೆ ಅಂತ ಕೇಳಿ ನೀ ಕೂಗ್ ಬಂದಕ್ಕೆ ಅಂತ.
1: ಕರೆಕ್ಟ್.
0: ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡ್ ಕಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳ್ಕ ಮಕ್ಕಳು ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕೂಕಣಿ ಅಂತ ನಾವು ಆಗಳಿಕೂ ಒಳಗೆ ಕೂಕೊಂಡದ್ದು. ಈಗಳು ನಮ್ಗೆ ಗ್ರಾಚಾರಕ್ಕೆ ಒಳಗೆ ಕುಕುಂಬ ಪರಿಸ್ಥಿತಿ ಆಯ್ತುಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯವರು ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಎಕ್ಸ್ಪೋಜರ್ ಎಲ್ಲ ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು, ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಿ ಒಂದು ನೇಲ್ ನೋಗ್ ಎಷ್ಟು ಹೆಸರು ಅಂತ ಕೇಳಿ ನಾ ಪೂರ ಹೇಳ್ತೀವಿ.
1: ಹೇಳಿ ಸರ್.
0: 20 ಈಗ ನೊಗ ಜತ್ಕ ಕರಡ್ಬಳ್ಳಿ ತುಳ್ಕಿ ಹೂಡ ನೇಲ್ ಹೀಸ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೊರ ಸಣ್ಣ 28-30 ಹೆಸರು ಹೇಳಕ್ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆ ಎಷ್ಟು ಬೀಸಣಿಗೆ ಇತ್ತು ಗೊತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಯಾರು ನಾವು ಹೇಳಿಕೊಡುತ್ತೆ.
1: ನೀವು ಹೋರಿದ್ದು ಹೇಳ್ರಲ್ಲ
0: ಹೋರಿ ಹೋರೆಂಗೆ ಹೋರೆಂಗೆ ಮಂಡಿ ಹೋರಿ ಅಂತೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನಪಿಗೆ ಬರ್ತೋ ಇಲ್ಲಿ. ಅಷ್ಟು ನಮ್ನಿಗೆ ಹೋರಿ ಇದ್ದು ಅಷ್ಟು ನಮ್ನಿಗೆ ಧ್ಯಾನೋ ಇದ್ದು ಧ್ಯಾನೂ ಎಲ್ಲ ಒಂದೇ ನಮ್ಮ ಧ್ಯಾನೂ ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು. ಒಂದೊಂದು ದೇನಿಗೆ ಕೈಲ್ತಿದ್ದಾನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟೆಂಗೂ ಸಹಿತ ಮನೆ ಹೆಂಗೆ ಪಡಿಸಲ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡಿಸಲ ಹೆಂಗೆ ಗಂಡೇ ಇರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಗಲಿ ನಮ್ಮ ಶಾರದಾ ಆಗಲಿ ನಮ್ಮ ಮಂಜೆ ಆಗಲಿ ಅದೆಲ್ಲ ಹೆಣ್ಣೆ ಇರ್ಕ ನಾವು ಮುದಾರಿ ದನ ಕರು ಕರ್ಕೊಳ್ಳಿ ಬಾಲ ಗೀಕಂದ್ರೆ ಗಂಡ ಹೆಣ್ಣು ಅಂತ ಹೇಳಿ, ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲಿಲ್ಲ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹಿರ್ಕ
1: ಗಂಡ
0: ಗಂಡೇ ಹಿಡ್ಕ. ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬೀ ಭಾರಿ, ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದರೆ ಬಾಣಂತಿಗೂ ಕಾಟ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತೈಕ ಮರ್ರ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದಂಥ ಇದು. ನೀವೇನು ಪ್ರಶ್ನೆ ಕೇಂದ್ರ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ದಪ್ಪಕಾಗದ ಹೇಳು ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
1: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, ಎಂಟು ಜನರಲ್ಲಿ ಕೊನೆಯದು ಕೊಂಗಟದ ಮಗು ನೀವು. ಕೊಂಗಟ
0: ಕೊಂಗಟಲ್ಲ ಆಗಲಿಕ್ಕೆಲ್ಲ ಕೈದ ಅಥವಾ ಏಳೆಂಟ ಪತಿ ಎಷ್ಟು ಕೊಂಗಟ ಉಳಿತು ಮೇಡಮ್?
1: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರ?
0: ಗದ್ದಿಗೆಲ್ಲ ಇಳುಕಂದ್ರೆ ನಾಲ್ಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿ ಇಳಿತು ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿನ್ಬೇಕು. ಕೊನೆಗೆ ಅವ್ರು ಬಿಡಿ ಕಲ್ಸ್ಕವ ಅಂತಾರೆ, ಬಿಡಿ ಕಲ್ಸ್ಕವ ಪ್ರತಿ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೆ ಹೋಗಿ ಹಿಂಗೆ ಅದು ಅದು ಎಳದೇ ಕಲ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಅದೆಲ್ಲ ಸಣ್ಣ ಸಣ್ಣದ ಅದಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿತ್ತು. ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದು ನಾವು ಕೆಲಸ ತರಿಕೊಡುದು, ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತತ್ತೆ ತಪ್ಪದು ಭಾರಿ ದೂರ. ನಾವು
1: ಮತ್ತೆ ಕಿಚ್ಚಿಡ್ಸುದು
0: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂದ್ಕ ನಾವು ಒಲಿಗೆ ಹೋಯ್
1: ಹಚ್ಕೋಬಾರ
0: ಹಚ್ಕ ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್, ಅದಕ್ಕೊಂದ್ ಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
1: ಹೌದಾ? ನಮಗೆ ಗೊತ್ತಿರ್ಲಿಲ್ಲ.
0: ಅದೆಲ್ಲ ಬಿಡಿಸಿ ಅಂದ್ರೆ ನಾವು ಬಿಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ,
1: ಬಟ್ ಇದರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ.
0: ಮತ್ತೆ ಕೆಲಸ ನೀರು ತಗೊಂಡು ಹೋಗಿ ಕೊಡುದು, ಹಾಗೆ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರಲ್ಲಿ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಲ್ಲಿ ಏನು ಹೇಳಿ ಒಂದು ನೀರು ಕುಡಿತಿ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದಂದ್ರೆ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರ ಹೊತ್ತು ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
1: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
0: ಸಾಧಾರಣ ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
1: ಹೆಚ್ಚು ಕಮ್ಮಿ 30 ವರ್ಷ
0: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ
1: ಮಾಡಿ.
0: ಮಂಗಳೂರಲ್ಲಿ
1: ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
0: ಹೆಚ್ಚು ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
1: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
0: ಭಾಷೆ ಬದಲಾಬೇಕಂದ್ರೆ ಎಂತ ಗೊತ್ತ ಮೇಡಿ, ಈ ಭಾಷೆ ಬದಲಾಬೇಕು ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾಗ್ತದೆ. ಸಮ ಕಲ್ತ್ಕೊಂಡು ಹೋಯ್ನ ಕಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗ ಇದ್ದಾನೆ ಭಾಷೆ ಬದಲಾಗ್ತಿಲ್ಲ. ಅದೇ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದನಿಗೆ ಹೂನ್ ರೀ ಕೂರ್ ರೀ ಒಂದು ನಿಮ್ಮ ಕತೆ ಹೇಳುದ ಕೋಪತ್ತಿಗೆ ನಮ್ಮ ಮನೆಗೆ ಎಲ್ಲ ಮಕ್ಕಳು ಕಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ.
1: ಕರೆಕ್ಟ್.
0: ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೋ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೋ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೋ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತೆ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕೂಡ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತಾ ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾತಿಲ್ಲ, ಭಾಷೆನ ಹಿಡ್ಕೋ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು ನಂಗೊಂದು ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳ್ಬೇಡಿ ಕುಂದಾಪುರ ಕನ್ನಡದ .com ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ ನಮ್ಮನೆಲ್ಲೇ ಹತ್ತು ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೆ ಒತ್ತರೆ ಅದು ಮೂಲಿಗುಂಪಾಯ.
1: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
0: ಅಲ್ಲಿ ತಾಂಗ್ ನಾನು ಫ್ರೀಕ್ವೆಂಟ್ ಆಗಿ ನಾವು ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಎಂತಾರೆ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ವಾ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ.
1: ನಂಬದೇ
0: ಅವಳು ಇಲ್ಲಿ ಕೊಡ್ತಾಳೆ ಇದ್ ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸ ಒಟ್ಟಿಗೆ ಕಂಡು ಕಲ್ತರು. ನಾನು ಕಟೀಲಂಗೆ ಎಲ್ಲ ಮಾತಾಡೋದು, ತುಳಿದು ಮಾತಾಡೋದಕ್ಕೆ ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು, ಅವ್ರು ಕನ್ನಡದಾಗ ಇವ್ರಿಗೆ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಲ್ ಆರ್ಕೊಳ್ಳಿ ನಾನು ಭಾಳ ಜಾಗ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಲ್ ಆದವನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇ ಅನ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಬೇಡ ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳು ಮಾತಾಡೋದೇ ಕೈ ಬರ್ತದೆ. ಬತ್ತ ನಾನು ಮಾತಾಡ್ತೀನಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತೆ, ಇಂಗ್ಲೀಷು ತುಳು ಎರಡು ಬತ್ತತ್ತೆ. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
1: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರ?
0: ಖಂಡಿತ ಕುಂದಾಪುರ ಕನ್ನಡ ಉಳಿಕ್ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಾಡಿಸ್ತಾಳೆ, ನಂಗೆ ಚೀಟ್ ಹೋಗ್ದು ಯಾಕೆ ಒಚ್ಚಾಡಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಅತ್ತೆ ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ.
1: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
0: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಅಂತ ಉಣ್ಕೊಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ ಅತಿ ಇದ್ರ ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
1: ಈಗ ನಿಮ್ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರೋ?
0: ನನ್ ಮಕ್ಕಳು ತುಳು ಮಾತಾಡ್ತಾರೆ, ಅವ್ರ ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಅಪ್ಪ ಒಬ್ಬ ಇದ್ನಲ್ಲಿ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ ಅಂತ ಒಂದಿಲ್ಲ. ನಮ್ಮ ಸ್ವಸಿದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
1: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕ, ಈಗ ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
0: ಅಲ್ಲ ಕುಂದಾಪುರ ಕನ್ನಡ.
1: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಬತ್ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮಾಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯವ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದು ಒತ್ತು ಕೊಡ್ಕ, ಅದಕ್ಕೆ ಬಾಲ ಕೊಡ್ಕ, ಅದಕ್ಕೆ ದೀರ್ಘ ಕೊಡ್ಕ, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಅವ್ರು ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
0: ಎಷ್ಟೇ ಹೇಳಿ ನೀವು ಆಡದನ್ನು ಬರೋ ಕಾಪದ ಕನ್ನಡದ ಮಾತ್ರ
1: ಅಲ್ಲ,
0: ನೀವು ಆಡದನ್ನು ಇಂಗ್ಲೀಷಿಗೆ ಆಡದನ್ನು ಇಂಗ್ಲೀಷ್ ಬರೋ ಕತ್ತಿಲ್ಲ, ಯಾವ ಭಾಷೆ ಆಡದನ್ನ ಆಡದನ್ನೆಲ್ಲ ಬರೋ ಕಾಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದ್ರ ಒಂದು ಆಕ್ಸೆಂಟ್ ಅಂತಿರುತ್ತೆ.
1: ಕರೆಕ್ಟ್,
0: ಅದಕ್ಕೆ ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ. ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಪದ್ಯ ಇಲ್ಲ, ಅದ
1: ಒಳ್ಳೆ
0: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್. ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕ ಈ ಕಣಿ ವ್ಯಾಕರಣ ದೊಡ್ಡ ಸಂತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
1: ಬಂತ,
0: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು. ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡೋ ಕತ್ತಿಲ್ಲ. ಇದು ದೀರ್ಘ ಆದ್ರೆ
1: ಅದು ಹ್ರಸ್ವ,
0: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ. ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
1: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತ ಉದಾಹರಣೆಗೆ.
0: ಮಾತಿಗೂ ಯೋಗೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಈ ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
1: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ
0: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
1: ಹೇಳಿ.
0: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ ನಾವು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು
1: ಇಲ್ಲ, ಅದಕ್ಕೆ ಅರ್ಥ ಇಲ್ಲ,
0: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮರ್ರ ಹೆಕ್ಕತ್ತಿ ಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದ್ ಗಿಂಬದ್ ಕೇಳ್ಬೇಡಿ, ಸಮ ಬ್ಯಾಡ್ದಿದ್ದಲ್ಲ ಬರ್ಗರ್ ತಿಂತ, ಉಂಬದ್ ಗಿಂಬದೆ ಅಂತದ ಆ ಗಿಂಬದ ಅನ್ನೋದಕ್ಕೆಲ್ಲ ಸಮ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
1: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದು ನಮ್ಮ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
0: ಯಾವ ಜೋಡು ಪದ? ಎರಡು ಎರಡು ಪದಗಳು ಬರುದು. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
1: ಆಯ್ತು. ನಮ್ಮ ಕುಂದಾಪುರ ಕನ್ನಡದಲ್ಲ
0: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತ ಹೇಳಿ ಏನಂತದ ಏನಿಲ್ಲ.
1: ಗ್ರಾಂತಿಕ ಕನ್ನಡದ
0: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವು ಬೇರೆ ಅದನ್ನೇ ಬಳಸ್ತೇ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೇ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ. ದಿನಾ ನೀವು ಉಟ್ಕೊಂಡು ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
1: ಕರೆಕ್ಟ್.
0: ಈಗ ನೀವೀಗ ಮದಿಗೂ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದ್ ಹೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿ ಮತ್ತೊಂದು ನಿತ್ಯವಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯ್, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಹೋಗ್ತದೆ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
1: ಓಕೆ,
0: ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಂಗೆ ಕರಿತೆ ಕಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಅತ್ ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಅಂದ್ರೆ ಬಾಲಕೃಷ್ಣ ಅತ್ ಕಡಿ ಬಾಲ ಅತ್ ಕಡಿ ಹೋಯ ಅಯ್ಯಪ್ಪದ ಯಾಕಂದ್ರೆ ಅದೇ ಸಣ್ಣದಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಆಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
1: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
0: ಯಾವ್ದು
1: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
0: ಸರ್ ಇದ ಮೊದಲು ಶಣದಿತ್ತು, ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ. ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
1: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡುದ ಹೆಂಗಂದ್ರೆ ಹಾಯ್
0: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತಂದ ಹೇಳಿ ನಮ್ಮಲ್ಲಿ ಒಂದು ನಂಬಿಕೆ.
1: ಹೌದು,
0: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂಬ್
1: ಹೌದು,
0: ಏಳು ಹೆಚ್ಚಂಬ್
1: ಹೌದು,
0: ಏಳು ಹೆಚ್ಚು ಒಂಬತ್ತು. ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು, ನನ್ನ ಅಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೆ ಹೇಳಕ್ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ, ಮುಟ್ಟುಕೂ ಇಲ್ಲ. ಬಾವಣ್ಣನ ಎಂಜಲನ್ನ ತಮ್ಮನ ಹೆಂಡತಿ ತೆಗೋಕಿಲ್ಲ.
1: ಯಾಕೆ?
0: ಹೌದೌದು, ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ ಗಂಡನ ಅಣ್ಣ.
1: ಎಂಜಲ್ ಕೂಡ ತೆಗೋಕಿಲ್ಲ,
0: ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ, ಅದೇ ಬಟ್ಟಲ ತೆಗೀನಿ
1: ಹಿರಿಯಪ್ಪ
0: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆದು ಅದಕ್ಕೆ ಎಂಜಲ್ ತೆಗೆದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋಕೋಸಿಟ್ಟು ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
1: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕರಮ್ರ, ಅವ್ರ ಹೋಟ್ಲಿಗೆ ಹಾರಮ್ರ, ಅಲ್ಲಿ ಶಂಕರಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ. ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕಾಗಲ್ಲ, ನಂಗೆ ಅವ್ರ ಪಳಿ ಕೊಡಿ ಅವ್ರ ಪಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರ ಪಳಿ ಮಾರ ಅಂದ್ರೆ ಅವ್ರ ಪಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ದೆ, ನನ್ನ ಅಜ್ಜಿಯಲ್ಲಿ ಕಂಡಿದ್ದೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳ ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳು ಹೆಚ್ಚು
0: ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತೊಂದು ಹೆಣ್ಣು ಹುಟ್ಟರೆ ಅದರಲ್ಲಿ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
1: ಸರ್. ನಾನು ಮೂರು ಗಂಡು ಆದ್ಮೇಲೆ
0: ಒಂದೇ ಈ ಬಂದು ಬೇಡಿತ್ತು ಹೇಳು ಬಂದ್ಕೆ. ಅದಕ್ಕೆ ಒಕ್ಕು ಅಂತ ಹೇಳಿ ಹೆಸರು, ಒಕ್ಕು ಅಕ್ಕಮ್ಮ ಅಂತ ಹೇಳಿ ಹಿಂಗೆ ದೇವ್ರ ಹೆಸರು ಇಟ್ಟು. ಅದೇ ಅಂತ ಇಲ್ಲ, ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ
1: ಕಳಿಸಿದ
0: ಒಂದು ನಂಬಿಕೆ ಅಷ್ಟೇ. ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು, ಅಂದ್ರೆ ಅದು ಒಕ್ಕು ಅಂತ ಹೇಳಿ ಕರೋದು. ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೇ ಒಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕ ಒಂದು ಕೊನೆಗೆ ಒಂದು ಸಾಕು ಅಂತ ಹೆಸರು.
1: ಸಾಕು, ಹೌದು ಹೌದು,
0: ಇನ್ನು ಹುಟ್ಟುತ್ತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
1: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡದಲ್ಲಿ.
0: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ?
1: ಹೆಂಡತಿ ಗಂಡನನ್ನ
0: ಹೆಂಡತಿನ ಹೇಳ್ತಿ ಹಾಯ್ ಅಂದ್ರೆ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತೀನಿ.
1: ಒಂಚೂರು ಹೇಳಿ
0: ಹಾಯ್ ಈಗ ಹಾ ಏನಾ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
1: ಅಹಂಕಾರ
0: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
1: ರಿಕ್ವೆಸ್ಟ್
0: ಆ ಹಾಯ್ ಬೇರೆ ಇನ್ನೊಂದು ಹಾ ಆ ಪಿದ್ದಗಡೆ ಒಂದು ಕರೆದು ಕೇಮ್ ಆ ಹಾ ಬೇರೆ
1: ಕರೆಕ್ಟ್
0: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ ಅವಳು ಮೊದಲನೇ ಹಾಯ್ ನಿಮ್ಗೆ ಸುಖ ನಿಮ್ಗೆ ಕಲ್ಕಂಡು ಇರು, ಆ ಫಾರೆಸ್ಟ್ 5 ಗಂಟೆಗೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪಸ್ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ದ ಹಾಯ್ ಹೊಲ್ತಾಡೋರು ಮಳಿಗೆಂಗೆ 91 ತಕೊಂಡ್ರು 3 ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೋಬೋಪ್ಪಿ ಅಂದ್ರೆ 3ನೇ ಹಾಯ್ ಇವನ್ ಕಿಸಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲೇ ನೆರ್ಮನೇರ್ ಸುದ್ದಿ ಹೇಳ್ತಾಳೆ 3ನೇ ಹಾಯಲ್ಲಿ ಬೈತಾಳೆ ಲೆಕ್ಕ ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡಿಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರು ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕ್ಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
1: ನೀವು
0: ನಾವು ಹೇಳೋದೆಲ್ಲ ಹೇಳತ್ತ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
1: ಗಂಡ ನನ್ನ ಹೆಸರು ಹೇಳೋದಿಲ್ಲ
0: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
1: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
0: ಓ ಹಂಗಾರು ಸಂಪ್ರದಾಯ ಇತ್ತಂಗ
1: ನನ್ನ ಹೆಸರು ಹೇಳುದೇ ಇಲ್ಲ
0: ನೀವು ಏನು ಹೇಳಕ್ಕ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲಲ್ಲ ಮತ್ತೆ ಇಲ್ದಿದ್ರೆ ಅವರೇ ದಪ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ್ಜ ಒಂದ್ಸೂರು ಕಾಂಬ ಎಂತದ ಒಂದ್ 4 ಮಡಿಗೆ ಎದ್ದಿ ಕೊಡ್ತಾರೆ ಬರ್ಲಿ ತಕ್ಕಂಬ ಅಂದೇಳಿ ಆ ಹೋಜ್ಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
1: ಗೌರವಪೂರ್ವಕ
0: ರಾಜ್ಯದಲ್ಲಿ ಗಂಡಿಂಗ್ ಬೆಳಿ ಕೊಡುವಂತ ಕ್ರಮ
1: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್
0: ನಮ್ಮನೆ ಹಾಯ್ ಎಂದೇ ಕರೋದು ಅವಳು ಹೆಸರು ಹೇಳುದಿಲ್ಲ
1: ಅದು
0: ಹಾಯ್ ಇದ್ದದ ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ ನಮ್ ಕಾಲ ಹಾಯ್ ಇದ್ದದ
1: ಇಟ್ಸ್ ಲೈಕ್ ಅಲ್ಲ ಆ ಪದ ಬಳಕೆ ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ
0: ಚಂದ ಐತೆ ಈ ಕಣಿಗೆ ಈಗ ನಮ್ ಗೋಸರ ಅಂತಿ ಆ ಗೋಸರ ಶಬ್ದಕ್ಕೆ ಇಷ್ಟ ಅರ್ಥವ್ಯಾಪ್ತಿ ಇತ್ತು ಕಣಿ
1: ಎಷ್ಟು
0: ಈಗ ಗೋಸರ ಅಂದ್ರೆ ಕೆಸರಲ್ಲ ನೀರು ರಾಡಿ ಅಲ್ಲ ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ ದನದ ಗೋಮಯ ಹೋಯಿ ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ
1: ಕರೆಕ್ಟ್
0: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತಾರೆ ಎಷ್ಟೊಂದು ಕಲ್ಪನೆ ಇತ್ತು ಕಣಿ ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ ಅದು ಕೆಸರಿ ಎಲ್ಲೂ ಆಗ್ತದೆ ಈಗ ನೀವು ರೋಡ್ ನೀರು ನಿಂತರ ಕೆಸರು ಆಗ್ತದೆ ಗೋಸರ ಆಗ್ತಿಲ್ಲ ಅದು ಈ ಕಣಿ ಹೊಟ್ಟೆ ತಿಪ್ಪುದು ಹೊಟ್ಟೆ ತಿಪ್ಪದ ಅಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡು ಕೂಡ ಸ್ವಲ್ಪ ಹೊಟ್ಟೆ ತಿಪ್ಪತ್ ಮಾರ್ರೆ ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮ್ಗೆ ಗಜ ಮೈಕ ಬಾ ಗಜ ಮೈ ನಮ್ ನಿಮ್ದಲ್ಲಿ ಈಗ ಒಂದು ಮೈಕಾರೆ ನಮ್ಗೆ 3 ಮೈಕ್ ಇತ್ತು
1: ಗಜ
0: ಮೈಕ ಹರ್ ಮೈಕ ಕಣ್ ಮೈಕ ಮೂರ್ ಮೈಕ್ ಇತ್ತು ನಮ್ಗೆ ಒಂದ್ ಮೈಕ್ ನಿಮ್ದಲ್ಲಿ ಒಂದೊಂದಾರೆ ನಮ್ದು ಗಜ ಮೈಕು ಇತ್ತು ಗಜ ಮೈಕ್ ಅಂದ ಹೇಳ್ರೆ ಕಣ್ಣು ಮೈಕ ಮಾಡೋಳ ಅಂದ್ರೆ ಗಜ ಮೈಕ ಅಂದ್ರೆ ಮೈಕ ಮಾಡೋದಿತ್ತು ಎಲ್ಲ ಸಾಮಾನ್ಯ ಒಂದು ಚೂರು ಪಡ್ಬಾರ್ದು ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂದೇಳಿ ಗಜ ಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ ಹರ್ ಮೈಕ್ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ ಕಣ್ಣು ಮೈಕ ಅಂದ್ರೆ ಈ ಕಣ್ಣಗಿದ್ ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ ಹಾಗೆ ಕಣ್ಣು ಮೈಕ ಮಾಡ್ತಾರೆ ಹಾಗೆ 3 ಮೈಕ ಅಂತೇಳಿ
1: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು ಈ 3 ಪದಗಳು ಹೆಚ್ಚಾಗಿ ಗಜ ಮೈಕ ಮಾಡ್ತಾ ಅಂತ ಹೇಳುದಿಲ್ಲ ಗಜ ಮೈಕ ಮಾಡ್ತಾಳ ಕಣ್ಣು ಮೈಕ ಮಾಡ್ತಾಳ ಹರ್ ಮೈಕ ಮಾಡ್ತಾಳ ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
0: ಮಾಡುದು ಅವ್ರೆ
1: ಐ ಆಬ್ಜೆಕ್ಟ್ ಯುವರ್ ಆನರ್
0: ಅಲ್ಲ ಒಂದು ಯಾಕೆ ಹೋಯ್ತಾ ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು ಅದೇ ಅಂದ್ರೆ ಹೆಣ್ಮಕ್ಕಳಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ ಅವ್ರು ಹುಟ್ಟುಕೊಳ್ಳೋದು ಮಂಡಿಸಿ ಆತ್ ಬಿಡಿ ಮದಿ ಮಾಡ್ಕೋದ ಅಲ್ಲಿ ಮಾಡ್ಕ ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ ಗಂಡು ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತ ಅವ ಇವಳಾದ್ರೆ ಸ್ವಲ್ಪ ಕಣ್ಣು ಮೈಕ ಗಜ ಮೈಕ ಮಾಡ್ಕತ್ತಪ್ಪ ಇವಲ್ಲೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜ ಮೈಕ ಮಾಡ್ತಾಳಲ್ಲ ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ 3ನ ಮೈಕ್ ಆಗ್ಲಿಕ್ಕೆ ಕಾರಣ ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್ ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹೊತ್ತೆ ಅಂತ ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದು ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತಿ ಅಂತ ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ ನಿಮ್ಗ ಕೆಲವು ಸರಿ ಹೆಣ್ಮಕ್ಕಳಿಗ ನಿಮ್ಗಂದೇಳಿ ಅಲ್ಲ ನಾ
1: ಹೇಳಿ ಗೊತ್ತಾಯ್ತು
0: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮಯಕ ಕಣ್ಮಯಕ ಹರ್ಮಯಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ
1: ಗಂಡ್ ಮಕ್ಳಿಗೆ ಹಂಗಾರೆ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋದು
0: ಕೊರಜಿ ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನೇ
1: ಕಣ್ ಕೊರಜಿ
0: ಹಸಿ ಕೊರಜಿ ಅವ ಅಂದ್ರೆ
1: ಹಸಿ ಕೊರಜಿ
0: ಹಸಿ ಕೊರಜಿ ಅಂದ್ರೆ ಅವ ಕೊರಜಿ ಅವ ನಮಗೆ ಒಂದು ಹೆಜ್ಜೆ ನಮಗೆ ಕೇಳಿ ಅದನ್ನ ಹೆಣ್ಣಿಗೆ ನಾವು ಕೊರಜಿ ಅಂತಿಲ್ಲ ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂತ ಹೇಳಿ ಬೈಯುದಿಲ್ಲ ಕೊರಜೆ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈಯುವ ಕ್ರಮ ನೀ ಇನ್ನು ಕೇತವರ್ ನಂಗ ಇನ್ನು ಆಳು ಕೇಳಿದ್ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
1: ಅದೇ ಅದೇ ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವ
0: ಮಕ್ಕಳಿಗೆ ಬೈದ
1: ಬೈಯುದ
0: ಇನ್ನೆಲ್ಲ ಈ ಪೋಂಕ್ ಅಂದ್ರೆ ನಾವೊಂದು ರೂಢಿಯಲ್ಲಿ ಹೇಳುದು ಈ ಪೋಂಕ್ ಬೇರೆ ಪೊಕ್ ಬೇರೆ.
1: ಅದ ಹೆಂಗೆ
0: ಈ ಪೋಂಕ್ ಅಂದ ಹೇಳ್ರೆ ಪೋಂಕ್ ಅಂದ್ರೆ ಬೈಗುಳು ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
1: ಓಕೆ,
0: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು,
1: ಅಂಡಿ ಪಿರ್ಕಿ
0: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲ ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ್ ಬಂದಿರ್ಕಂದ್ರೆ ಲೆಕ್ಕ ನಾನು ಅನತಿ ಮಾಡುವುದೇ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ
1: ರೌಂಡಿಗೆ ಒಂದು ಹಿಂಗೆ
0: ಎಂಟು ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ.
1: ಓ,
0: ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳು ಬಳಿ ಕಳಿಸಿ ಅರ್ಥ.
1: ಕರೆಕ್ಟ್,
0: ಇಡೀ ಕೊಡಿಯ ಗಳು ಕೊಳನ ಆ ಪಿರ್ಕಿ ತೆಗೆದು ಕೊಡಿನ ಕಾಣಿ ನೀವು. ಅಂಡಿ ಅಂತ ಹೇಳ್ರೆ ಈ ಮೇಲ್ ಚೂಪಿಲಿದ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತೀವಿ.
1: ಹೌದು ಹೌದು ಹೌದು,
0: ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
1: ಈ ಎಕ್ಸ್ಪ್ಲನೇಷನ್ ಒಳ್ಳೆದು ಆಕ್ಚುಲಿ.
0: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ ಪಿರ್ಕಿ ಟೈಟ್ ಇರ್ತದೆ, ಅದಕ್ಕೆ ಪಿರ್ಕಿ ಸಡ್ಲಾರ್ಕೊಳ್ಳೆ ಪಿರ್ಕಿ ಅಂತೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
1: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
0: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ ಕಂದಡಿ ಅಂತ ಬೈದಿರುತ್ತ, ಅದೊಡ ಕಂದಡಿಯ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
1: ಹಂಗಂದ್ರೆ
0: ತಳಮುಯಿಡು ಅಂತ ಹೇಳ್ರಿ, ಈ ಮುಯಿಡ್ ಮೀನ್ ಅಂತಿತ್ತಲ್ಲ,
1: ಮುಯಿಡ್
0: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯಿಡ್ ಅಂತ ಹೇಳಿದ್ರೆ ಮೀನ್ ಹಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ.
1: ಹೌದಾ?
0: ಅದಕ್ಕೆ ನೀರ್ ಇಲ್ದಿರು ಬದುಕತ್, ನೀರ್ ಇದ್ರಂತೂ ಲಾಯ್ಕ್ ಮಾಡಿ ಬದುಕತ್ತ. ಮುಯಿಡ್ ಮೇಲೆ ಬದುಕಂತವ್
1: ಕಪ್ಪು ಕಪ್ಪು ಇದೆ, ಬಣ್ಣ
0: ಕಪ್ಪು ಮೀಸಿ ಇರೋದ್ ಮೀನ್ ಕನ ಮೀನ್ ಅಂತ ಹೇಳಿ ಅಲ್ಲ, ಬಾಳಿ ಬಾಳ ಸುಕ್ಕಿ ಮೀನ್, ಸುಕ್ಕಿ ಅಂದ್ರೆ ಬಹಳ ಮೆತ್ತಗಿನ ಮೀನ್ ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳ ಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮೆ ಮುಯಿಡ್ ಹಾಕೋದಿಲ್ಲ ಯಾರು, ಮುಯಿಡ ನೀವು ಅಲ್ಲ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯಿಡ. ಈ ಮನೆ ಕೆಲವರ ತಳ ಮುಯಿಡ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲು ಅಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ ಹತ್ತೋಪದ ಇತ್ತೋಪ ಒಂದೊಳಗೆ ಸುಮ್ಮನೆ ಕುಕ್ಕತ್ತಿಲ್ಲ. ಈ ಬಾಳಿ ಎಲ್ಲ ಐತೆ, ಬಾಳಿ ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನ ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲ್ಲ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲೇ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಹೀಗೆ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆಗ್ತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು,
1: ತಳಮುಯಿಡ
0: ತಳಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೇ ಗೊತ್ತು, ಮೇಲ್ ಕೈಟದೇ ಗೊತ್ತಂತ. ಹ್ಯಾಂಗ ಕತ್ತರಿಸೋ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ಯಾಂಗ ಕೈಟಿ ಹೋಯ್ತು ಅಂದೇಳಿ ಅವ್ ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು, ಅವನು ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಆಡಿದನು ಬಂದ ಪದವ?
0: ಹಂಜಮೇರ ಪೋರ್ಚುಗೀಸ್ ಬಂದದ್ದಲ್ಲ, ಪೋರ್ಚುಗೀಸ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೇಗಿಂದಲ್ಲ?
0: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ, ಅದು ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣಿಗೆ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮುದಿ ನಿಮಗೆ ಲಾಂಗ್ ಕುಂದಾಪುರದ ಹತ್ರ ಕೇಳಿ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ ಚೈನ್ಗಳು. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ, ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಒಂದು ಕೋಳಿ ಕೋಳಿ ಸಾಂಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚುದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡ ಅವ್ರ ಮನೆಗೆ ಏನು ಲೆಕ್ಕ ಚೆಲ್ಲ ಕೋಳಿ ಸಾಕುದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳ ಕೈ ಕಾಲು ಉಳ್ಚುದು ಅಯ್ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕದಿಲ್ಲ, ಒಂದು ರಾಶಿ ಒಂದೊಂದು ಹೇಡಿ ಮರಿಯಕ್ಕೆ ಒಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿರಿಗಿಟ್ಟರೆ ಮರಿ ಓಡಿಸೋದು ಹೇಳಿ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕೆ ಒಂದು ಏಟ್ ಇಂಚಿ ಚಾವಡಿದ್ರು ಕೊಡ್ತೀನಿ ಬರೀ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕೆ ಒಂದು ಸ್ವಲ್ಪ ಚಾ ಕುಡಿದ್ರು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟು ವಾಚಾಮಗೋಚರ ಬೈತರಲ್ಲ ಅದ್ರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಮ್ಮ ಬದಿಲಿ ತಾಂಗುದೇ ಇಲ್ಲ ಬೈಗಳನ್ನೇ ಹೆಟ್ಟಿ ಹೆಟ್ಟಿ ಬೈದದೆ.
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವದು ಅದನ್ನು ಹೇಳಿರೋದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಅದ್ರದ್ದು ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನು
1: ಹೇಳಿ
0: ನಾವು ಹೊಗಳಿ ಬೈಕ ನೀವು ದೊಡ್ಡ ಗಾಂಧಿ ದೊಡ್ಡ ಹರಿಶ್ಚಂದ್ರ ನೀವು ದೊಡ್ಡ ಶ್ರೀರಾಮಚಂದ್ರ ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ನಿಮ್ಮ ಅಲ್ಲ ನಿಮ್ಮನ್ನು ಹೊಗಳಿ ಬೈದು ಈಗ ನೀವು ಶ್ರೀರಾಮಚಂದ್ರ ನೀ ದೊಡ್ಡ ಹರಿಶ್ಚಂದ್ರ ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನಲ್ಲಿ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
1: ಗೊತ್ತಿದೆ.
0: ಬೈದೀಗ ನಿಮ್ಮ ಬೈದ್ರ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಲೇನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದೆ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು ಅದು
1: ಪ್ರೀತಿ
0: ಪ್ರೀತಿ ಅದು ಅದನ್ನು ಪಟಿಂಗ ಪಟಿಂಗ್ ಅಂದ್ರೆ ನಿಜವಾಗಿ ಬೈಗಳ ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದು ಒಂದು ಹೊಗಳಿಕೆ ಶಬ್ದ ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
1: ಎಷ್ಟು ಲೈಕ್ ಇತ್ತು ಸರ್ ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸುದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ
0: ಪೇಪರಲ್ಲಿ ಬರುದು ಕಡಿ ಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ
1: ಮಾಡ್ಕೊಂಡ್ಬಿಟ್ಟು
0: ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರ ಕೆಮಿ ಮೇಲೆ ಬಿದ್ದರು ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕೊಡುದಿಲ್ಲ ಮೇಡಮ್, ಚರ್ಮದಂಗ್ ನೀರು ಕೊಡು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳ ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ
1: ಕೆಮಿ ಮೇಲೆ ಬಿದ್ದದ್ದು ನೆನಪು
0: ಅದಕ್ಕೊಂದು ನೆನಪಾಗ್ತು. ಮತ್ತೆ ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಾಣಿ ಎಂತ ಅಂತಾರೆ ಕಾಣಿ, ನೀವು ಮಾರ್ಕೆಟಿಗೆ ಹೋಗಿ ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರ್ತು. ನೀವು ಈ ಕುಂದಾಪುರ ಬಂಡಕಾಸ್ ಬಿ ಎಮ್ ಜೆಟ್ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನದಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತೈ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹೋಯ್ಕೊಂಡ್ರೆ ಮೂರು ದಿನ ಹಿಂದಿದ್ದು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದೆ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್ ಅದು ಹತ್ತ ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನ್ನ ಯಾರು ಕಾಂತರ ಅಂತ ಹೇಳೋದು ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೀಚಿ ಮಾತಾಡತ್ತಿ ಜಾಗೃತಿ ಮಾತಾಡೋದು ಅದಕ್ಕೆ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂದೇಳಿ ಒಂದು ಗಾದಿ. ಈ ಹಳ್ಳಿಯರಲ್ಲಿ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡಲೇ ಕಿಶಿ ಅಂತ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಮ್ಮೆ ಕಿಶಿ ಏಕೆ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂತ ಅದು ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಯಲ್ಲ. ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬರ್ತದೆ ಅದು ಅದೇ ಕೈಂಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ.
1: ಹೌದು,
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ. ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ,
0: ಆರೋಗ್ಯವಾಗಿ ಇರ್ತಾರೆ.
1: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವ್ರಿಗೆ ಕಾಯಿಲೆ ನಾವು ತಗೊಂಡ ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದು ಬಿ ಎಮ್ ಎಗ್ರೆ ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಗೆ ಮತ್ತೆ ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿ ದಿಕ್ಕಳು ಅಬ್ಬಿ ದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನು ಭಾಷೆನ ಕಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲಲ್ಲ. ಹೋಪ್ಕೊಂತ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದ್ರೆ ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು, ಇಂಗ್ಲೀಷಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ, ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದ್ರ ಪರಿಜ್ಞಾನ ಇದ್ರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ಹೋಗೋರೆ ನಮ್ಮ ಕತೆ ಮುಗ್ದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರು ಸರ್, ಅದಕ್ಕೆ ನೀವು ಭಾಷಾ
0: ಪ್ರಾಧ್ಯಾಪಕ.
1: ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಹೋದ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು. ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೈಯಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯೋ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಊರಬಪ್ಪ ಕಾತಿಲ್ಲ. ನೀವೀಗೊಂದು ಈ 30 ವರ್ಷ ನಮ್ಮ ಊರಂಗಿದ್ದ, ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವೆಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದ ಕೂಡಲೇ ಮಾತಾಡ್ತೀಯ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು, ನೀವು ಇದನ್ನ ಈ ಕುಂದಾಪುರ ಭಾಷೆ ನೀವು ಕಣಿ, ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ ಗಂಡ ಎಲ್ಲೆಲ್ಲ ಫಾರಿನ್ ಇದ್ರೆ ನೀವೆಲ್ಲ ಹೋಗಿ ಕೇಳಿ, ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಇಷ್ಟು ಖುಷಿ ಆಯ್ತು.
1: ತುಂಬಾ ಖುಷಿ
0: ಆಯ್ತಂದ್ರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ, ಅವ ಯಾವನೇ ಇಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ, ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ, ಹಂಗೆ ಕೇಳಿದ್ರು ಕೂಡಲೇ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತದು. ಅದನ್ನ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಗಜನಿ ಮಹಮ್ಮದ್ ಬಂದರೆ ಅಂತ ಮಾಡಿದ. ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆಲ್ಲ ಪಾಠ ಮಾಡಿದ, ನಮ್ಗೆ ಸರಿ ಗೊತ್ತು ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದೆ.
1: ಹೌದು,
0: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು, ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ, ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೇಳಿ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್,
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆಗೆ ಒಂದೊಂದು ಥರ. ಆದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಮ್ದು
0: ಇದ್ದೇ ಇತ್ತದ, ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದೆ
1: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದ ನಾವು ಮಾಡಿದ ಭಾಷೆನೆಲ್ಲ ಕೇಂತ ಕೆಮ್ಮಿಲ್ ಬೀಳುತ್ತೆ, ಏನು ದೊಡ್ಡ ಲಾಭ ಇದ್ದೀರು. ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು ಅವಳು. ಈ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿದ್ರೆ ನಿಮಗೆ ಗೊತ್ತಿತ್ತು,
1: ಟ್ಯಾಂಟ್ರಕ್ಕೆ ಗೊತ್ತು,
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವ್ರು, ಏ ಹಕ್ಕಿ ಎಲ್ಲ ಪ್ರಪಂಚಕ್ಕೆಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ ಏನು? ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಎಲ್ಲಾದರೂ ಆಕಾಶ ಬಿದ್ದರೆ ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದ್ರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಅದರಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತಿ ಅಂತೇಳಿ ಹೊರೋದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗತ್ತಿತ್ತು, ಬಹುಶಃ ನಮ್ ಕೇಳೋರಿಗೂ ಹಂಗೆ ಆತಿತ್ತೇನೋ. ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು,
0: ಗಂಟೆ
1: ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗೂ ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋ ಪುಕ್ಕಿ ಇದ್ದಿತ್ತು ಒಳಗೆ, ಪುಕ್ಕಲ್ಲ ಹೋಯ್ತಾ. ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡು ಹಾಕಿಕೊಂಡನ, ಅದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ, ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದ್ದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ದಯವಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ
1: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ತುಂಬಾ ಖುಷಿ ಆಯ್ತು. ಎಂದಕ್ಕಂದ್ರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡುದು, ಅಜ್ಜಿ ಮಾತಾಡುದು ಅಂತ ಸನ್ನಿವೇಶ, ಅಥವಾ ಮನೆ ಬದಿಗೆ ಇಪ್ಪತ್ತಿಗೆ ಚಂದ ಅಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗ್ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬ ಸಿಕ್ಕು ತುಂಬಾ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿ ಆಯ್ತು ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಕುದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ. ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲ ಇಲ್ಲ.
0: ಗೆರ್ಚುದು ಕಣಿ, ಅದೆಲ್ಲ ಬಿದ್ದ ಗಳಿಕೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲಿ ಗೆರ್ಚ್ಕೊಂಡು ಹಾಕುದು,
1: ಅದ್ರ ತೀವ್ರತೆ ಗೊತ್ತಾಗ್ತದೆ.
0: ತೀವ್ರತೆ ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬೈಕಲ್ಲಿ ಹಿಂಗ ಅಗಲ ಮಾಡಿ ಮುತ್ ಕೊಡುಕಾತಿಲ್ಲ, ಮುತ್ತಿಗೆ ತುಟಿನ ಅಗಲ ಮಾಡಿ ಮುತ್ ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡನ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ, ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಆ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ ನಂಗೂ ಇಲ್ಲ. ಟೈಮ್ ಆಯಿಪ್ಪು ಕೋಯಿ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
2: ಹೋಯ್, ನಂಗೊಂದ್ ಘನ ಸೀರೆ ತಕಂಕಿತ್ತೆ. ಈ ಆಸಡಿ ತಿಂಗಳಿಗೆ ನಮ್ ಕುಂದಾಪುರದಾಗೆ ಎಲ್ ಘನ ಸೇಲಿತ್ತೆ?
3: ಇಲ್ಲ ಇತ್ತಲ್ಲ, ನಮ್ಮ ಶರಣ್ ಹೋಟೆಲ್ ಕುಂದಾಪುರದಲ್ಲಿ ಇದೇ ಜುಲೈ 25 ಮತ್ತು 26 ಮಲಾರ್ ಫ್ಯಾಷನ್ ಮೇಳ 2026. ಬ್ರಾಂಡೆಡ್ ಸೀರೆಗಳು, ಸಲ್ವಾರ್, ಕುರ್ತೀಸ್, ಮಕ್ಕಳ ಮತ್ತು ಪುರುಷರ ಬಟ್ಟೆಗಳು, ಕೊರಿಯನ್ ಆಭರಣಗಳು, ಆಂಟಿಕ್ ಆಭರಣಗಳು, 1 ಗ್ರಾಮ್ ಆಭರಣಗಳು, ಬ್ಯಾಗ್ಗಳು, ಬೆಡ್ಶೀಟ್ಗಳು, ಹಲವಾರು ಬಗೆಯ ಆಕರ್ಷಕ ತಿಂಡಿ ತಿನಿಸುಗಳು.
2: ಹಾಂಗಾರ್ ಸೈ, ನಾ ಹೊರಟೆ ಮರ್ರೆ, ನೀವು ಬತ್ರಿಯಾ?
3: ಕುಂದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಮಲಾರ್ ಫ್ಯಾಷನ್ ಮೇಳ, ಬೆಳಿಗ್ಗೆ 9:30 ರಾತ್ರಿ 8 ಗಂಟೆಯವರೆಗೆ.
1: ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ, ಮಾತನಾಡದೆ ಇರಬೇಡ.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ

ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು, ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ. ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆಗೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡು ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೊಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೋ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೊಲಗ ಹೇಗೆ ಮಾಡ್ತಾರೋ ಎನ್ನುವುದನ್ನ ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೋಲಗ ಹಾಗೂ ಕಿರಾತನ ಒಡ್ಡೋಲಗದ ಕುರಿತಾಗಿ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಕನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಹಂಸಕೇತನ, ವೃಷಕೇತು, ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಕಂಸಕೇತನ
1: ಅರ್ಜುನಯ್ಯ
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಳಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದೇ ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದು

ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆ ಮಗನೇ ಎಂಬುದಾಗಿ. ತಾಯಿಯಾಗಿರುವಂತಹ ಚಿತ್ರಾಂಗದಾ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದ್ದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ, ಒಬ್ಬರು ವಾಹನದ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸಮನೆ ಮೊಗವನ್ನು ತಿರುಗುತ್ತಾ ಇದ್ದಿ. ಆದ್ರೆ ಅವನ ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
3: ಹೌದು.
2: ಹಂಸಕೇತನಾದಿಗಳೇ,
3: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
3: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನಾಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆ ಎಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿ

ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನ ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೇ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಗುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನಮ್ಮ

0: ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನ ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಅಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು
1: ಈ ಹೇಳಿಯನ್ನ ಈ ಕೆಂಪು ಕಬು ಜಮಿಸುವುದೇ ಜನಿಸುವುದೇ ಸಿಂಗ ದುದರದೊಳಕಟ ಹೆಬ್ಬೇಡಿ ನೀನಲವೋ ಎನ್ನ ಬಸುರಲ್ಲಿ ಬಂದವನೇ ತೊಲಗಲ ಸುರ
0: ಈ ಪಿಸುಡನ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂದ ತೊಲಗು
1: ಜನನಿಗಿಕ್ಕಿದ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ತೃಣಕ್ಕೆ ಬಲ ಸಹಿತ.

ಮಾತನಾಡಿ ನನ್ನನ್ನ ನಿಂದಿಸಿದೆಯಾ, ಹೇಳಿ ಎಂಬುದಾಗಿ ದೂರೀಕರಿಸಿದೆಯಾ? ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನೀನು ಆಡಿರುವ ಮಾತೇನು? ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವನಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತೊಡಗಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಚೆಂಡಾಡದೇ ಇದ್ರೆ ಚಿತ್ರಾಂಗದ ಮಗ ನಾನಲ್ಲ.

0: ಮಗು ವೃಷಕೇತ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲ ತೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ.

0: ಮಗು.
1: ಜನಕ,
0: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಋಷಕೇತು
1: ಜನಕ
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನು ಪಡೆದ ಭಾಗ್ಯವಂತರಾಗಿ ಬದುಕಿದ್ರು, ಸತ್ತ ಮೇಲೆ ತಿರೋಧಕವನ್ನು ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂಥ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

0: ವೃಷಕೇತು, ಮಗನೇ ವೃಷಕೇತು, ಏನಾಯ್ತಪ್ಪ ಏನಾಯ್ತು?
1: ಮಲಯಬಾರದು ಎಂದು ನೋಡಿದ ಎಂಬ ಜನತೆಯ ಇಂದು ನಿನ್ನನ್ನು ಕಾಯುವ ಭಟರಾರೆಂದು ಖಂಡಿಸಿದ.
0: ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಹಿಡಿದು ಬಿಡು.
1: ಅಮ್ಮ, ಏನು ಕೈದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೋಪಿ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿ ಆ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ, ಅವನೇ ನಮಗೆ ಮಾತೃವನ್ನು ನಮೋ ನಮಃ.
2: ಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮದೇನಾಗಿದೆ?
0: ಇದೇ ಪರಿಣಾಮ, ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸ್ತೇನೆ. ಇದೋ ಪರೀಕ್ಷೆವಾಗಿ
3: ಅರ್ಜುನ ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದ ಮತ್ತಾವುದಲ್ಲ, ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ, ಇನ್ನೇನು ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ಯೋಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು ಸೇರುವವನಿದ್ದೆ.
0: ನನ್ನ ತಪ್ಪನ್ನ ಮನ್ನಿಸಬೇಕು.
4: ಪ್ರಿಯ ಚಿತ್ರರಂಗಾದೇ
5: ಸ್ವಾಮಿ,
4: ಬಾ ಹೀಗೆ ಬಾ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಲಕ್ಷ್ಮಣ ಎಂದ ಗಡ ಮರ್ತಿದ್ಯಾ? ಎಂದೈದ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
2: ಅದಲ್ಲ ಮಗ, ನಾನು ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
3: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಎಷ್ಟಿಯಾ, ಅವಳಿಗೆ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
2: ಮಗ ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 105 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗು ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ?
3: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
1: ಏ ಬೊಬ್ಬರ್ಯಾ,